ಆಕಾಶವಾಣಿ ಮಡಿಕೇರಿ. ನಿಲಯದ ಇಂದಿನ ಬೆಳಗಿನ ಪ್ರಸಾರ ಕಾರ್ಯವನ್ನು ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಗಳಿಗೆಲ್ಲ ಶುಭ ಮುಂಜಾವ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಅಶ್ವಯುಜ ಮಾಸದ 21ನೇ ದಿನ, ಅಂದರೆ 2026ನೇ ಇಸವಿ ಅಕ್ಟೋಬರ್ ತಿಂಗಳ 13ನೇ ತಾರೀಕು ಮಂಗಳವಾರ. ಇಂದಿನ ಈ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ಈಗ ಸಮಯ 5:57.1. ಶುಭ ನುಡಿ. ಸಂಗೀತ ಎನ್ನುವುದು ಕಲೆಯ ಅತ್ಯುನ್ನತ ರೂಪ. ಅದನ್ನು ಅನುಭವಿಸಬಲ್ಲವರಿಗೆ ಅದಕ್ಕಿಂತ ಶ್ರೇಷ್ಠವಾದ ಪೂಜೆಯಿಲ್ಲ. ಹೀಗೆಂದವರು ಸ್ವಾಮಿ ವಿವೇಕಾನಂದ. ಶುಭ ನುಡಿ ಆಲಿಸಿದಿರಿ.

ಆಕಾಶವಾಣಿ ಮಡಿಕೇರಿ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇಂದು ಬೆಳಿಗ್ಗೆ 9:10 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನುಳಿದಂತೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಇಂದು ಬೆಳಿಗ್ಗೆ 6:10 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ದಸರಾ ಗೀತಾರಾಧನೆ. ಪ್ರಾಯೋಜಕರು ಜಿಎಸ್ಎಸ್ಎಸ್ ಮೈಸೂರು. ದಸರಾ ಚಿಂತನೆ ಪ್ರಸ್ತುತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ. 6:30 ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು. ಪ್ರಾಯೋಜಕರು ವಿದ್ಯಾನಿಕೇತನ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಭಾವಗೀತೆಗಳು 7:15 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:30 ಆರೋಗ್ಯ ಸಂಚಿಕೆ. ಕಣ್ಣಿನ ಪೊರೆಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ಎಜಿ ಚಿನ್ನಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಡಿಕೇರಿ. ಇಂದು ಬೆಳಿಗ್ಗೆ 9:00 ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:45 ಕನ್ನಡ ಚಿತ್ರಗೀತೆಗಳು. 10:00

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಗಾನ ಭಜಾನ 10:30, 11 ಗಂಟೆಗೆ ಕನ್ನಡ ಚಲನಚಿತ್ರಗೀತೆಗಳು. ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ. ಮೈಸೂರಿನ ನಾದೋಪಾಸನ ಸಂಗೀತ ಶಾಲೆಯವರಿಂದ ದಸರಾ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಸಂಧಿವಾತ ಆಲಕ್ಷ್ಯ ಬೇಡ. ಡಾಕ್ಟರ್ ಪ್ರಮೋದ್ ಚೆಬ್ಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಉಷಾ ಕುಲಕರ್ಣಿ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ಪಿಎಂ ಜನ್ಧನ್ ಯೋಜನೆ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ದೇಶಭಕ್ತಿ ಗೀತೆಗಳು 1:20, 1:30 ಪ್ರಚಲಿತ. ಮಧ್ಯಾಹ್ನ 3 ಗಂಟೆಗೆ ವಿವಿಧ ಭಾರತಿ ಕಾರ್ಯಕ್ರಮಗಳ ಸಹ ಪ್ರಸಾರ ಮುಂಬೈ ಕೇಂದ್ರದಿಂದ. ಸಂಜೆ 4 ಗಂಟೆಗೆ ನಮ್ಮ ನಿಲಯದಿಂದ ಕೊಡಗಿನ ಕಾವೇರಿ, ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಇಂದು ಸಂಜೆ 5 ಗಂಟೆಗೆ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6 ಗಂಟೆಗೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾ ಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ.

0: ಇಂದು ಸಂಜೆ 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ, 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಇದರಲ್ಲಿ ಮೊದಲಿಗೆ ಕಾಫಿ ಬೆಳೆಯ ಕೃಷಿ ಅನುಭವಗಳನ್ನು ಕುರಿತು ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಪ್ರಗತಿಪರ ರೈತರಾದ ಮಕ್ಕಿ ಮನೆ ಸುಧೀರ್ ಕುಮಾರ್ ಕೆ ಎಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತ ಎಫ್ ತಳವಾರ್. ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಏಳು 20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಏಳು 45 ಭಾವಗೀತೆಗಳು, ರಾತ್ರಿ 8 ಮಹಿಳಾ ವಾಣಿ. ನಾಡಹಬ್ಬ ದಸರಾ ಸಂದರ್ಭದಲ್ಲಿ ಕೊಡಗು ಮೂರ್ನಾಡಿನ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಅರೆಭಾಷೆ ಐಸಿರಿ, ತುಲಾ ಸಂಕ್ರಮಣದ ಪ್ರಯುಕ್ತ ಕಾವೇರಿ ಸಂಕ್ರಾಂತಿ, ಈ ಕುರಿತು ಪಟ್ಟಡ ಶಿವಕುಮಾರ್ ಅವರಿಂದ ಭಾಷಣ, ನಿರ್ಮಾಣ ಸ್ವಾತಿ ಎಂಜಿ. 9:15 ಭಕ್ತಿಗೀತೆಗಳು, 9:30 ಹಿಂದಿ ಚಿತ್ರಗೀತೆಗಳು, 10 ಕಾಡುವ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು, 10:30 ವಿವಿಧ ಭಾರತಿ ಕಾರ್ಯಕ್ರಮಗಳ ಸಹಪ್ರಸಾರ ಮುಂಬೈ ಕೇಂದ್ರದಿಂದ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. President Draupadi Murmu has appointed governors for 6 states. Mr. O.P. Mathur, who is currently serving as the governor of Sikkim, will be the new governor of Keralam. He will replace the current governor of Keralam, Rajendra Vishwanath Arlekar, who has been appointed as the governor of Tamil Nadu. Mr. Dushyant Gautam has been appointed as the new governor.

0: ವಾತಾವರಣದಲ್ಲಿ ಪಡೆಯಬೇಕೆಂಬ ಉದ್ದೇಶದಿಂದ ಸ್ಥಾಪಿಸಿದ ಕರ್ನಾಟಕದ ಮೊದಲನೆಯ ಮಹಿಳಾ ಇಂಜಿನಿಯರಿಂಗ್ ಕಾಲೇಜು.
1: ದೇಶದ ವಿವಿಧ ಮೂಲೆಗಳಿಂದ ವಿದ್ಯಾರ್ಥಿನಿಯರು ಇಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ.
0: ಕ್ರೀಡೆ, ಸಂಸ್ಕೃತಿ, ಎಂಟರ್ಪ್ರಿನರ್ಶಿಪ್, ಎನ್ಎಸ್ಎಸ್, ಎನ್ಸಿಸಿಗಳಲ್ಲಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಿದ್ದು ಪ್ಲೇಸ್ಮೆಂಟ್ಗಳಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದೆ.
1: ಸುರಕ್ಷಿತ ವಸತಿ ಗೃಹ ಹಾಗೂ ಕ್ರೀಡಾಂಗಣ ಲಭ್ಯವಿದೆ.
0: ಮೈಸೂರು ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಿಗೂ ಸಾರಿಗೆ ಸೌಲಭ್ಯವಿದೆ.
1: ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಹೊಂದಿದ್ದು ಉದಯೋನ್ಮುಖ ಉದ್ಯಮಿಗಳನ್ನು ಪ್ರೋತ್ಸಾಹಿಸಲು GSSS TBIF ನ ವತಿಯಿಂದ ಫಂಡಿಂಗ್ ನೀಡಲಾಗುತ್ತಿದೆ.
0: ಹೆಣ್ಣು ಮಕ್ಕಳಿಗೆ ಇದು ಸುರಕ್ಷಿತ ಆಯ್ಕೆಯಾಗಿದೆ.
2: ಕೇಳಿ ದಸರಾ ವಿಶೇಷ ಗೀತಾರಾಧನ ದೇವಿ ವೈಭವ. ಮಸ್ತಕದಲ್ಲಿ ಗಂಟೆಯ ಆಕಾರದ ಅರ್ಧ ಚಂದ್ರನಿರುವ ಕಾರಣ ನವರಾತ್ರಿಯ ಮೂರನೆಯ ದಿನದ ದೇವಿಯು ಚಂದ್ರಘಂಟಾದೇವಿ ಎಂಬ ಹೆಸರು ಪಡೆದಿದ್ದಾಳೆ. ಹತ್ತು ಕೈಯಲ್ಲಿ ಖಡ್ಗ ಬಾಣಗಳನ್ನು ಹಿಡಿದುಕೊಂಡು ಸಿಂಹದ ಮೇಲೆ ಕುಳಿತ ಇವಳ ಮುದ್ರೆಯು ಯುದ್ಧಕ್ಕೆ ಹೊರಟಂತಿದೆ.
3: ಇಂತಹ ದೇವಿಯ ಸ್ತುತಿಯನ್ನು ಹರಿಕೇಶ ನಲ್ಲೂರು ಮುತ್ತಯ್ಯ ಭಾಗವತರವರು ಅಂಬಾವಾಣಿ ನನ್ನು ಆಧರಿಂಬವೇ ಎನ್ನುವ ಕೃತಿಯಲ್ಲಿ ಈ ರೀತಿಯಾಗಿ ವರ್ಣಿಸಿದ್ದಾರೆ. ಇದನ್ನೀಗ MD ಸುಮತಿ ಮುರಾರಿಯವರ ಧ್ವನಿಯಲ್ಲಿ ಕೇಳೋಣ.

0: ನವರಾತ್ರಿಯ ಈ ಮೂರನೆಯ ದಿನದಂದು ಸಾಧಕನ ಮನಸ್ಸು ಮಣಿಪುರ ಚಕ್ರದಲ್ಲಿ ಪ್ರವೇಶಿಸುತ್ತದೆ. ಆತನಿಗೆ ತಾಯಿಯ ಕೃಪೆಯಿಂದ ಅಲೌಕಿಕ ವಸ್ತುಗಳ ದರ್ಶನವಾಗುತ್ತದೆ, ಸಮಸ್ತ ಪಾಪನಾಶವಾಗುತ್ತದೆ, ದಿವ್ಯ ಧ್ವನಿಗಳು ಕೇಳಿಸುತ್ತವೆ, ಸುಗಂಧ ದ್ರವ್ಯಗಳ ಅನುಭವವಾಗುತ್ತದೆ.
1: ದೇವಿಯ ಆರಾಧಕ ಸಾಧಕ ಶಾಮಶಾಸ್ತ್ರಿಗಳ ಕೃತಿ ನನ್ನು ಬ್ರೋವು ಲಲಿತಾ, ತಾಯಿಯನ್ನು ಅನುಗ್ರಹಿಸೆಂದು ಬೇಡಿಕೊಳ್ಳುವ ಕೃತಿ. ಹಾಡಿದ್ದಾರೆ ಪಿ ಸುರಭಿ.

0: ದುಷ್ಟರ ದಮನ ಮತ್ತು ವಿನಾಶದಲ್ಲಿ ತೊಡಗಿರುವ ಈ ದೇವಿಯ ಸ್ವರೂಪ ದರ್ಶನೀಯವೂ ಉಪಾಸಕರಿಗೆ ಶಾಂತಿ ಮತ್ತು ಸೌಖ್ಯವನ್ನು ನೀಡುವಂತದ್ದು ಆಗಿದೆ.
1: ಶ್ರೀ ಗರ್ಭಪುರಿ ಶ್ರೀನಿವಾಸ ಅವರ ರಚನೆ ಕಮಲಾಂಭ ನಾ ಚಿಂತಾ. ಹಾಡಿದ್ದಾರೆ ಆರ್ ಎನ್ ಸಂಪತ್ ಕುಮಾರ್ ಹಾಗೂ ಬಿ ಆರ್ ಶ್ರೀಕರ್.

0: ಭಾರತೀಯ ತತ್ವ ಚಿಂತನೆಯಲ್ಲಿ ಶಕ್ತಿ ಎಂಬ ಪರಿಕಲ್ಪನೆಯು ಅತ್ಯಂತ ಮೂಲಭೂತವಾದುದು. ಶಕ್ತಿ ಎಂದರೆ ಕೇವಲ ಬಲ ಅಥವಾ ಸಾಮರ್ಥ್ಯವಲ್ಲ, ಅದು ಇಡೀ ವಿಶ್ವವನ್ನು ಚಲಿಸುವ ದೈವಿಕ ಚೈತನ್ಯ. ಸೃಷ್ಟಿ, ಸ್ಥಿತಿ ಮತ್ತು ಲಯ ಎಂಬ ವಿಶ್ವವ್ಯಾಪಿ ಕ್ರಿಯೆಗಳ ಹಿಂದಿರುವ ಜೀವಂತ ಶಕ್ತಿಯೇ ಆದಿಶಕ್ತಿ. ಈ ವಿಶ್ವದಲ್ಲಿರುವ ಪ್ರತಿಯೊಂದು ಚಲನೆ, ಪ್ರತಿಯೊಂದು ಜೀವ, ಪ್ರತಿಯೊಂದು ಸೃಜನಶೀಲತೆ ಮತ್ತು ಪ್ರತಿಯೊಂದು ಪರಿವರ್ತನೆಯ ಹಿಂದೆಯೂ ಈ ದೈವಿಕ ಶಕ್ತಿಯೇ ಕಾರ್ಯನಿರ್ವಹಿಸುತ್ತಿದೆ ಎಂದು ಭಾರತೀಯ ದರ್ಶನಗಳು ತಿಳಿಸುತ್ತವೆ.
1: ಪಂಡಿತ್ ಯಶವಂತ ಮಹಾಲಯವರು ಮಂಗಳಮಯವಾದ ದುರ್ಗೆಯನ್ನು ತಮ್ಮ ರಚನೆಯಲ್ಲಿ ಹೀಗೆ ಕೊಂಡಾಡಿದ್ದಾರೆ. ಜಯದೇವಿ ಮಾತಾ ಕೇಳಿ, ಹಾಡಿದ್ದಾರೆ ಶ್ರೀಮತಿ ದೇವಿ.

0: ವೈಭವ. ದಸರಾ ವಿಶೇಷ ಗೀತಾರಾಧನಾ ಕೇಳಿದಿರಿ. ರಚನೆ ಹಾಗೂ ನಿರೂಪಣೆ ಪಿ ಶ್ರೀಮತಿ ದೇವಿ. ವಾದ್ಯ ಸಹಕಾರ ಕೊಳಲು ಸ್ಮಿತಾ ಶ್ರೀಕಿರಣ್ ಹಾಗೂ ಬಾಲಸುಬ್ರಹ್ಮಣ್ಯ ಭಾರದ್ವಾಜ್. ವಯೋಲಿನ್ ಪೃಥ್ವಿ ಭಾಸ್ಕರ್ ಹಾಗೂ ಎಸ್ಎ ದಿವ್ಯಶ್ರೀ. ವೀಣೆ ಪಿ ಸುರಭಿ. ಹಾರ್ಮೋನಿಯಂ ವೀರಭದ್ರಯ್ಯ ಹಿರೇಮಠ್. ಮೃದಂಗ ತುಮಕೂರು ಬಿ ರವಿಶಂಕರ್, ಎಚ್ಎಲ್ ಶಿವಶಂಕರ ಸ್ವಾಮಿ ಹಾಗೂ ನಂದನ್ ಕಶ್ಯಪ್. ತಬಲ ಭೀಮಾಶಂಕರ್ ಬಿದನೂರ್. ಘಟ ಎಸ್ ಮಂಜುನಾಥ್ ಹಾಗೂ ಎಂಆರ್ ಮಂಜುನಾಥ್. ಸಹ ನಿರೂಪಣೆ ಹಾಗೂ ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಜಿ ಶಾಂತಕುಮಾರ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು.
1: ಜಿ ತ್ರಿಬಲ ಸಿಂಹ ಸುಬ್ರಹ್ಮಲಕ್ಷ್ಮಿ ಪ್ರಥಮ ದರ್ಜೆ ಕಾಲೇಜು.
2: ಕಾಮರ್ಸ್ ಮತ್ತು ಐಟಿ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಉದ್ಯೋಗ ಸಜ್ಜಿತ ವೃತ್ತಿಪರರನ್ನು ರೂಪಿಸಲು ಬದ್ಧವಾಗಿದೆ.
1: ಸಿಎ ಸಿಎಂಎ ಯುಎಸ್ ತರಬೇತಿಯೊಂದಿಗೆ ಬಿಸಿಎ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ತರಬೇತಿ ನೀಡಲಾಗುತ್ತಿದೆ.
2: ಇಲ್ಲಿನ ಬಿಸಿಎ ವಿದ್ಯಾರ್ಥಿಗಳಿಗೆ ಐಟಿ ಉದ್ಯಮದ ಅತ್ಯುತ್ತಮ ಪ್ಯಾಕೇಜ್ಗಳು ದೊರೆಯುತ್ತಿವೆ.
1: ಎಂಟರ್ಪ್ರಿನರ್ಶಿಪ್ ಟ್ರೈನಿಂಗ್ ಹಾಗೂ ಅವಕಾಶಗಳನ್ನು ನೀಡಲಾಗುತ್ತಿದೆ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
0: ಆಕಾಶವಾಣಿ ದಸರಾ ಚಿಂತನ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ.
4: ದಸರಾ ನವರಾತ್ರಿಯ ಮೂರನೇ ದಿನದ ಪೂಜೆ ಶ್ರೀ ಚಂದ್ರಘಂಟಾ ದೇವಿಯ ಆರಾಧನೆ. ಈ ದೇವಿಯ ಆರಾಧನೆಯಲ್ಲಿ ಬೇಕಾಗಿರುವಂಥದ್ದು ಶ್ರದ್ಧೆ ಮತ್ತು ಶುದ್ಧ ಮನಸ್ಸು. ಇವಳು ಬಹಳ ವಿಭಿನ್ನ ಸ್ವರೂಪಳು. ದೇವಿಯ ಹಣೆಯ ಮೇಲೆ ಇರುವ ಅರ್ಧಚಂದ್ರವು ಘಂಟೆಯ

ಆಕಾರದಲ್ಲಿದೆ. ಹಾಗಾಗಿ ಚಂದ್ರಘಂಟಾದೇವಿ ಹೆಸರು. ಚಂದ್ರಘಂಟಾದೇವಿ ಶೌರ್ಯ ಹಾಗೂ ರಕ್ಷಣಾ ಶಕ್ತಿಯ ಪ್ರತೀಕ. ಚಂದ್ರಘಂಟ ಎಂದರೆ ಪಾರ್ವತಿ ದೇವಿಯ ರಕ್ಷಣಾ ಶಕ್ತಿಯ ಪ್ರತೀಕ. ಚಂದ್ರಘಂಟ ಪಾರ್ವತಿ ದೇವಿಯ ವಿವಾಹದ ನಂತರ ಯೋಧ ಸ್ವರೂಪ. ಶಿವನು ಮದುವೆಗೆ ಬಂದಾಗ ಪಾರ್ವತಿಯು ದಿವ್ಯ ಯೋಧ ರೂಪದಲ್ಲಿ ಕಾಣಿಸಿಕೊಂಡಳು. ಅವಳ ಹಣೆಯ ಚಂದ್ರಕಲೆಯು ಘಂಟೆಯಂತೆ ಕಾಣಿಸಿದ್ದರಿಂದ ಚಂದ್ರಘಂಟ ಹೆಸರು ಪಡೆದಳು. ಈ ಚಂದ್ರಘಂಟಾದೇವಿ ಸಿಂಹದ ಮೇಲೆ ಆರೂಢೆ, ಅನೇಕ ಕೈಗಳಲ್ಲಿ ವಿವಿಧ ಆಯುಧಗಳು, ತ್ರಿನೇತ್ರಧಾರಿ, ಯೋಧಸ್ವರೂಪಿ. ಈಕೆ ಸಿಂಹ ಆಸನಿ. ಸಿಂಹ ಎಂದರೆ ಧೈರ್ಯ, ರಾಜಶಕ್ತಿ, ನಿರ್ಭಯತೆಯ ಸಂಕೇತ. ವೃಷಭವು ಸ್ಥಿರವಾಗಿರು ಎಂಬುದಕ್ಕೆ ಸಂಕೇತ. ಘಂಟಾನಾದವು ನಕಾರಾತ್ಮಕತೆಯನ್ನು ದೂರ ಮಾಡುವ ಸಂಕೇತ. ಇದರಿಂದ ಮನೋ ಏಕಾಗ್ರತೆ ಹಾಗೂ ಜಾಗೃತಿ. ಇದು

0: ಧೈರ್ಯ, ರಾಜಶಕ್ತಿ, ನಿರ್ಭಯತೆಯ ಸಂಕೇತ. ವೃಷಭವು ಸ್ಥಿರವಾಗಿರು ಎಂಬುದಕ್ಕೆ ಸಂಕೇತ. ಘಂಟಾನಾದವು ನಕಾರಾತ್ಮಕತೆಯನ್ನು ದೂರ ಮಾಡುವ ಸಂಕೇತ. ಇದರಿಂದ ಮನೋ ಏಕಾಗ್ರತೆ ಹಾಗೂ ಜಾಗೃತಿ. ಇದು ಜಾಗೃತವಾಗಿರು, ಭಯದಿಂದ ಮಲಗಿರಬೇಡ ಎಂದು ಸೂಚಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಚಂದ್ರಘಂಟಾದೇವಿಯ ಆರಾಧನೆಯನ್ನು ಶಕ್ತಿ, ನಿರ್ಭಯತೆ, ಮನೋಬಲ, ಆತ್ಮವಿಶ್ವಾಸ, ರಕ್ಷಣೆಯನ್ನು ಆವಾಹಿಸಿಕೊಂಡು ನಕಾರಾತ್ಮಕತೆಯ ವಿರುದ್ಧ ಹೋರಾಡುವ ಶಕ್ತಿಯೊಂದಿಗೆ ಹೋಲಿಸಬಹುದು. ತಾಯಿಯ ಸಂದೇಶವೇ ಭಯ ಪಡದೆ ನಿನ್ನ ದಾರಿಗೆ ಅಡ್ಡ ಬರುವುದನ್ನು ಎದುರಿಸು ಎಂದು. ಹಾಗಾಗಿ ನಾವು ನವರಾತ್ರಿಯ ಮುಂದಿನ ದಿನಗಳಲ್ಲಿ ಸೃಷ್ಟಿ, ಮಾತೃತ್ವ, ಅಂಧಕಾರದ ಪಾಶ, ಅಂಧಕಾರದ ನಾಶ, ಶುದ್ಧತೆ ಮತ್ತು ಸಿದ್ಧಿಯನ್ನು ನಮ್ಮದಾಗಿಸಿಕೊಳ್ಳಬಹುದು. ಚಂದ್ರಘಂಟಾದೇವಿ ದಶಹಸ್ತೆ, ತ್ರಿಶೂಲ, ಗದೆ, ಬಿಲ್ಲು, ಬಾಣ, ಖಡ್ಗ, ಕಮಲ, ಕಮಂಡಲ, ಜಪಮಾಲೆಯಾದಿ ಧರಿಸಿದವಳು. ಅಭಯ ವರದ ಮುದ್ರೆಗಳ ಹೊಂದಿದವಳು. ಈಕೆ ಧೈರ್ಯ ಮತ್ತು ಶಾಂತಿಯ ಪ್ರತೀಕ. ಚಂದ್ರಘಂಟಾದೇವಿಯ ಆರಾಧನೆ ಭಕ್ತರಿಗೆ ಧೈರ್ಯ, ನೆಮ್ಮದಿ ಹಾಗೂ ಆಧ್ಯಾತ್ಮಿಕ ಶಕ್ತಿಯನ್ನು ಕರುಣಿಸುತ್ತದೆ. ಈಕೆ ಸದಾ ದುಷ್ಟ ಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುತ್ತಾಳೆ. ಇವಳ ಆರಾಧನೆಯನ್ನು ಮನೋನಿಯಂತ್ರಣ, ಆಂತರಿಕ ಶಕ್ತಿ ಹಾಗೂ ಸ್ಥಿರತೆಯ ಅದ್ಭುತ ಚಿಂತನೆಯಾಗಿ ಪರಿಗಣಿಸಬಹುದು. ಚಂದ್ರಘಂಟಾದೇವಿಯ ಹೆಸರಿನಲ್ಲಿರುವ ಚಂದ್ರನು ಚಂಚಲತೆಯನ್ನು ಸೂಚಿಸುತ್ತಾನೆ. ಘಂಟೆ ಶಬ್ದ ನಮ್ಮ ಗಮನವನ್ನು ಒಂದು ಕಡೆ ಕೇಂದ್ರೀಕರಿಸುವುದನ್ನು ಪ್ರತಿನಿಧಿಸುತ್ತದೆ. ಈಕೆ ತನ್ನ ಯೋಗ ಹಾಗೂ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾಭಿಯ ಭಾಗದಲ್ಲಿರುವ ಮಣಿಪೂರ ಚಕ್ರವನ್ನು ನಿಯಂತ್ರಿಸುತ್ತಾಳೆ. ಇದರಿಂದ ಮಾನವರಲ್ಲಿ ಆತ್ಮವಿಶ್ವಾಸ, ಧೈರ್ಯ, ತೇಜೋವೃದ್ಧಿ. ಚಂದ್ರಘಂಟಾದೇವಿ ಎರಡು ರೂಪಗಳನ್ನು ಹೊಂದಿರುವವಳು. ಇದು ವಿರೋಧಾಭಾಸಗಳ ಸಮನ್ವಯತೆಯ ಸೂಚಕ. ಒಂದು ರೂಪವು ಪರಮಶಾಂತ ಹಾಗೂ ಸೌಮ್ಯ, ಇನ್ನೊಂದು ರೂಪವು ದುಷ್ಟ ನಿಗ್ರಹದ ಉಗ್ರರೂಪ. ಇದು ನಮಗೆ ಅರಹುವುದು ನಮ್ಮ ಬದುಕಿನ ಉದ್ದಕ್ಕೆ ಸೌಮ್ಯತೆ ಅಂದರೆ ಪ್ರೀತಿ, ಕರುಣೆ, ಉಗ್ರತೆ ಅಂದರೆ ಅನ್ಯಾಯದ ವಿರುದ್ಧದ ಧಾವಂತ, ಇವುಗಳನ್ನು ಸಮತೋಲನದಲ್ಲಿ ಎಂತು ಇಡಬೇಕು ಎಂಬುದನ್ನು. ನಮಗಿದು ಕಠಿಣ ಪರಿಸ್ಥಿತಿಗಳಲ್ಲೂ ಆಂತರಿಕ ಶಾಂತಿ, ನೆಮ್ಮದಿಯನ್ನು ಕಳೆದುಕೊಳ್ಳದೆ ದೃಢತೆಯಿಂದ ಬದುಕುವ ದಿವ್ಯ ಮಾರ್ಗವನ್ನು ತೋರಿದೆ. ದೇವಿಯನ್ನು ನೆನೆಯುವಾಗ ಮನ ಗುನುಗುತ್ತದೆ. ತಾಯಿ, ನಿನ್ನ ಹಣೆಯಲ್ಲಿದೆ ಹೊಳೆವ ಚಂದಿರನ ಪ್ರಭೆ, ಕರದಲ್ಲಿದೆ ಮೊಳಗು ಗಂಟೆಯ ಸ್ವರ, ಸಿಂಹವನ್ನೇರಿ ಬಂದಿರುವ ಮಹಾದೇವಿ ತೋರಿ ಕರುಣೆಯ ಹರಸೆಮ್ಮ ಮುದದಿ.
1: ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ ದಸರಾ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ಸಮಯ 6:34:56. ಇನ್ನು ಮುಂದೆ ಕೇಳೋಣ ರೈತರಿಗೆ ಸಲಹೆ.
3: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಬಾಳೆಯ ಮತ್ತೊಂದು ಕಾಯಿಲೆ ಸಿಗಟೋಕ ಎಲೆ ಚುಕ್ಕಿ ರೋಗ ಅಂತ. ಈ ರೋಗ ಹೆಚ್ಚಾಗಿ ಮಳೆಗಾಲದಲ್ಲಿ ಹಾಗೂ ಭೂಮಿಯಲ್ಲಿ ನೀರು ಸಮರ್ಪಕವಾಗಿ ಇಂಗದೇ ಇರುವ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಪ್ರಾರಂಭದಲ್ಲಿ ಎಲೆಗಳ ಮೇಲೆ ಕಂದು ಚುಕ್ಕೆಗಳು ಬರುತ್ತವೆ. ನಂತರ ಈ ಚುಕ್ಕೆಗಳು ಕಣ್ಣುಗುಡ್ಡೆ ಆಕಾರದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಇಡೀ ಎಲೆಯನ್ನ ಆವರಿಸಿಕೊಳ್ಳುತ್ತವೆ. ಚುಕ್ಕೆಗಳ ಅಂಚಿನಿಂದ ಹೊರಟ ತೆಳು ಹಳದಿ ಗೆರೆಗಳು ಎಲೆಗಳ ಎರಡೂ ಕಡೆಗಳಲ್ಲಿ ಕಾಣಬರುತ್ತವೆ. ಇದರಿಂದ ಎಲೆಗಳು ಬಾಡಿ ಒಣಗುತ್ತವೆ. ರೋಗ ತೀವ್ರ ಆದಾಗ ತೊಟ್ಟು ಒಣಗಿ ಬಾಗುತ್ತದೆ. ಇದರಿಂದ ಬೆಳವಣಿಗೆ ಕುಂಠಿತಗೊಂಡು ಗೊನೆಯ ತೂಕ ಗಣನೀಯವಾಗಿ ಕಡಿಮೆ ಆಗುತ್ತೆ. ಹತೋಟಿ ಕ್ರಮಗಳು ಏನಪ್ಪಾ ಅಂದ್ರೆ, ರೋಗ ಪೀಡಿತ ಎಲೆಗಳನ್ನ ಕೊಯ್ದು ನಾಶಪಡಿಸಬೇಕು. ರೋಗ ಬಾಧೆ ಕಂಡು ಬಂದಲ್ಲಿ ಟ್ರೈಡೆಮಾರ್ಫ್ 3 ಮಿಲಿಲೀಟರ್ ಅಥವಾ ಪ್ರೋಪಿಕೊನೋಸೋಲ್ 1 ಮಿಲಿಲೀಟರ್ ಅಥವಾ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಎಂಬ ಶಿಲೀಂಧ್ರ ನಾಶಕವನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಹಾಗೆ ಎಲೆಗುಚ್ಚ ನಂಜು ರೋಗ, ಇದು ಬಾಳೆ ಬೆಳೆಯನ್ನ ಬಾಧಿಸುವ ಅಪಾಯಕಾರಿ ನಂಜು ರೋಗ. ಈ ರೋಗವು ರೋಗ ಪೀಡಿತ ಪ್ರದೇಶದಿಂದ ಕಂದುಗಳನ್ನು

0: ತಂದು ನಾಟಿ ಮಾಡುವುದರಿಂದ ಹೆಚ್ಚಾಗುತ್ತದೆ. ರೋಗಕ್ಕೆ ಕಾರಣವಾದ ನಂಜಾಣು ಸಸ್ಯ ಹೇನುಗಳ ಮುಖಾಂತರ ಹರಡುತ್ತದೆ. ಈ ರೋಗದ ಲಕ್ಷಣಗಳೆಂದರೆ ರೋಗ ಪೀಡಿತ ಬಾಳೆಗಿಡ ಕುಬ್ಜವಾಗಿರುತ್ತದೆ, ಎಲೆಗಳ ಮಧ್ಯಭಾಗದ ನರಗಳಲ್ಲಿ ಅಚ್ಚ ಹಸಿರಿನ ಗೆರೆಗಳು ಕಾಣಿಸಿಕೊಳ್ಳುತ್ತವೆ, ಕೆಲವೊಮ್ಮೆ ಸುಳಿ ಎಲೆ ಬಿಚ್ಚಿಕೊಳ್ಳದೆ ಸುರುಳಿಯಂತೆ ಸುತ್ತಿಕೊಂಡಿರುತ್ತದೆ. ಈ ರೋಗ ತೀವ್ರವಾದಾಗ ಗಿಡ ಸಾಯದೆ ಫಲ ಬಿಡದೆ ಹಾಗೆ ಉಳಿದುಕೊಳ್ಳುತ್ತದೆ. ಹತೋಟಿ ಕ್ರಮಗಳು: ರೋಗಮುಕ್ತ ತೋಟಗಳಿಂದ ಕಂದುಗಳನ್ನ ಆಯ್ಕೆ ಮಾಡಿ ನಾಟಿಗೆ ಬಳಸಬೇಕು. ರೋಗದ ಲಕ್ಷಣಗಳು ಕಂಡ ಕೂಡಲೇ ಅಂತಹ ಕಂದುಗಳನ್ನ ಬುಡ ಸಮೇತ ಕಿತ್ತು ನಾಶಪಡಿಸಬೇಕು. ರೋಗವನ್ನ ಹರಡುವ ಸಸ್ಯ ಹೇನುಗಳು ಹರಡದಂತೆ ಮುಂಜಾಗ್ರತೆ ಕ್ರಮವಾಗಿ 2 ಮಿಲಿಲೀಟರ್ ಡೈಮಿಥೋಯೇಟ್ ಅಥವಾ 1.5 ಗ್ರಾಂ ಅಸಿಪೇಟನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಕೊಯ್ಲು ಮತ್ತು ಇಳುವರಿ: ಬಾಳೆಗೊನೆಗಳು ನಾಟಿ ಮಾಡಿದ 12-14 ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತವೆ. ಕೊಯ್ಲು ಮಾಡುವ 1 ವಾರದ ಮುಂಚಿತವಾಗಿಯೇ ನೀರು ಕೊಡುವುದನ್ನ ನಿಲ್ಲಿಸಬೇಕು. ಗೊನೆ ಹೊರಬಂದ 90-120 ದಿವಸಗಳಲ್ಲಿ ಬಾಳೆಗೊನೆಗಳು ಕೊಯ್ಲಿಗೆ ಸಿದ್ಧವಾಗುತ್ತವೆ. ಇಳುವರಿಯು ಬೆಳೆಯುವ ತಳಿ ಮತ್ತು ನಿರ್ವಹಣೆಯನ್ನ ಅವಲಂಬಿಸಿರುತ್ತವೆ. ಸಾಮಾನ್ಯವಾಗಿ ಪ್ರತಿ ಎಕರೆಗೆ ರೋಬೋಸ್ಟಾ 15-16 ಟನ್ ಹಾಗೂ ಇತರೆ ತಳಿಗಳಿಂದ 8-12 ಟನ್ ಇಳುವರಿಯನ್ನ ನಿರೀಕ್ಷಿಸಬಹುದು. ಕೊಯ್ಲಿನ ನಂತರ ತಾಯಿ ಗಿಡಗಳನ್ನ ಕತ್ತರಿಸಿ ಹಾಕಬೇಕು. ಮಾಗಿದ ಗೊನೆ ಕಟಾವು ಮಾಡಿದ ನಂತರ ಒಂದು ಮರಿಕಂದನ್ನ ಬೆಳೆಯಲು ಬಿಡಬೇಕು. ಹಣ್ಣಿನ ಗೊನೆಯನ್ನ ಕಟಾವು ಮಾಡಿದ ನಂತರ ತಾಯಿ ಗಿಡವನ್ನ ಒಂದೇ ಬಾರಿ ಕತ್ತರಿಸದೆ ಹಂತ ಹಂತವಾಗಿ 15-20 ದಿನಗಳ ಅಂತರದಲ್ಲಿ ಕತ್ತರಿಸಿ ಹಾಕಬೇಕು. ಇದರಿಂದ ಪೋಷಕಾಂಶಗಳು ಬೆಳೆಯುತ್ತಿರುವ ಮರಿ ಗಿಡಗಳಿಗೆ ಲಭ್ಯವಾಗುತ್ತವೆ. ಬಾಳೆಯಲ್ಲಿ ಕೂಳೆ ಬೆಳೆ ನಿರ್ವಹಣೆ: ಮಣ್ಣು, ಹವಾಗುಣ, ತಳಿ ಮತ್ತು ಅಂತರಗಳಿಗನುಸಾರವಾಗಿ ಬಾಳೆಯಲ್ಲಿ 2-3 ಕೂಳೆ ಬೆಳೆಗಳನ್ನ ಯಶಸ್ವಿಯಾಗಿ ಬೆಳೆಯಬಹುದು. ಮುಖ್ಯ: ಬಾಳೆ ಗಿಡವು ಹೂಗೊನೆ ಬಿಡುವವರೆಗೆ ಅಕ್ಕಪಕ್ಕದಲ್ಲಿ ಬೆಳೆದಿರುವ ಮರಿ ಕಂದುಗಳನ್ನ ತೆಗೆದು ಹಾಕಬೇಕು. ಮುಖ್ಯ ಬೆಳೆಯು ಹೊಂಬಾಳೆ ಹೊರಸೂಸಿದ ನಂತರ ತಾಯಿ ಗಿಡದ ಪಕ್ಕದಲ್ಲಿ ಕತ್ತಿ ಆಕಾರದ 2 ಕಂದುಗಳನ್ನ ವಿರುದ್ಧ ದಿಕ್ಕಿನಲ್ಲಿ ಉಳಿಸಿಕೊಳ್ಳಬೇಕು. ಉಳಿದ ಕಂದುಗಳನ್ನ ಆಗಾಗ್ಗೆ ಕತ್ತರಿಸಿ ತೆಗೆಯಬೇಕು. ಕೂಳೆ ಬೆಳೆಗೆ 100 ಗ್ರಾಂ ಸಾರಜನಕ, 108 ಗ್ರಾಂ ರಂಜಕ ಮತ್ತು 200 ಗ್ರಾಂ ಪೊಟ್ಯಾಷ್ ಅನ್ನ ಪ್ರತಿ ಗಿಡಕ್ಕೆ ಪ್ರತಿ ಬೆಳೆಗೆ 3 ಕಂತುಗಳಲ್ಲಿ ಅಂದರೆ 30, 75 ಮತ್ತು 120 ದಿನಗಳಲ್ಲಿ ಮುಖ್ಯ ಬೆಳೆ ಕಟಾವಿನ ನಂತರ ಕೊಡಬೇಕು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 6:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
1: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
3: ಜಗತ್ ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ದಸರೆಯನ್ನು ಕಣ್ತುಂಬಿಕೊಳ್ಳಲು ಬರುವ ಜನರ ಹೃನ್ಮನ ತಣಿಸಲು ಹತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ನಗರಿ ಮೈಸೂರಿನ ವಿವಿಧ ಸ್ಥಳಗಳಲ್ಲಿ ನಡೆಯಲಿವೆ. ಅದರ ಪಕ್ಷಿನೋಟ ನಿಮಗಾಗಿ.
4: ದಿನಾಂಕ 13ರಂದು ಮಂಗಳವಾರ ಬೆಳಗ್ಗೆ 6:30ಕ್ಕೆ ಮೈಸೂರು ಅರಮನೆ ಆವರಣದಲ್ಲಿ ರಂಗೋಲಿ ಸ್ಪರ್ಧೆ ಉದ್ಘಾಟನೆಗೊಳ್ಳಲಿದೆ.
3: ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಬಹುರೂಪಿ ಕವಿಗೋಷ್ಠಿ 2026ರ ಉದ್ಘಾಟನಾ ಸಮಾರಂಭ ಅಂದು ಬೆಳಿಗ್ಗೆ 10 ಗಂಟೆಗೆ

0: ಮೈಸೂರಿನ ಮಾನಸಗಂಗೋತ್ರಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಬಿಎಂ ಶ್ರೀ ಸಭಾಂಗಣದಲ್ಲಿ ಜರುಗಲಿದೆ. ಇದಕ್ಕೆ ಮುಂಚೆ ಡಾಕ್ಟರ್ ಅಮ್ಮ ರಾಮಚಂದ್ರ ಮತ್ತು ತಂಡದವರಿಂದ ಬೆಳಿಗ್ಗೆ 9 ಗಂಟೆಗೆ ಭಾವಸಂಗಮ ನಡೆಯಲಿದೆ. ಬೆಳಿಗ್ಗೆ 11 ಗಂಟೆಗೆ ಹಾಸ್ಯ ಚುಟುಕು ಕವಿಗೋಷ್ಠಿ ಏರ್ಪಾಡಾಗಿದೆ.
1: ಬೆಳಿಗ್ಗೆ 11 ಗಂಟೆಗೆ ಮೈಸೂರಿನ ಜೆಕೆ ಗ್ರೌಂಡ್ಸ್ನಲ್ಲಿ ಮಹಿಳಾ ದಸರಾ 2026 ಅನಾವರಣಗೊಳ್ಳಲಿದೆ.
0: ಇದರ ಅಂಗವಾಗಿ ಮಹಿಳೆಯರಿಗಾಗಿ ಅಡುಗೆ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ.
1: ಸಂಜೆ 6 ಗಂಟೆಗೆ ಉತ್ತನಹಳ್ಳಿಯ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನದ ಸಮೀಪ ಯುವ ದಸರಾ ಉದ್ಘಾಟನೆ, ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ.
0: ರಾತ್ರಿ 7 ಗಂಟೆಗೆ ಅಜಯ್ ವಾರಿಯರ್ ಮತ್ತು ಅನುರಾಧ ಭಟ್ ಮತ್ತು ತಂಡದವರಿಂದ ಸ್ವರಯಾನ ಕಾರ್ಯಕ್ರಮವನ್ನು ಮೈಸೂರು ಅರಮನೆ ವೇದಿಕೆಯಲ್ಲಿ ಆಯೋಜಿಸಲಾಗಿದೆ. ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ಆಯೋಜಿತವಾಗಿರುವ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಸಾಹಿತಿಗಳೊಂದಿಗೆ ಸೆಲ್ಫಿ ಕಾರ್ಯಕ್ರಮದಲ್ಲಿ ಇಂದು ಪಾಲ್ಗೊಳ್ಳುವ ಸಾಹಿತಿ ಮುಖ್ಯಮಂತ್ರಿ ಚಂದ್ರು ಹಾಗೂ ವೈದೇಹಿ. ಪ್ರತಿದಿನ ಬೆಳಿಗ್ಗೆ 11:30 ವಿವಿಧ ಪುಸ್ತಕಗಳ ಬಿಡುಗಡೆ, ಸಂಜೆ 4:30 ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕವಿತೆ ವಾಚಿಸಿ ಗಿಡ ಗಿಟ್ಟಿಸಿ ಎಂಬ ನೂತನ ಕಾರ್ಯಕ್ರಮ ಕೂಡ ಆಯೋಜಿತವಾಗಿದೆ. ಸ್ಥಳ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ, ಹಳೆ ಡಿಸಿ ಕಚೇರಿ ಎದುರು, ಮೈಸೂರು.
1: ಮೈಸೂರು ಬೊಂಬೆ ರಂಗಮಂದಿರದ ವತಿಯಿಂದ ಮೈಸೂರು ದಸರಾ ವಿಶೇಷ ಬೊಂಬೆಯಾಟ 2026 ಅಂಗವಾಗಿ ಸಂಜೆ 6 ಗಂಟೆಗೆ ಶ್ರೀ ರಾಮೇಶ್ವರ ಕೃಪಾಪೋಷಿತ ಸೂತ್ರದ ಬೊಂಬೆ ಮೇಳ ಹಲ್ಲರೆ ನಂಜನಗೂಡು ತಾಲೂಕು ಇವರ ವತಿಯಿಂದ ಸತ್ಯ ಹರಿಶ್ಚಂದ್ರ ಪ್ರಸಂಗ ಆಯೋಜಿತವಾಗಿದೆ. ನಿರ್ದೇಶನ ಶ್ರೀ ಶಿವಬುದ್ಧಿ.
0: ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಇಲ್ಲಿ ನಡೆಯುತ್ತಿರುವ ದಸರಾ ಸಾಂಸ್ಕೃತಿಕ ಮಹೋತ್ಸವ 2026 ಅಂಗವಾಗಿ ದಿನಾಂಕ 13 ಮಂಗಳವಾರ ಸಂಜೆ 5:30 ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಂದ ಸಂಗೀತ ಸೌರಭ ಕರ್ನಾಟಕ ಶಾಸ್ತ್ರೀಯ ಗಾಯನ ಆಯೋಜಿತವಾಗಿದೆ. ಸಂಜೆ 6 ಗಂಟೆಗೆ ವಿದ್ವಾನ್ ಗೋಪಾಲ್ ಕೆ ರಾಯಚೂರು ಹಾಗೂ ಡಾಕ್ಟರ್ ಪಾರ್ವತಿ ಜೋಶಿ ಅವರ ಹಿಂದೂಸ್ತಾನಿ ಸಂಗೀತ ಗಾಯನ ರಾಗರಂಜನಿ ಆಯೋಜಿತವಾಗಿದೆ. ಸಂಜೆ 6:45 ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಮಹಿಷಮರ್ದಿನಿ ನೃತ್ಯ ವೈವಿಧ್ಯ. ನಿರ್ದೇಶನ ಡಾಕ್ಟರ್ ಭುವನೇಶ್ವರಿ.
1: ನವರಾತ್ರಿ ರಂಗೋತ್ಸವದ ಅಂಗವಾಗಿ ಮೈಸೂರಿನ ರಂಗಾಯಣದ ಭೂಮಿಗೀತದಲ್ಲಿ ಸಂಜೆ 6:30 ಸಿದ್ದೇಶ್ ಎಂಆರ್ ಅವರ ರಚನೆಯ ಮಾಲ್ಗುಡಿ ಕಥಾಕಾವ್ಯ ನಾಟಕ ಪ್ರದರ್ಶನಗೊಳ್ಳಲಿದೆ.
0: ಅರಮನೆ ವೇದಿಕೆಯಲ್ಲಿ ನಡೆಯುವ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೇಗಿವೆ? 3:00 ಹಾಸನ ಜಿಲ್ಲೆಯ ಲಕ್ಷ್ಮೀಪ್ರಸಾದ್ ಮತ್ತು ಲಿಖಿತ್ ತಂಡದವರಿಂದ ನಾಗಸ್ವರ ವಾದನ, 3:30 ದಿವ್ಯಾ ಮತ್ತು ತಂಡದವರಿಂದ ಭಾವಗೀತೋತ್ಸವ, ಸಂಜೆ 4:30 ಕಾವಾಡಿಗರ ಹಾಗೂ ಮಾವುತರ ಮಕ್ಕಳಿಂದ ನೃತ್ಯ ನಂವಾಲೆ ನೃತ್ಯ ಪ್ರದರ್ಶನ ಆಯೋಜಿತವಾಗಿದೆ. ಸಂಜೆ 5:00 ಮೈಸೂರಿನ ಪ್ರೇರಣಾ ಯಶವಂತ್ ಮತ್ತು ತಂಡದವರಿಂದ ಸುಗಮ ಸಂಗೀತ, ಸಂಜೆ 6:00 ಭಾಗ್ಯಶ್ರೀ ಗೌಡ ಮತ್ತು ತಂಡದವರಿಂದ ಗಾನ ಸೌರಭ ಕನ್ನಡ ಗೀತೆಗಳ ಗಾನಯಾನವಿದೆ. ರಾತ್ರಿ 8:30 ಪಂಜಾಬ್ನ ಕುಮಾರಿ ಗಿನ್ನಿ ಮಾಹಿ ಮತ್ತು ತಂಡದವರಿಂದ ಅಂಬೇಡ್ಕರ್ ಯಾನ. ಜಗನ್ಮೋಹನ ಅರಮನೆಯ ವೇದಿಕೆಯಲ್ಲಿ ಇಂದು ಸಂಜೆ 5:00 ಮೈಸೂರಿನ ಮಲೆ ಮಹದೇಶ್ವರ ಕಂಸಾಳೆ ಜನಪದ ಕಲಾ ಸಂಘದ ಮಹದೇವ ಎಂ ಮತ್ತು ತಂಡದವರಿಂದ ಬೀಸು ಕಂಸಾಳೆ, ಸಂಜೆ 5:15 ರಾಮನಗರದ ಗಂಗಾಧರ್ ಎ ಮತ್ತು ತಂಡದವರಿಂದ ಡೊಳ್ಳು ಕುಣಿತ, ಸಂಜೆ 5:30 ಕೊಪ್ಪಳದ ಶ್ರುತಿ ಹ್ಯಾಟಿ ಹುಲಿಗಿ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವಿದೆ. ಸಂಜೆ 6:30 ಬೆಂಗಳೂರಿನ ನೃತ್ಯ ಸ್ಕೂಲ್ ಆಫ್ ಆರ್ಟ್ನ ಡಾಕ್ಟರ್ ಗಾಯತ್ರಿ ಚಂದ್ರಶೇಖರ್ ಮತ್ತು ತಂಡದವರಿಂದ ಭರತನಾಟ್ಯವಿದೆ. ರಾತ್ರಿ 7:30 ವಿಜಯನಗರದ ವರ್ಣಿಕಾ ಶಾನುಭವರ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ. ರಾತ್ರಿ 8:30 ಮೈಸೂರಿನ ಸಂಸ್ಕೃತಿ ಟ್ರಸ್ಟ್ನ ಡಾಕ್ಟರ್ ಭುವನೇಶ್ವರಿ ಎಸ್ ಮತ್ತು ತಂಡದವರಿಂದ ನೃತ್ಯ ರೂಪಕ ಸಪ್ತ ಸೌಗಂಧಿಕ. ಕರ್ನಾಟಕ ಕಲಾಮಂದಿರ ವೇದಿಕೆಯಲ್ಲಿ ಇಂದು ಸಂಜೆ 5:00 ಶಿವಮೊಗ್ಗದ ಶ್ರೀ ಕನಕ ಡೊಳ್ಳಿನ ಸಂಘ ಇಲ್ಲಿನ ಕರ್ಣ ಮತ್ತು ತಂಡದವರಿಂದ ಡೊಳ್ಳು ಕುಣಿತ. ಸಂಜೆ 5:30 ಬಸವರಾಜಚ್ಚ ಸಿಂದಗಿ ಮಠ ಮತ್ತು ತಂಡದವರಿಂದ ತತ್ವಪದ, ಸಂಜೆ 6:30 ಬೆಂಗಳೂರಿನ ವಿದ್ಯಾನಮೃತ ಮತ್ತು ತಂಡದವರಿಂದ ಸುಗಮ ಸಂಗೀತ, 7:30 ದಮ್ಮನಿಂಗಳದ ರಾಜು ಮತ್ತು ತಂಡದವರಿಂದ ಮೂಲದಾಟಿ ಜನಪದ ಗೀತೆಗಳು, ರಾತ್ರಿ 8:30 ಬೆಂಗಳೂರಿನ ವಿಭಾ ಶ್ರೀನಿವಾಸ್ ನಾಯಕ್ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಗಾನಭಾರತಿ ವೇದಿಕೆಯಲ್ಲಿ ಇಂದು ಸಂಜೆ 5:00 ಹುಣಸೂರಿನ ಶ್ರೀನಿವಾಸ್ ಮತ್ತು ತಂಡದವರಿಂದ ಕರ್ನಾಟಕ ಶಾಸ್ತ್ರೀಯ ಡೋಲು ವಾದನ, 5:30 ಬೆಳಗಾವಿಯ ಮಲ್ಲಿಕಾರ್ಜುನ ಸ್ವಾಮಿ ಭಜನಾ ಜಾನಪದ ಕಲಾ ಸಂಘದವರಿಂದ ಭಜನೆ ಕಾರ್ಯಕ್ರಮ, 6:30 ವಿದ್ವಾನ್ ಮಹಾಬಲೇಶ್ವರ ಹೆಗಡೆ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ರಾತ್ರಿ 7:30 ಜ್ಯೋತಿ ಭಟ್ ಮತ್ತು ತಂಡದವರಿಂದ ಸುಗಮ ಸಂಗೀತವಿದೆ, 8:30 ಅನಿಕೇತನ ಕಲಾ ಬಳಗ ಮೈಸೂರು ಇಲ್ಲಿನ ಸಲ್ಮಾ ಎ ಮತ್ತು ತಂಡದವರಿಂದ ಜನಪದ ಗೀತೆಗಳ ಕಾರ್ಯಕ್ರಮ. ನಾದಬ್ರಹ್ಮ ಸಂಗೀತ ಸಭಾದಲ್ಲಿ ಇಂದು ಸಂಜೆ 5:00 ಪುತ್ತೂರಿನ ಎಂ ವೇಣುಗೋಪಾಲ್ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ವಾದನ, ಸಂಜೆ 5:30 ಮೂನ್ ವಾಕರ್ ಸಾಂಸ್ಕೃತಿಕ ಕಲಾ ಸಂಘ ಬಳ್ಳಾರಿ ಜಯಣ್ಣ ಮತ್ತು ತಂಡದವರಿಂದ ಸಮೂಹ ನೃತ್ಯ, ಸಂಜೆ 6:30 ಚಿಕ್ಕಮಗಳೂರಿನ ಗೀತಗಾಯನ ಕಲಾ ತಂಡದವರಿಂದ ಗೀತಗಾಯನ, ರಾತ್ರಿ 7:30 ಮೈಸೂರಿನ ರೀತು ಡಿ ಮತ್ತು ತಂಡದವರಿಂದ ಭರತನಾಟ್ಯ, ರಾತ್ರಿ 8:30 ಬೆಂಗಳೂರಿನ ದರ್ಶನ್ ಕುಮಾರ್ ಮತ್ತು ತಂಡದವರಿಂದ ಸುಗಮ ಸಂಗೀತವಿದೆ.

0: ಚಿಕ್ಕಗಡಿಯಾರ ವೇದಿಕೆಯಲ್ಲಿ ಇಂದು ಸಂಜೆ 5 ಗಂಟೆಗೆ ಚಾಮರಾಜನಗರದ ಸಂಜು ಸಿ ಮತ್ತು ತಂಡದವರಿಂದ ಚಿಲಿಪಿಲಿ ಗೊಂಬೆ, 5:30ಕ್ಕೆ ಮಂಡ್ಯ ಜಿಲ್ಲೆಯ ಮಾಧುರಿಯ ಸಾಂಸ್ಕೃತಿಕ ಕಲಾವೇದಿಕೆಯವರಿಂದ ತತ್ವಪದಗಳು, 6:30ಕ್ಕೆ ಬಾಗಲಕೋಟೆಯ ಶ್ರೀ ಸಂಗಮೇಶ್ವರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರಿಂದ ಜನಪದ ಗೀತೆಗಳು, ರಾತ್ರಿ 7:30ಕ್ಕೆ ಶಿವಮೊಗ್ಗದ ಎಸ್ ವಿ ಲಲಿತಾ ಮತ್ತು ತಂಡದವರಿಂದ ಲಾವಣಿ ಪದಗಳು, ರಾತ್ರಿ 8:30ಕ್ಕೆ ಮೈಸೂರಿನ ಕಲಾ ಟ್ರಸ್ಟ್ನ ಸೌಮ್ಯ ಶ್ರೀರಾಮ್ ಅವರಿಂದ ಶ್ರೀ ಮಲೆ ಮಹದೇಶ್ವರ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ವೇದಿಕೆಯಲ್ಲಿ ಸಂಜೆ 5 ಗಂಟೆಗೆ ಹಾಸನದ ಗಣಪತಿ ಚಿಟ್ಟಿಮೇಳ ಜಾನಪದ ಕಲಾಸಂಘದವರಿಂದ ಚಿಟ್ಟಿಮೇಳ, 5:30ಕ್ಕೆ ಬೆಂಗಳೂರಿನ ವಿವೇಕ್ ಪ್ರಭು ಮತ್ತು ತಂಡದವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, 6:30ಕ್ಕೆ ಕೋಲಾರದ ಹಳ್ಳಿಹಾಡು ಸಾಂಸ್ಕೃತಿಕ ಜಾನಪದ ಕಲಾಸಂಘದವರಿಂದ ಸುಗಮ ಸಂಗೀತ, ರಾತ್ರಿ 7:30ಕ್ಕೆ ಧರ್ಮಸ್ಥಳದ ಮಹಿಮಾ ಎನ್ ಮರಾಠೆ ಮತ್ತು ತಂಡದವರಿಂದ ಶಾಸ್ತ್ರೀಯ ಸಮೂಹ ನೃತ್ಯ, ರಾತ್ರಿ 8:30ಕ್ಕೆ ಮೈಸೂರಿನ ಶ್ರೀಕುಮಾರಿ ಮತ್ತು ತಂಡದವರಿಂದ ಸುಗಮ ಸಂಗೀತ. ಪುರಭವನ ವೇದಿಕೆಯಲ್ಲಿ ಇಂದು ಬೆಳಿಗ್ಗೆ 10:30ಕ್ಕೆ ಪೌರಾಣಿಕ ನಾಟಕ ಸೀತಾಪಹರಣ ಪ್ರಸ್ತುತಪಡಿಸಲಿದ್ದಾರೆ ಮೈಸೂರಿನ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ಬಸವರಾಜು ಮತ್ತು ತಂಡದವರು. 3:00ಗೆ ಮಂಡ್ಯದ ಅಮರ ಸಾಧಕಿಯರ ಸಮಾಜ ಸೇವಾ ಸಂಘದ ಸದಸ್ಯರಿಂದ ಸಾಮಾಜಿಕ ನಾಟಕ ಬಾಳಿನ ದಾರಿ. ಸಂಜೆ 6:00ಗೆ ಬೆಂಗಳೂರಿನ ಕಲಾ ರಂಗಲೋಕ ಇಲ್ಲಿನ ಕೆಎಸ್ ವೇಣುಗೋಪಾಲ್ ಮತ್ತು ತಂಡದವರಿಂದ ಪೌರಾಣಿಕ ನಾಟಕ ಅನಕೃ ವಿರಚಿತ ಸ್ವರ್ಣಮೂರ್ತಿ. ಕಿರುರಂಗಮಂದಿರ ವೇದಿಕೆಯಲ್ಲಿ ಇಂದು ಸಂಜೆ 5:00ಗೆ ಬೆಂಗಳೂರಿನ ನಿಶಾ ಮತ್ತು ತಂಡದವರಿಂದ ರಂಗಗೀತೆಗಳು, 6:30ಕ್ಕೆ ಹುಬ್ಬಳ್ಳಿಯ ಕರ್ನಾಟಕ ನಾಟಕ ಜನಪದ ಕಲಾವಿದರ ಅಭಿವೃದ್ಧಿ ಸಂಘದ ವತಿಯಿಂದ ನಾಟಕ ಅಮೀರ್ಬಾಯಿ ಕರ್ನಾಟಕಿ. ರಮಾಗೋವಿಂದ ವೇದಿಕೆಯಲ್ಲಿ ಇಂದು ಸಂಜೆ 5:00ಗೆ ಮೈಸೂರಿನ ಡಾ ಕೃಪಾ ಮಂಜುನಾಥ್ ಮತ್ತು ತಂಡದವರಿಂದ ಗಮಕ ವಾಚನವಿದೆ, ಸಂಜೆ 5:30ಗೆ ಕಿರ್ಗಸೂರ್ ರಾಜಪ್ಪ ಮತ್ತು ತಂಡದವರಿಂದ ರಂಗಗೀತೆಗಳು, 6:30ಕ್ಕೆ ಮೈಸೂರಿನ ಕಲಾಕುಟೀರದ ಜಿಬಿ ನಿಶ್ಚಿತ ಕೃಷ್ಣ ಮತ್ತು ತಂಡದವರಿಂದ ಭರತನಾಟ್ಯ, ರಾತ್ರಿ 7:30ಕ್ಕೆ ಬೆಂಗಳೂರಿನ ದೃಶ್ಯ ಕಲಾವಿದರಾದ ದಾಕ್ಷಾಯಣಿ ಭಟ್ ಮತ್ತು ತಂಡದವರಿಂದ ನಾಟಕ ಮೃಚ್ಛಕಟಿಕ. ನಟನ ರಂಗಮಂದಿರದಲ್ಲಿ ಸಂಜೆ 6:30ಕ್ಕೆ ಮೈಸೂರಿನ ಬಿದಿರು ಥಿಯೇಟರ್ನ ಮಂಜುನಾಥ್ ಬ್ಯಾಟಿ ಮತ್ತು ತಂಡದವರಿಂದ ನಾಟಕ ಮಹಾಮಾಯಿ.
1: ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಆರ್ ಲೋಕೇಶ್ವರಿ. ನಿರ್ಮಾಣ ಬಿ ದಿಗ್ವಿಜಯ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
2: ನಿಮ್ಮ ಕರಿಯರ್ ಜರ್ನಿ ಸ್ಟಾರ್ಟ್ ಮಾಡೋಕೆ ರೆಡಿ ಇದ್ದೀರಾ?
3: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಿನ ಗೋಕುಲಂ ಥರ್ಡ್ ಸ್ಟೇಜ್ ನಲ್ಲಿ ಎಂಟೆಕ್ ಅಡ್ಮಿಷನ್ಸ್ ಓಪನ್.
2: ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಎಂಟೆಕ್ ಕೋರ್ಸಸ್ ಗೆ ಅಡ್ಮಿಷನ್ಸ್ ಓಪನ್ ಇದೆ.
3: ಇನ್ನಷ್ಟು ಮಾಹಿತಿಗಾಗಿ ವಿವಿಸಿಇ ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರಿಗೆ ಭೇಟಿ ನೀಡಿ ಅಥವಾ vvce.ac.in ವಿಸಿಟ್ ಮಾಡಿ.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 6:50 ವಾಣಿಜ್ಯ ಪ್ರಕಟಣೆಗಳು.
1: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
2: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನಾ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗ್ಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕು.

0: ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಇದು ಪೊಲೀಸ್ ಉಪಾಧ್ಯಕ್ಷರು ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಕೊಡಗು ಜಿಲ್ಲೆ ಇವರ ಪ್ರಕಟಣೆ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗಳು ಈಗ ಹೇಳುವ ದಿನಾಂಕ ಮತ್ತು ಸ್ಥಳಗಳಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯಿದೆಯಡಿ ದೂರು ಅರ್ಜಿಗಳನ್ನು ವಿತರಿಸಲಿರುವರು. ಭರ್ತಿ ಮಾಡಿದ ಮತ್ತು ನೋಟರಿಯಿಂದ ಅಫಿಡೇವಿಟ್ ಮಾಡಿಸಿದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಹಾಗೂ ಇನ್ನಿತರೆ ತೊಂದರೆ ನೀಡುತ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ದೂರುಗಳನ್ನು ನಿಗದಿತ ಪ್ರಪತ್ರದಲ್ಲಿ ನೀಡಬಹುದಾಗಿದೆ. ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ವಿವರಗಳಿಗೆ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿ, ಗೌಳಿ ಬೀದಿ, ಮಡಿಕೇರಿ. ದೂರವಾಣಿ ಸಂಖ್ಯೆ 295-297, ಎಸ್ಟಿಡಿ ಕೋಡ್ 08272, ಇವರನ್ನು ಸಂಪರ್ಕಿಸಬಹುದು. ಲೋಕಾಯುಕ್ತ ವಿಭಾಗದ ಅಧಿಕಾರಿಗಳ ಭೇಟಿ ಹಾಗೂ ಸಮಯ ಹೀಗಿದೆ. 14/10/2026 ಬುಧವಾರ ಬೆಳಿಗ್ಗೆ 11:00 to 1:00 PM ಪೊನ್ನಂಪೇಟೆಯ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಯಲಿದೆ. ಸಾರ್ವಜನಿಕರು ಕರ್ತವ್ಯ ಲೋಪವೆಸಗುವ ಸರ್ಕಾರಿ ಸಾರ್ವಜನಿಕ ನೌಕರರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ತೆಗೆದುಕೊಳ್ಳಲು ಈ ಅವಕಾಶವನ್ನು ಉಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ. ಶ್ರೋತೃಗಳು, ಇಂದು ಬೆಳಿಗ್ಗೆ 8:30 ಆರೋಗ್ಯ ಸಂಚಿಕೆ, ಕಣ್ಣಿನ ಪೊರೆಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ಎಜಿ ಚಿನ್ನಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಡಿಕೇರಿ. ಇಂದು ರಾತ್ರಿ 8:00 ಮಹಿಳಾ ವಾಣಿ. ನಾಡಹಬ್ಬ ದಸರಾ ಸಂದರ್ಭದಲ್ಲಿ ಕೊಡಗು ಮೂರ್ನಾಡಿನ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ನಿರ್ವಹಣೆ ಎಂ ಶಕುಂತಲಾ. 8:30 ಅರೆಭಾಷೆ ಐಸಿರಿಯಲ್ಲಿ ತುಲಾ ಸಂಕ್ರಮಣದ ಪ್ರಯುಕ್ತ ಕಾವೇರಿ ಸಂಕ್ರಾಂತಿ, ಈ ಕುರಿತು ಪಟ್ಟಡ ಶಿವಕುಮಾರ್ ಅವರಿಂದ ಭಾಷಣ. ನಿರ್ಮಾಣ ಸ್ವಾತಿ ಎಂ ಜಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೇಳುವರೆ ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು ಮರುಭೂಮಿ ಇದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಕರ್ನಾಟಕದ ನೂತನ ರಾಜ್ಯಪಾಲರಾಗಿ ಡಾ ಸುಧಾ ಯಾದವ್ ನೇಮಕ. ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ. ರಾಜ್ಯದ 14 ಜಿಲ್ಲೆಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣಕ್ಕೆ ಕ್ರಮ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದ ರೈಲ್ವೆ ಕ್ಷೇತ್ರದ ವಿಕಾಸಕ್ಕಾಗಿ ಕೇಂದ್ರ ಸರ್ಕಾರದ ಐತಿಹಾಸಿಕ ನಿರ್ಣಯ. ಕೇಂದ್ರ ಸಚಿವ ವಿ ಸೋಮಣ್ಣ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ. ಬಡ ಕುಟುಂಬಗಳ ಮಹಿಳೆಯರ ಘನತೆ, ಆರೋಗ್ಯ ಮತ್ತು ಸಮಾನ ಅವಕಾಶಗಳ ಗುರಿ ಸಾಧನೆ. ಕಬ್ಬು ಬೆಳೆಗಾರರ ಸಮಸ್ಯೆ ನಿವಾರಣೆಗೆ ಉನ್ನತ ಮಟ್ಟದ ಜಂಟಿ ಸಮಿತಿ ರಚನೆಗೆ ನಿರ್ಧಾರ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು 6 ರಾಜ್ಯಗಳಿಗೆ ಹೊಸ ರಾಜ್ಯಪಾಲರ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕದ ನೂತನ ರಾಜ್ಯಪಾಲರಾಗಿ ಡಾ ಸುಧಾ ಯಾದವ್ ನೇಮಕಗೊಂಡಿದ್ದಾರೆ. ಹರಿಯಾಣ ಮೂಲದವರಾಗಿರುವ ಸುಧಾ ಯಾದವ್ 1999 ಲೋಕಸಭಾ ಸಂಸದರಾಗಿ ಸೇವೆ ಸಲ್ಲಿಸಿದ್ದರು. ಕಾರ್ಗಿಲ್ ಹುತಾತ್ಮ ಸೇನಾಧಿಕಾರಿ ಪತ್ನಿಯಾಗಿರುವ ಅವರು ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯರು. ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಡಾ ಸುಧಾ ಯಾದವ್ ಅವರಿಗೆ

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯದ ಕ್ರೀಡಾಪಟುಗಳಿಗೆ ಗುಣಮಟ್ಟದ ತರಬೇತಿ ಸೌಲಭ್ಯಗಳನ್ನು ಒದಗಿಸಿ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡಲು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಎಂದು ಕ್ರೀಡಾ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯದ 14 ಜಿಲ್ಲೆಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದರಿಂದ ಕ್ರೀಡಾಪಟುಗಳಿಗೆ ತಮ್ಮದೇ ಜಿಲ್ಲೆಗಳಲ್ಲಿ ಉತ್ತಮ ತರಬೇತಿ ಪಡೆಯಲು ಹಾಗೂ ಕ್ರೀಡಾ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಅವಕಾಶ ದೊರೆಯಲಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಕ್ರೀಡಾ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ, ಗುಣಮಟ್ಟದ ಮೂಲಸೌಕರ್ಯ ಮತ್ತು ತರಬೇತಿ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ರಾಜ್ಯದ ಕ್ರೀಡಾ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊಂಕಣ ರೈಲ್ವೆಯ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 900 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡುವುದರೊಂದಿಗೆ ಹಲವು ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ರಾಜ್ಯದ ರೈಲ್ವೆ ಕ್ಷೇತ್ರದ ವಿಕಾಸಕ್ಕಾಗಿ ಕೇಂದ್ರ ಸರ್ಕಾರವು ಐತಿಹಾಸಿಕ ನಿರ್ಣಯ ಕೈಗೊಂಡಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೊಳಪಡುವ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ 52,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಮುಂದಿನ 25-30 ವರ್ಷಗಳ ಅವಧಿಯ ದೂರದೃಷ್ಟಿಯನ್ನಿಟ್ಟುಕೊಂಡು ರೈಲ್ವೆ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ ಎಂದರು. ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಯೋಜನೆಯ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು, ಶಿವಮೊಗ್ಗ ಬೀರೂರು ರೈಲ್ವೆ ಮಾರ್ಗದ ಡಬ್ಲಿಂಗ್ಗೆ ಈಗಾಗಲೇ ಸಮೀಕ್ಷೆ ನಡೆಯುತ್ತಿದೆ, ಶೃಂಗೇರಿ ಶಿವಮೊಗ್ಗ ಹೊಸ ರೈಲು ಮಾರ್ಗದ ಪ್ರಸ್ತಾವನೆಯು ಪ್ರಗತಿಯಲ್ಲಿದೆ ಎಂದರು. ಮಾನವ ಹಕ್ಕು ರಕ್ಷಣೆ ಬಲಗೊಳಿಸುವ ಕಾರ್ಯದಲ್ಲಿ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಎನ್ಎಚ್ಆರ್ಸಿ ಮುನ್ನಡೆಯುತ್ತಿದ್ದು ನಾಗರಿಕರ ನ್ಯಾಯ ಮತ್ತು ಘನತೆಯ ರಕ್ಷಣೆ ಖಾತ್ರಿಪಡಿಸುತ್ತಿದೆ ಎಂದು ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ದೆಹಲಿಯಲ್ಲಿ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮದಲ್ಲಿ ಅವರು, ಕಳೆದ 33 ವರ್ಷಗಳಲ್ಲಿ ಎನ್ಎಚ್ಆರ್ಸಿಯಲ್ಲಿ 24 ಲಕ್ಷ ಪ್ರಕರಣಗಳು ದಾಖಲಾಗಿದ್ದು ಈ ಪೈಕಿ 23 ಲಕ್ಷ ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಈ ಮೂಲಕ ಪ್ರಕರಣ ವಿಲೇವಾರಿಯಲ್ಲಿ 98% ಪ್ರಗತಿ ಸಾಧಿಸಲಾಗಿದೆ ಎಂದರು. ಆಯೋಗದ ಮೊಬೈಲ್ ಆಪ್ನಿಂದ ನಾಗರಿಕರು ಸುಲಭವಾಗಿ ದೂರುಗಳನ್ನು ದಾಖಲಿಸಬಹುದಾಗಿದ್ದು ದೂರುಗಳು ಪ್ರಗತಿಯ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಕಸ್ಟಡಿ, ದೌರ್ಜನ್ಯ, ಕೈಗಾರಿಕಾ ಶೋಷಣೆ, ಜೀತ ಕಾರ್ಮಿಕ ಪದ್ಧತಿ ಒಳಗೊಂಡ ಪ್ರಕರಣಗಳಲ್ಲಿ ಆಯೋಗವು ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸುತ್ತಿದೆ ಎಂದರು. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಹೆಚ್ಚಿಸಲಾಗಿದ್ದ ಮೀಸಲಾತಿ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು 15%-17% ಹಾಗೂ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು 3%-7% ಹೆಚ್ಚಿಸಿದ್ದ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಅಧಿನಿಯಮ 2022 ಹೈಕೋರ್ಟ್ ರದ್ದುಗೊಳಿಸಿದೆ. ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ರಾಜ್ಯ ಸರ್ಕಾರಿ ಸೇವೆಗಳಲ್ಲಿ ಮೀಸಲಾತಿ ಹೆಚ್ಚಳವನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ವಿಭೂ ಭಕ್ರು ಹಾಗೂ ನ್ಯಾಯಮೂರ್ತಿ ಕೆಎಸ್ ಹೇಮಲೇಖ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ನೀಡಿದೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು

0: ಇಲ್ಲಿದೆ. 2016ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ವಿಶೇಷವಾಗಿ ಬಡ ಕುಟುಂಬಗಳ ಮಹಿಳೆಯರಿಗೆ ಸ್ವಚ್ಛ ಅಡುಗೆ ಇಂಧನವನ್ನು ಘನತೆ, ಆರೋಗ್ಯ ಮತ್ತು ಸಮಾನ ಅವಕಾಶದ ವಿಷಯವನ್ನಾಗಿ ಮಾಡುವ ಗುರಿಯನ್ನು ಹೊಂದಿತ್ತು. ಎಲ್ಪಿಜಿಯನ್ನು ಕೇವಲ ಮಧ್ಯಮ ವರ್ಗದವರ ಅನುಕೂಲದ ಸಾಧನವೆಂದು ಪರಿಗಣಿಸುವ ಬದಲು ಈ ಯೋಜನೆಯು ಸಾಮಾನ್ಯ ಮಹಿಳೆಯರ ಹೆಸರಿನಲ್ಲಿಯೇ ಸಂಪರ್ಕವನ್ನು ಒದಗಿಸಿತ್ತು. ಇದು ಲಕ್ಷಾಂತರ ಕುಟುಂಬಗಳನ್ನು ಸೌದೆ, ಸಗಣಿ ಉಂಡೆಗಳು ಮತ್ತು ಇತರ ಮಾಲಿನ್ಯಕಾರಕ ಇಂಧನಗಳಿಂದ ದೂರವಿರಿಸಲು ಸಹಾಯ ಮಾಡುವುದರೊಂದಿಗೆ ಮನೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಮಹಿಳೆಯರಿಗೆ ಸ್ಥಾನವನ್ನು ಕಲ್ಪಿಸಿತು. ಮೇ 2026ರ ವೇಳೆಗೆ ಬಡ ಕುಟುಂಬಗಳ ಮಹಿಳೆಯರಿಗೆ 1.5 ಕೋಟಿಗೂ ಹೆಚ್ಚು ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿತ್ತು. ಈ ಯೋಜನೆಯು ನಿರಂತರ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲೂ ವಿಸ್ತರಣೆಗೊಂಡಿತು. ಪ್ರತಿ ಫಲಾನುಭವಿಗೆ ಸಿಲಿಂಡರ್ ಮರುಭರ್ತಿ ಬಳಕೆಯು 2021-22ರ ಆರ್ಥಿಕ ವರ್ಷದಲ್ಲಿ ಸುಮಾರು 3ರಷ್ಟಿದ್ದದ್ದು 2025-26ರ ಆರ್ಥಿಕ ವರ್ಷದಲ್ಲಿ ಸುಮಾರು 5ಕ್ಕೆ ಏರಿತು. 2025-26ರ ಆರ್ಥಿಕ ವರ್ಷದಲ್ಲಿ 49 ಕೋಟಿಗೂ ಹೆಚ್ಚು ಪಿಎಂಯುವೈ ಸಿಲಿಂಡರ್ಗಳನ್ನು ವಿತರಿಸಲಾಯಿತು. ಪ್ರಧಾನಮಂತ್ರಿ ಉಜ್ವಲ ಯೋಜನೆ ವೈಶಿಷ್ಟ್ಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಎಚ್ಪಿ ಗ್ಯಾಸ್ ಏಜೆನ್ಸಿ ಗಣೇಶ್ ಟ್ರೇಡರ್ಸ್ ಪ್ರವರ್ತಕರಾದ ರವಿಕಿರಣ್ ಭಟ್.
1: ಉಜ್ವಲ ಯೋಜನೆ ಮಹಿಳೆಯರ ಸಲುವಾಗಿ ಇದು ಮಾಡಿದ್ದು, ಆಮೇಲೆ ಮಹಿಳೆಯರಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಹೆಣ್ಮಕ್ಳು ಏನೈತಿ, ಮೊದ್ಲೇ ಕಾಡೊಳಗೆ ಹೋಗಿ ಹುಡುಕಿ ಕಟ್ಟಿಗೆ ತಗೊಂಡು ಬಂದು ಇಲ್ಲಿ ಒಲೆ ಹತ್ತಿಸಿ ಮಾಡ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಟೈಮ್ ತಗೋತಿತ್ತು, ಪರಿಸರಕ್ಕೂ ಬಹಳ ಹಾನಿ ಆಗ್ತಿತ್ತು. ಅದ್ರ ಸಲುವಾಗಿ ಏನ್ ಮಾಡಿದಾರೆ ಅಂತಂದ್ರೆ, ಪ್ರಧಾನ ಮಂತ್ರಿಯವರು ಬಿಪಿಎಲ್ ಇದ್ದವರಿಗೆ ಎಲ್ಲರಿಗೂ ಕನೆಕ್ಷನ್ ರಿಲೀಸ್ ಮಾಡಿಸಿದ್ದಾರೆ. ಇದರಲ್ಲಿ ಡೆಪಾಸಿಟ್ ಕೊಡ್ಬೇಕಾಗಿಲ್ಲ. ಸದ್ಯ ಡೆಪಾಸಿಟ್ ಇರೋದೇ 1 ಸಿಲಿಂಡರ್ಗೆ 2,200 ಹಾಗೂ ರೆಗ್ಯುಲೇಟರ್ ಡೆಪಾಸಿಟ್ 250 ರೂಪಾಯಿ. ಇದನ್ನ ಗೌರ್ಮೆಂಟ್ ಬೇರ್ ಮಾಡ್ತಾರಿಂದ ಅವರಿಗೆ ಬಹಳ ಬೆನಿಫಿಷಿಯಲ್ ಆಗೈತ್ರಿ. ಇದು ರೆಗ್ಯುಲೇಟರ್ ಏನಿದೆ ಅಲ್ಲ, ನಿಮ್ಗೆ ಉಪಯೋಗಿಸ್ಲಿಕ್ಕೆ ಅಂತ ಹೇಳಿ ಕೊಟ್ಟಿರ್ತಾರೆ ಗೌರ್ಮೆಂಟ್. ನೀವು ಏನು ಖರೀದಿ ಮಾಡಿರಂಗಿಲ್ಲ, ಇದರಲ್ಲಿ ಹಾಳ್ ಮಾಡೋದು, ಡ್ಯಾಮೇಜ್ ಮಾಡೋದು ಮಾಡಿದ್ರೆ ಪೆನಾಲ್ಟಿ ಕೊಡ್ಬೇಕಾಗತ್ತೆ ಅದಕ್ಕೆ.
0: ಕರ್ನಾಟಕ ಹಾಗೂ ಮಹಾರಾಷ್ಟದ ರೈತ ಮುಖಂಡರು ಹಾಗೂ ವಿವಿಧ ರೈತ ಸಂಘಟನೆಗಳ ಪ್ರತಿನಿಧಿಗಳ ನೇತೃತ್ವದಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಉಪಸ್ಥಿತಿಯಲ್ಲಿ ಕಬ್ಬು ಹಾಗೂ ಸಕ್ಕರೆಗೆ ಸಂಬಂಧಿಸಿದ ಸಭೆ ನಡೆಸಲಾಯಿತು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಭೆಯಲ್ಲಿ ಕಬ್ಬು ಬೆಳೆಗಾರರಿಗೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಗಳನ್ನು ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಅವರು ತಿಳಿಸಿದ್ದಾರೆ. ಕಬ್ಬು ಬೆಳೆಗಾರರಿಗೆ ವೇಸ್ಟೇಜ್ನಲ್ಲಿ ಮೋಸ, ತೂಕದಲ್ಲಿ ಆಗುತ್ತಿರುವ ಮೋಸ, ಸಕ್ಕರೆ ಇಳುವರಿಯಲ್ಲಿ ಮೋಸವಾಗುತ್ತಿದ್ದು, ಈ ವಿಷಯಗಳಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯದ ಕುರಿತು ಹಾಗೂ ಎಫ್ಆರ್ಪಿ, ಎಸ್ಎಪಿ, ಎಥೆನಾಲ್ ಹಾಗೂ ಇನ್ನೂ ಹಲವು ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಹೇಳಿದ್ದಾರೆ. ರೈತ ಮುಖಂಡರು ಪ್ರಸ್ತಾಪಿಸಿದ ಬೇಡಿಕೆಗಳು ಮತ್ತು ಸಲಹೆಗಳನ್ನು ಪರಿಗಣಿಸಿ ರೈತರ ಹಿತದೃಷ್ಟಿಯಿಂದ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲು ಹಾಗೂ ಅವರ ಆಶೋತ್ತರಗಳಿಗೆ ಸ್ಪಂದಿಸಲು 1 ವಾರದೊಳಗೆ ಕೇಂದ್ರ ಕೃಷಿ ಸಚಿವಾಲಯ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಅಧಿಕಾರಿಗಳು, ಸಕ್ಕರೆ ಕಾರ್ಖಾನೆಗಳ ಪ್ರತಿನಿಧಿಗಳು ಹಾಗೂ ರೈತ ಮುಖಂಡರನ್ನು ಒಳಗೊಂಡ ಒಂದು ಉನ್ನತ ಮಟ್ಟದ ಜಂಟಿ ಸಮಿತಿಯನ್ನು ರಚಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಎಲೆನಾವದಗಿ ಗ್ರಾಮದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಾಯಿತರಾಗಿರುವ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ಶಾಲೆ ನಿರ್ಮಿಸಲು 10 ಎಕರೆ ಜಮೀನು ಮಂಜೂರಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದ ನೂತನ ರಾಜ್ಯಪಾಲರಾಗಿ ಡಾ ಸುಧಾ ಯಾದವ್ ನೇಮಕ. ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದ ರೈಲ್ವೆ ಕ್ಷೇತ್ರದ ವಿಕಾಸಕ್ಕಾಗಿ ಕೇಂದ್ರ ಸರ್ಕಾರದ ಐತಿಹಾಸಿಕ ನಿರ್ಣಯ, ಕೇಂದ್ರ ಸಚಿವ ವಿ ಸೋಮಣ್ಣ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಬಡ ಕುಟುಂಬಗಳ ಮಹಿಳೆಯರ ಘನತೆ, ಆರೋಗ್ಯ ಮತ್ತು ಸಮಾನ ಅವಕಾಶಗಳ ಗುರಿ ಸಾಧನೆ. ಕಬ್ಬು ಬೆಳೆಗಾರರ ಸಮಸ್ಯೆ ನಿವಾರಣೆಗೆ ಉನ್ನತ ಮಟ್ಟದ ಜಂಟಿ ಸಮಿತಿ ರಚನೆಗೆ ನಿರ್ಧಾರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ಸಮಯ 7:15:59. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
6: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ

0: ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡನ್ ಡೈಮಂಡ್ಸ್, ವಿರಾಜಪೇಟೆ.
7: ಉದ್ಯೋಗಾಸಕ್ತರೇ ಗಮನಿಸಿ, ಪ್ರಮುಖ ಸಂಸ್ಥೆಯೊಂದರ ವೇರ್ ಹೌಸ್ ನಲ್ಲಿ ಪ್ಯಾಕಿಂಗ್ ಕೆಲಸಕ್ಕೆ ಮಹಿಳೆಯರು, ಯುವತಿಯರು ಬೇಕಾಗಿದ್ದಾರೆ. ಅನುಭವದ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಕೂಡಲೇ ಸಂಪರ್ಕಿಸಿ 9108227700 ಅಥವಾ 9740434725.
8: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
9: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
10: ತನಿಷ್ಕ್ ನಲ್ಲಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮದ ಆಫರ್. ನೀವು ಖರೀದಿಸುವ ಪ್ಲೇನ್ ಚಿನ್ನಾಭರಣಗಳ ಪ್ರತಿ 1 ಗ್ರಾಂ ಮೇಲೆ 301 ರುಪೀಸ್ ಆಫ್. ಅಲ್ಲದೆ ಮೇಕಿಂಗ್ ಚಾರ್ಜ್ ನಲ್ಲಿ ಪಡೆಯಿರಿ ಅಪ್ ಟು 20% ಆಫ್. ಡೈಮಂಡ್ ಆಭರಣಗಳ ಡೈಮಂಡ್ ವ್ಯಾಲ್ಯೂ ಮೇಲೆ ಅಪ್ ಟು 35% ಆಫ್. ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ನಿಮ್ಮ ಹಳೆಯ ಚಿನ್ನಾಭರಣಗಳಿಗೆ 100% ವ್ಯಾಲ್ಯೂ ಪಡೆಯಿರಿ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
11: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
13: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
14: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
15: ಹೇ, ನಿಮ್ಗೊಂದ್ ವಿಷಯ ಗೊತ್ತಾ? ದಸರಾ ಮೆಗಾ ಎಕ್ಸ್ಚೇಂಜ್ ಮೇಳ ಅಭಿಲಾಷ್ ನಲ್ಲಿ ನಡೀತಾ ಇದೆ. ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಅವನ್, ವಾಟರ್ ಪ್ಯೂರಿಫೈಯರ್ ಗಳ ಮೇಲೆ ಮೆಗಾ ಎಕ್ಸ್ಚೇಂಜ್ ಆಫರ್ ಹಾಗೂ ಅಟ್ರಾಕ್ಟಿವ್ ಡಿಸ್ಕೌಂಟ್. 1 ನಿಮಿಷ. ಜೊತೆಗೆ ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ನೊಂದಿಗೆ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಕೂಡ ಇದೆ. EMI ಕೂಡ ಲಭ್ಯವಿದೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
16: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
17: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
18: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
19: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
18: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
19: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.

0: ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
4: ಟೈಲ್ಸ್ ಮತ್ತು ಸ್ಯಾನಿಟರಿ ಖರೀದಿಸುವಾಗ ಕ್ವಾಲಿಟಿ ನೋಡಿ ಖರೀದಿಸಿ. ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ ಬೆಸ್ಟ್ ರೇಟ್ನಲ್ಲಿ ನಿಮಗೆ ಲಭ್ಯವಿದೆ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಕೋಣಿಕೊಪ್ಪಲ್. ಫ್ಲೋ ಯೋರ್ ಡ್ರೀಮ್ಸ್, ಟ್ರಾನ್ಸಿ ಟೈಲ್ ಗ್ಯಾಲರಿ.
5: ನಿಮ್ಮ ಮನೆಗೆ ಹಾಗೂ ತೋಟದ ಕೃಷಿಗಾಗಿ ಅವಶ್ಯಕವಾಗಿ ಬೇಕಾದ ನೀರಿಗಾಗಿ ಬೋರ್ವೆಲ್ ತೆಗೆಸಲು ಸಂಪರ್ಕಿಸಿ ಬಾಬಾ ಬೋರ್ವೆಲ್ಸ್, ಕುಯಿಮಂಡ ಕಿರಣ್, ವಿರಾಜಪೇಟೆ. ಕಾಲ್ 9448433393.
6: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
7: ವಿರಾಜಪೇಟೆ ಕೊಡವ ಸಮಾಜ ಮತ್ತು ಲಯನ್ಸ್ ಕ್ಲಬ್ ವಿರಾಜಪೇಟೆ ಇವರ ಸಹಯೋಗದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರ ಇದೇ 14ರಂದು, ನಾಳೆ ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ ಅಪರಾಹ್ನ 3 ಗಂಟೆಯವರೆಗೆ ವಿರಾಜಪೇಟೆ ಕೊಡವ ಸಮಾಜದ ಆವರಣದಲ್ಲಿ ನಡೆಯಲಿದೆ. ಬೆಂಗಳೂರು ನಾರಾಯಣ ಹೃದಯಾಲಯದ ನುರಿತ ತಜ್ಞರು ಈ ಶಿಬಿರದಲ್ಲಿ ಇರಲಿದ್ದು, ಸಾರ್ವಜನಿಕರೆಲ್ಲ ಪಾಲ್ಗೊಂಡು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ವಿರಾಜಪೇಟೆ ಕೊಡವ ಸಮಾಜದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು, ವಿರಾಜಪೇಟೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
8: ಕಾಫಿ ಪ್ರಿಯರೇ, ರೆಡಿ ಆಗಿದ್ದೀರಾ?
9: ಮಡಿಕೇರಿ ಜನೋತ್ಸವ ದಸರಾದಲ್ಲಿ ಇದೇ ಅಕ್ಟೋಬರ್ 13 ಮತ್ತು 14ರಂದು ಕಾಫಿ ದಸರಾ ಸಂಭ್ರಮ.
8: 50 ಸ್ಟಾಲ್ಗಳಲ್ಲಿ ಕಾಫಿ ವೈವಿಧ್ಯತೆಗಳ ಅಮೋಘ ಪ್ರದರ್ಶನ.
9: ಅಕ್ಟೋಬರ್ 13ರಂದು ಮಂಗಳವಾರ ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಮತ್ತು ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ
8: ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ 3ನೇ ವರ್ಷದ ಕಾಫಿ ದಸರಾ.
9: ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಯಿಂದ ತಜ್ಞರಿಂದ ಕಾಫಿ ಕೃಷಿಯಲ್ಲಿನ ವಿದ್ಯಮಾನಗಳ ಬಗ್ಗೆ ಮಾಹಿತಿ.
8: ಕಾಫಿ ಮತ್ತು ಪ್ರವಾಸೋದ್ಯಮ, ಕಾಫಿ ಕೆಫೆಯ ಮಹತ್ವ, ಕಾಫಿಯ ಮಾರುಕಟ್ಟೆ ಹಾಗೂ ಬೆಳೆಗಾರರಿಗೆ ಇಯುಡಿಆರ್ ಬಗೆಗಿನ ಮಾಹಿತಿ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಅರ್ಥಪೂರ್ಣ ಸಂವಾದ.
9: ಕೊಡಗಿನ ಸಾಧಕ ಕೃಷಿಕರಿಗೆ ಸನ್ಮಾನದ ಗೌರವ.
8: ಕಾಫಿ ಫ್ಲೇವರ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಕಪ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಬ್ರೌನಿ, ಕಾಫಿ ಫ್ಲೇವರ್ ಚಾಕ್ಲೇಟ್ ಪುಡ್ಡಿಂಗ್, ಕಾಫಿ ಫ್ಲೇವರ್ ಪಾನೀಯ, ಕಾಫಿ ಫ್ಲೇವರ್ ನಲ್ಲಿ ಹೊಸ ರುಚಿ ವಿಭಾಗದಲ್ಲಿನ ಸ್ಪರ್ಧೆಗಳಲ್ಲಿಯೂ ನೀವು ಭಾಗವಹಿಸಬಹುದು.
9: ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರ್ಗೌಡ ಅವರ ಪರಿಕಲ್ಪನೆಯಲ್ಲಿ ಕೂರ್ಕ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆಯಲಿರುವ 3ನೇ ವರ್ಷದ ಕಾಫಿ ದಸರಾಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ.
8: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844060174. ಅನಿಲ್ ಹೆಚ್ ಟಿ, ಸಂಚಾಲಕರು ಕಾಫಿ ದಸರಾ.
10: ತಾಯಿ ಕಾವೇರಿಯ ಭಕ್ತಾದಿಗಳೇ, ಗಮನಿಸಿ. ಕೊಡಗಿನ ವಿವಿಧ ಜನಾಂಗ ಮತ್ತು ಸಂಸ್ಕೃತಿಯ ಪ್ರಾತಿನಿಧಿಕ ಸಂಘಟನೆಯಾದ ಕೊಡಗು ಏಕೀಕರಣ ರಂಗ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ವರ್ಷಂಪ್ರತಿಯಂತೆ ಈ ವರ್ಷವೂ ಜಿಲ್ಲೆಯ ಶ್ರದ್ಧಾಭಕ್ತಿಯ ಕೇಂದ್ರವಾದ ಶ್ರೀ ಕ್ಷೇತ್ರ ತಲಕಾವೇರಿಯಲ್ಲಿ ತೀರ್ಥೋದ್ಭವ ಸಂದರ್ಭದಲ್ಲಿ ಇದೇ ಅಕ್ಟೋಬರ್ 16ರಿಂದ ನವೆಂಬರ್ 16ರವರೆಗೆ ತುಲಾಮಾಸದಲ್ಲಿ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸುತ್ತಿದೆ. ಹಾಗಾಗಿ ನಾಡಿನ ಭಕ್ತಾದಿಗಳು ಅನ್ನದಾನಕ್ಕೆ ಕೈಜೋಡಿಸಲು ಅಕ್ಕಿ, ತೆಂಗಿನಕಾಯಿ, ತರಕಾರಿ ಹಾಗೂ ಧನ ಸಹಾಯ ನೀಡಲಿಚ್ಛಿಸುವ ದಾನಿಗಳು ಈಗ ಹೇಳುವವರನ್ನು ಸಂಪರ್ಕಿಸಬಹುದಾಗಿದೆ. ಬೆಂಗಳೂರಿನಲ್ಲಿ ಸೂರಜ್ ಮಚಯ್ಯ ಅಂಡ್ ಸುನಿಲ್ ಚೆಂಗಪ್ಪ, ನೀಲ್ ಗಗನ್ 3, ಗೋಪಾಲಪುರ ಲೇಔಟ್, ಆರ್ಟಿ ನಗರ ಪೋಸ್ಟ್, ಸುಲ್ತಾನ್ಪಾಳ್ಯ. ಮಂಡೇಟಿರ ಸುನಿಲ್ ಪೊನ್ನಣ್ಣ, B512 ಬ್ರಿಗೇಡ್ ಒಮೆಗಾ, 80 ಫೀಟ್ ರಸ್ತೆ, ಬನಶಂಕರಿ, 6ನೇ ಸ್ಟೇಜ್, ಸುಬ್ರಹ್ಮಣ್ಯಪುರ, ಬೆಂಗಳೂರು. ಶ್ರೀಮಂಗಲ ಮಚ್ಚಮಡ ಡಾಲಿ ಚೆಂಗಪ್ಪ, ಕಾಳಿ ಏಜೆನ್ಸೀಸ್, ವಿರಾಜಪೇಟೆ, ವಾನಂಡ ಟಿ ಮದನ್, ಆರ್ಜಿ ಗ್ರಾಮ. ಮಡಿಕೇರಿಯಲ್ಲಿ ಎ ತಮ್ಮಪ್ಪುವಯ್ಯ, ಕೊಡಗು ಡಿಜಿಟಲ್ ನೆಟ್ವರ್ಕ್, ಕಾವೇರಿ ಬಿಲ್ಡಿಂಗ್, ಕಾಲೇಜು ರಸ್ತೆ, ಕೊಡಗು ಸೇವಾ ಕೇಂದ್ರ, ಕೊಡವ ಸಮಾಜ ವಾಣಿಜ್ಯ ಸಂಕೀರ್ಣ, ಮಡಿಕೇರಿ. ಕುಕ್ಕೆರ ಲಕ್ಷ್ಮಣ, ಕೊಡಗು ಗೌಡ ಯುವ ವೇದಿಕೆ. ಅಮ್ಮತಿಯಲ್ಲಿ ಮಂಡೆಪಂಡ ಸುಗುಣಮುತ್ತಣ್ಣ ಹಾಗೂ ಕುಟ್ಟಂಡ ಬೋಜಿ ಹೋಟೆಲ್ ಬ್ರದರ್ಸ್. ಬೆಟ್ಟಗೇರಿ ಮಂದಪಂಡ ಸತೀಶ್ ಅಪ್ಪಚ್ಚು, ಬಿರುನಾಣಿ ಕರ್ತಮಡ ಧನುಪೆಮ್ಮಯ್ಯ, ಗೋಣಿಗೊಪ್ಪಲಿನಲ್ಲಿ ಕೊಲ್ಲಿರ ಉಮೇಶ್, ಉಮಾಮಹೇಶ್ವರಿ ಪೆಟ್ರೋಲ್ ಬಂಕ್ ಹಾಗೂ ಬಲ್ಲಣವಾಡ ಪಿ ಅಪ್ಪಯ್ಯ, ಕೊಡಗು ಕ್ಲಾತ್ ಎಂಪೋರಿಯಂ, ಹಾತೂರು ಅಮ್ಮನಗುಟ್ಟಂಡ ಚಿಮ್ಮಣ, ಎಜಿ ಪೆಮ್ಮಯ್ಯ, ಹುದಿಕೇರಿ ಅಜ್ಜಿಕುಟ್ಟಿರ ಎನ್ ಮಾದಯ್ಯ, ಸುಬ್ರಹ್ಮಣಿ, ಹೈಸೂಡ್ಲೂರು ಬಯವಂಡ ಮಹಾಬಲ, ಮೈಸೂರು ಪಾಂಡಿರ ಎಂ ಮುತ್ತಣ್ಣ, ಕಕ್ಕಬ್ಬೆ ಬಾಚಮಂಡ ಲವ ಚಿನ್ನಪ್ಪ, ಮೂರ್ನಾಡು ನಂದೇಟಿರ ರಾಜ ಮಾದಪ್ಪ ಹಾಗೂ ಪುದಿಯೊಕ್ಕಡ ರಾಜ ಮೇದಪ್ಪ, ನಾಪೋಕ್ಲು ಬಿಎಸ್ ತಮ್ಮಯ್ಯ, ಭಗವತಿ ಸ್ಪೈಸಸ್, ಕಟೋಳಿರ ಶಮ್ಮಿ ಅಯ್ಯಪ್ಪ, ಕೊಳಕೇರಿ ಹಾಗೂ ಬಿಎ ಮುದ್ದಯ್ಯ, ಕ್ಲಾತ್ ಮರ್ಚೆಂಟ್, ಪಾರಾಣೆ ಬೊಳ್ಳಂಡ ಗಿರೀಶ್, ಶರ್ರಿ ಕೈಕಾಡು ಗ್ರಾಮ, ಪೊನ್ನಂಪೇಟೆ ಚಿರಿಯಪ್ಪಂಡ ರಾಜನಂಜಪ್ಪ, ಸಿದ್ದಾಪುರ ಚುಮ್ಮಿಪ್ಪುವಯ್ಯ, ರಿವರ್ ಸೈಡ್ ಎಸ್ಟೇಟ್, ಸುಂಟಿಕೊಪ್ಪ ಎಂಎ ವಸಂತ್, ವಸಂತ್ ಸ್ಟೋರ್ಸ್, ಕಾನೂರು ಚೊಟ್ಟೆಕ್ಮಳ ರಾಜೀವ್ ಬೋಪಯ್ಯ ಹಾಗೂ ಮಲ್ಲಮಡ ಪ್ರಭು ಪುಣಚ, ನೆಲಜಿ ಮಣಮಟ್ಟಿರ ಸ್ವರೂಪ್, ನೆಲಜಿ ಜಂಕ್ಷನ್, ಚೆಟ್ಟಳ್ಳಿ ಪುತ್ತರಿರ ಪಪ್ಪು ತಿಮ್ಮಯ್ಯ, ಸಿವಿಲ್ ಕಾಂಟ್ರಾಕ್ಟರ್, ಕಾಲಭೈರುವ ಕನ್ಸ್ಟ್ರಕ್ಷನ್ಸ್, ಮೈನ್ ರೋಡ್ ಚೆಟ್ಟಳ್ಳಿ, ಕುಶಾಲನಗರ ಕರ್ನಂಡ ಅರುಣ್ ಮಣ್ಣಪ್ಪ, ಇಗ್ಗುತಪ್ಪ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್, ಅರೆಕಾಡು ಮರಗೋಡು, ದೋಳ್ಪಾಡಿ ಯಶವಂತ್, ಮೊಟ್ಟೆಮನೆ ಎಸ್ಟೇಟ್, ಕಾಕುಟುಪರಂಬು, ಮ್ಯಾವಡ ಚಿನ್ನಪ್ಪ, ಪ್ಲಾಂಟರ್ಸ್ ಕ್ಲಬ್, ಕಾಕುಟುಪರಂಬು, ಅರಪಟ್ಟು, ಕರಂಗ, ಕರಡ, ಪಾಲಂಗಾಲ, ಬಲ್ಲಟಿಕಾರಂಡ ರಂಜು ಮಾದಪ್ಪ, ಬಲ್ಲಮಾವುಟಿ ಸಣ್ಣ ಪುಲಿಕೋಟು, ಮುಕ್ಕಾಟಿರ ಸುತನ್ ಸುಬ್ಬಯ್ಯ, ಕಂಬಿಬಾಣೆ ಕುಂಜಲನ ಎಸ್ ಮಂಜುನಾಥ್ ಹಾಗೂ ಮರಗೋಡು.

0: ಶ್ರೀಮತಿ ಕಾವೇರಿ ನಯನ.
1: ಕೆನರಾ ಬ್ಯಾಂಕ್ ಆಚರಿಸುತ್ತಿದೆ ಬೃಹತ್ ಸಾಲ ಸಂಪರ್ಕ ಅಭಿಯಾನ. ಆ ಪ್ರಯುಕ್ತ ಇಂದು ಮಂಗಳವಾರ ಸೋಮವಾರಪೇಟೆ ಎಂಜಿ ರೋಡ್ ಕೆನರಾ ಬ್ಯಾಂಕ್ ಹತ್ತಿರವಿರುವ ಕಾವೇರಿ ಕಾಂಪ್ಲೆಕ್ಸ್ನಲ್ಲಿ ಈ ವಿಶೇಷ ಅಭಿಯಾನ ನಡೆಯಲಿದ್ದು ಸಾರ್ವಜನಿಕರು ಭೇಟಿ ನೀಡಿ ಬೆಳೆ ಸಾಲ ಸೇರಿದಂತೆ ವಿವಿಧ ಕೃಷಿ ಸಾಲಗಳು, ವ್ಯಾಪಾರ ಸಾಲ ಸೇರಿದಂತೆ ವಿವಿಧ ಎಂಎಸ್ಎಂಇ ಸಾಲಗಳು, ಗೃಹ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲಗಳ ಪ್ರಯೋಜನ ಪಡೆದುಕೊಳ್ಳಬಹುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಬಹುದು.
2: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದಿರಿ ಶ್ರೋತೃಗಳೇ. ಈಗ ಕುವೆಂಪು ಅವರ ರಚನೆಯ ಒಂದು ಭಾವಗೀತೆ ಹಾಡಿದ್ದಾರೆ ಎಲ್.ಎನ್. ಶಾಸ್ತ್ರಿ. ಹೋಗುವೆನುನ ಹೋಗುವೆನುನ ನನ್ನ ಒಲುಮೆಯ ಗೂಡಿಗೆ.

0: ಇದುವರೆಗೆ ಕುವೆಂಪು ಅವರ ರಚನೆಯ ಒಂದು ಭಾವಗೀತೆಯನ್ನು ಎಲ್ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ ಕೇಳಿದಿರಿ.
1: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು

0: ಜಸ್ಟ್ ಟ್ರಿಪಲ್ ಎನ್ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಅಮ್ಮ, ನನ್ ವೆಡ್ಡಿಂಗ್ ಜ್ಯುವೆಲರಿ ಕಲೆಕ್ಷನ್ ಸಖತ್ ರಾಯಲ್ ಆಗಿರ್ಬೇಕು, ಆದ್ರೆ ಮೇಕಿಂಗ್ ಚಾರ್ಜ್ ತುಂಬಾನೇ ಆಗುತ್ತಲ್ವಾ?
2: ಟೆನ್ಷನ್ ಯಾಕೆ? ಮಗಳ ಮದುವೆ ಅಂದ್ಮೇಲೆ ಒಳ್ಳೆ ಡಿಸೈನ್ಸ್ ತಗೋಬೇಕು. ಮುಳಿಯಾಕ್ಕೆ ಹೋಗೋಣ. October 11-11 ಮುಳಿಯಾದಲ್ಲಿ ಚಿನ್ನೋತ್ಸವ ನಡೀತಾ ಇದೆ. ಈ ಸಲದ ವಿಶೇಷ ಯೂನಿಕ್ ಡಿಸೈನ್ಸ್, ಲೋವೆಸ್ಟ್ ಮೇಕಿಂಗ್ ಚಾರ್ಜ್ ಅಂದ್ರೆ ಮೇಕಿಂಗ್ ಚಾರ್ಜ್ 6% ಇಂದ ಪ್ರಾರಂಭ.
1: ರಿಯಲಿ? ಹಾಗಾದ್ರೆ ನನ್ ಮದುವೆಗೆ ರಾಯಲ್ ಜ್ಯುವೆಲರಿ ನನ್ನ ಆಸೆಯಂತೆ.

0: ಆಗುತ್ತಲ್ವಾ? ಟೆನ್ಷನ್ ಯಾಕೆ? ಮಗಳ ಮದ್ವೆ ಅಂದ್ಮೇಲೆ ಒಳ್ಳೆ ಡಿಸೈನ್ಸ್ ತಗೋಬೇಕು. ಮುಳಿಯಾಕೆ ಹೋಗೋಣ. ಅಕ್ಟೋಬರ್ 11 ನವೆಂಬರ್ 11 ಮುಳಿಯಾದಲ್ಲಿ ಚಿನ್ನೋತ್ಸವ ನಡೀತಾ ಇದೆ. ಈ ಸಲದ ವಿಶೇಷ ಯೂನಿಕ್ ಡಿಸೈನ್ಸ್, ಲೋವೆಸ್ಟ್ ಮೇಕಿಂಗ್ ಚಾರ್ಜ್.
1: ಅಂದ್ರೆ
0: ಮೇಕಿಂಗ್ ಚಾರ್ಜ್ 6% ನಿಂದ ಪ್ರಾರಂಭ.
1: ರಿಯಲಿ? ಹಾಗಾದ್ರೆ ನನ್ ಮದ್ವೆಗೆ ರಾಯಲ್ ಜ್ಯುವೆಲ್ಲರಿ ನನ್ನ ಆಸೆಯಂತೆ.
0: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆ ಏಕೈಕ ಸಂಸ್ಥೆ ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
3: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಕಪಲ್ಸ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಲ್ಲಿದ್ದಾಗ ಅವರು ಬೇರೆ ಟ್ರೀಟ್ಮೆಂಟ್ಸ್ ಕೂಡ ತಗೊಂಡಿರ್ತಾರೆ. IVF ನ ಯಾವ ಕನ್ಸಿಡರ್ ಮಾಡಬೇಕು?
4: IVF ಫಾರ್ ಟೆಸ್ಟ್ ಟ್ಯೂಬ್ ಬೇಬಿ, ಮೊದಲೇ ಸಲ ಮಾಡುವಾಗ ಟ್ಯೂಬ್ಸ್ ಬ್ಲಾಕ್ ಇತ್ತು ಅಂತ ಮಾಡಿದ್ರು ಅವರು. ಸಿನ್ಸ್ ದೆನ್ ನಾಟ್ IVF ಇಸ್ ಆಲ್ಸೋ ಡನ್ ಫಾರ್ ಮೇಲ್ ಫ್ಯಾಕ್ಟರ್. ಈಗ ಸ್ಪರ್ಮ್ ಕೌಂಟ್ ತುಂಬ ಕಮ್ಮಿ ಇರುವಾಗ, ಈಗ ಸೀಮೆನಲ್ಲಿ ಸ್ಪರ್ಮ್ಸ್ ಇರಲ್ಲ, ಅಂಥವ್ರಿಗೆ ಹೆಲ್ಪ್ ಆಗ್ತದೆ. ಪೇಷಂಟ್ಸ್ ವಿತ್ ಅಡ್ವಾನ್ಸ್ ಸ್ಟೇಜ್, ಅವ್ರಿಗೆ ವೆನ್ ಎಗ್ ನಂಬರ್ ಆಫ್ ಎಗ್ಸ್ ಇಸ್ ಲೆಸ್, ಸೊ ದ ಫ್ಯಾಕ್ಟ್ ದೀಸ್ ಆರ್ ದ ಪೇಷಂಟ್ಸ್ ದಟ್ ಕ್ಯಾನ್ ಕನ್ಸಿಡರ್ IVF.
3: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ಲೈವ್ಸ್.
5: FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಕರ್ನಾಟಕ ಸೇರಿದಂತೆ 6 ರಾಜ್ಯಗಳಿಗೆ ನೂತನ ರಾಜ್ಯಪಾಲರ ನೇಮಕ. ನವದೆಹಲಿಯಲ್ಲಿ ಇಂದು ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆಗೆ ಭಾರತ ಆತಿಥ್ಯ. ಕರ್ನಾಟಕ ಮಹಾರಾಷ್ಟ್ರ ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸರ್ಕಾರ ನಿರ್ಧಾರ. ರಾಷ್ಟೀಯ ಉಕ್ಕು ನೀತಿ ವಿಷನ್ 2047 ಕರಡು ಪ್ರಕಟಿಸಿದ ಕೇಂದ್ರ ಸರ್ಕಾರ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ಇಂದು ಭಾರತದ ಪಿವಿ ಸಿಂಧು, ಲಕ್ಷ್ಯ ಸೇನ್ ಕಣದಲ್ಲಿ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 6 ರಾಜ್ಯಗಳಿಗೆ ನೂತನ ರಾಜ್ಯಪಾಲರನ್ನು ನೇಮಕ ಮಾಡಿದ್ದಾರೆ. ಪ್ರಸ್ತುತ ಸಿಕ್ಕಿಂ ರಾಜ್ಯಪಾಲರಾಗಿರುವಂತಹ ಓಂ ಪ್ರಕಾಶ್ ಮಾಥುರ್ ಅವರು ಕೇರಳದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ. ಕೇರಳದ ಹಾಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ತಮಿಳುನಾಡಿನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ದುಷ್ಯಂತ್ ಗೌತಮ್ ಅವರನ್ನು ಸಿಕ್ಕಿಂ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಇದರ ಜೊತೆಗೆ ಬ್ರಜ್ಮೋಹನ್ ರಾಮ್ ಅವರನ್ನು ಒಡಿಶಾ ರಾಜ್ಯಪಾಲರನ್ನಾಗಿ, ಡಾ ಸುಧಾ ಯಾದವ್ ಅವರನ್ನು ಕರ್ನಾಟಕ ರಾಜ್ಯಪಾಲರನ್ನಾಗಿ ಮತ್ತು ಡಾ ಧಲ್ ಸಿಂಗ್ ಬಿಸೇನ್ ಅವರನ್ನು ಉತ್ತರಾಖಂಡ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಸಂಬಂಧಪಟ್ಟ ರಾಜ್ಯಗಳಲ್ಲಿ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಈ ನೇಮಕಾತಿಗಳು ಜಾರಿಗೆ ಬರಲಿವೆ. ಭಾರತದ ಆತಿಥ್ಯದಲ್ಲಿ ಬಿಮ್ಸ್ಟೆಕ್ ರಾಷ್ಟಗಳ ಮೊದಲ ಗೃಹ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ಜರುಗಲಿದೆ.

0: ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಎಲ್ಲ ರಾಷ್ಟಗಳ ಗೃಹ ಸಚಿವರು ಹಾಗೂ ಪ್ರತಿನಿಧಿಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ವಾಗತಿಸಲಿದ್ದಾರೆ. ಭಯೋತ್ಪಾದನೆ, ಗಡಿಯಾಚೆಗಿನ ಸಂಘಟಿತ ಅಪರಾಧ, ಮಾದಕ ವಸ್ತು ಕಳ್ಳ ಸಾಗಣೆ, ಮೂಲಭೂತವಾದ ಮಾನವ ಕಳ್ಳ ಸಾಗಣೆ, ಅಕ್ರಮ ಹಣಕಾಸು ಹರಿವು ಮತ್ತು ಸೈಬರ್ ಬೆದರಿಕೆಗಳನ್ನು ಎದುರಿಸುವಲ್ಲಿ ಬಿಮ್ಸ್ಟೆಕ್ ರಾಷ್ಟಗಳ ಸಾಮೂಹಿಕ ಬದ್ದತೆಯನ್ನು ಈ ಸಭೆ ಪ್ರತಿಬಿಂಬಿಸಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಪರಸ್ಪರ ಸಮನ್ವಯದ ಮೂಲಕ ಸುರಕ್ಷಿತ ಮತ್ತು ಬಲಿಷ್ಠ ಬಿಮ್ಸ್ಟೆಕ್ ಪ್ರದೇಶ ನಿರ್ಮಿಸುವ ಸಂಕಲ್ಪವನ್ನು ಅವರು ಪುನರುಚ್ಚರಿಸಿದ್ದಾರೆ. ಭಾರತ, ಬಾಂಗ್ಲಾದೇಶ, ಭೂತಾನ್, ಮ್ಯಾನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥಾಯ್ಲೆಂಡ್ ದೇಶಗಳನ್ನು ಒಳಗೊಂಡಿರುವ ಬಂಗಾಳ ಕೊಲ್ಲಿ ವಲಯದಲ್ಲಿ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಉಪಕ್ರಮ ಬಿಮ್ಸ್ಟೆಕ್ ಒಕ್ಕೂಟ ಬಂಗಾಳ ಕೊಲ್ಲಿಯ ತೀರದಲ್ಲಿರುವ ಮತ್ತು ಅದರ ನೆರೆಹೊರೆಯ ರಾಷ್ಟಗಳ ನಡುವೆ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಉತ್ತೇಜಿಸುವ ಪ್ರಮುಖ ಗುರಿಯನ್ನು ಹೊಂದಿದೆ. ಕರ್ನಾಟಕ ಮತ್ತು ಮಹಾರಾಷ್ಟದ ಕಬ್ಬು ಬೆಳೆಗಾರರು ಎದುರಿಸುತ್ತಿರುವಂತಹ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ವಾರದ ಒಳಗೆ ವಿಶೇಷ ಉನ್ನತ ಮಟ್ಟದ ಜಂಟಿ ಸಮಿತಿಯನ್ನು ರಚಿಸುವುದಾಗಿ ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೂ ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಅವರು ನವದೆಹಲಿಯಲ್ಲಿ ಎರಡೂ ರಾಜ್ಯಗಳ ಕಬ್ಬು ಬೆಳೆಗಾರರ ನಿಯೋಗಗಳ ಜೊತೆ ನಡೆಸಿದಂತಹ ಮಹತ್ವದ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸಭೆಯಲ್ಲಿ ಕಬ್ಬು ಬೆಳೆಗಾರರು ಎದುರಿಸುತ್ತಿರುವಂತಹ ಕ್ಷೇತ್ರ ಮಟ್ಟದ ಸವಾಲು, ಸಕ್ಕರೆ ಕಾರ್ಖಾನೆ ವರದಿ ಮಾಡುವ ಕಬ್ಬಿನ ಇಳುವರಿ ಪ್ರಮಾಣದಲ್ಲಿನ ವ್ಯತ್ಯಾಸ, ತೂಕದ ಪ್ರಕ್ರಿಯೆ, ಪ್ರಯೋಗಾಲಯ ಪರೀಕ್ಷೆ ಹಾಗೂ ಬೆಳೆ ವಿಮೆ ಸೇರಿದಂತೆ ಹಲವು ಪ್ರಮುಖ ವಿಚಾರಗಳ ಕುರಿತು ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು. ರೈತರಿಗೆ ತಕ್ಷಣದ ಪರಿಹಾರ ಒದಗಿಸುವ ಉದ್ದೇಶದಿಂದ ಈ ಸಮಿತಿಯನ್ನು ರೂಪಿಸಲಾಗುತ್ತಿದ್ದು, ಇದರಲ್ಲಿ ಕೇಂದ್ರ ಸರ್ಕಾರ, ಕರ್ನಾಟಕ ಮತ್ತು ಮಹಾರಾಷ್ಟ ರಾಜ್ಯ ಸರ್ಕಾರಗಳು, ರೈತ ಸಂಘಟನೆ, ಸಕ್ಕರೆ ಕಾರ್ಖಾನೆಗಳ ಪ್ರತಿನಿಧಿಗಳು ಹಾಗೂ ವಿಷಯ ತಜ್ಞರು ಸದಸ್ಯರಾಗಿರಲಿದ್ದಾರೆ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಹಾಗೂ ಪರಿಸರ ಸ್ನೇಹಿ ಉಕ್ಕು ವಲಯವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಷ್ಟೀಯ ಉಕ್ಕು ನೀತಿ ವಿಷನ್ 2047 ಕರಡನ್ನು ಸಿದ್ಧಪಡಿಸಿದೆ. ದೇಶದ ಬೆಳೆಯುತ್ತಿರುವ ಅಗತ್ಯಗಳನ್ನು ಪೂರೈಸುವಂತಹ ಈ ನೀತಿ ತಲಾ ಉಕ್ಕಿನ ಬಳಕೆಯನ್ನು ಪ್ರಸ್ತುತ 116 ಕೆಜಿಯಿಂದ 302 ಕೆಜಿಗೆ ಹಾಗೂ ರಫ್ತನ್ನು 45 ಮಿಲಿಯನ್ ಟನ್ಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಭಾರತದ ಕಚ್ಚಾ ಉಕ್ಕು ಉತ್ಪಾದನೆಯು 2014-15 89.5 ಲಕ್ಷ ಟನ್ಗಳಿಂದ 2025-26 170 ದಶಲಕ್ಷ ಟನ್ಗಳಿಗೆ ಏರಿಕೆಯಾಗಿದ್ದು, 2047 ವೇಳೆಗೆ ಕಚ್ಚಾ ಉಕ್ಕು ಉತ್ಪಾದನಾ ಸಾಮರ್ಥ್ಯವನ್ನು 604 ದಶಲಕ್ಷ ಟನ್ಗಳಿಗೆ ವಿಸ್ತರಿಸಲು ಮತ್ತು ಸಿದ್ಧ ಉಕ್ಕಿನ ಬೇಡಿಕೆಯನ್ನು 505 ದಶಲಕ್ಷ ಟನ್ಗಳಿಗೆ ತಲುಪಿಸಲು ಯೋಜಿಸಲಾಗಿದೆ. ಮೂಲಸೌಕರ್ಯ, ವಸತಿ, ಸಾರಿಗೆ ಮತ್ತು ನವೀಕರಿಸಬಹುದಾದಂತಹ ಇಂಧನ ವಲಯಗಳಲ್ಲಿ ಉಕ್ಕಿನ ಬಳಕೆಯನ್ನು ಉತ್ತೇಜಿಸುವುದು ಈ ನೀತಿಯ ಮುಖ್ಯ ಉದ್ದೇಶವಾಗಿದೆ. ಇದರೊಂದಿಗೆ ಹಸಿರು ಉಕ್ಕು ಉತ್ಪಾದನೆಗೆ ಒತ್ತು ನೀಡಲಾಗಿದ್ದು, ಇಂಧನ ದಕ್ಷತೆ ಮತ್ತು ಹೈಡ್ರೋಜನ್ ಆಧಾರಿತ ತಯಾರಿಕಾ ವಿಧಾನಗಳ ಮೂಲಕ ಇಂಗಾಲದ ಹೊರಸೂಸುವಿಕೆಯನ್ನು ಪ್ರತಿ ಟನ್ಗೆ 2.54 ಟನ್ಗಳಿಂದ 2047 ವೇಳೆಗೆ 1.54 ಟನ್ಗಳಿಗೆ ತಗ್ಗಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 2015 ಪ್ರಾರಂಭವಾದಂತಹ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಮತ್ತು ಜನಜೀವನದ ಜೊತೆಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಮತ್ತು ಒಳನಾಡಿನ

0: ಜಲಸಾಗಾಣೆಯಂಥ ಐದು ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.06 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ನಿಲುಗಡೆ ಅವಧಿಯು 2014ರಲ್ಲಿದ್ದಂತಹ 96 ಗಂಟೆಗಳಿಂದ 2025ರ ವೇಳೆಗೆ ಸುಮಾರು 49 ಗಂಟೆಗಳಿಗೆ ಇಳಿಕೆಯಾಗಿದೆ. ಇಂದು ವಿಶ್ವದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನವನ್ನು ಪಡೆದಿವೆ. ದೇಶದ ಶೇಕಡ 95% ವ್ಯಾಪಾರ ಕಡಲ ಮಾರ್ಗದ ಮೂಲಕವೇ ನಡೆಯುತ್ತಿದ್ದು, 2014ರಲ್ಲಿ 873 ದಶಲಕ್ಷ ಟನ್ಗಳಷ್ಟಿದ್ದಂತಹ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026ಕ್ಕೆ 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ಕ್ಯಾನ್ಸರ್ ನಿರೋಧಕ ಔಷಧಗಳ ಮೇಲಿನ ವ್ಯಾಪಾರ ಲಾಭಾಂಶವನ್ನು ಗರಿಷ್ಠ ಚಿಲ್ಲರೆ ಬೆಲೆಯ ಶೇಕಡ 30ಕ್ಕೆ ಮಿತಿಗೊಳಿಸುವ ಮೂಲಕ ನಿಯಂತ್ರಿಸಲು ನಿರ್ಧರಿಸಿರುವುದಾಗಿ ಕೇಂದ್ರ ಸರ್ಕಾರ ಸುಪ್ರೀಂಕೋರ್ಟ್ಗೆ ತಿಳಿಸಿದೆ. ಈ ನಿಯಮ ಅನ್ವಯವಾಗುವ ಔಷಧಗಳ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಹಾಗೂ ಮಾರುಕಟ್ಟೆಯ ಬೆಳವಣಿಗೆ ಮತ್ತು ಸಾರ್ವಜನಿಕ ಆರೋಗ್ಯದ ಅಗತ್ಯಕ್ಕೆ ಅನುಗುಣವಾಗಿ ಅದನ್ನು ಪರಿಷ್ಕರಣೆ ಮಾಡಲಾಗುವುದು ಎಂದು ಕೇಂದ್ರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಿಳಿಸಿದ್ದಾರೆ. ಔಷಧಗಳ ಖರೀದಿಯ ಮೇಲೆ ಮತ್ತು ಗರಿಷ್ಠ ಚಿಲ್ಲರೆ ಬೆಲೆಯ ನಡುವಿನ ಭಾರೀ ವ್ಯತ್ಯಾಸದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಸುಪ್ರೀಂಕೋರ್ಟ್, ಕ್ಯಾನ್ಸರ್ ಔಷಧಗಳಷ್ಟಲ್ಲದೆ ಇತರ ಔಷಧ ಮತ್ತು ವೈದ್ಯಕೀಯ ಉಪಕರಣಗಳ ಬೆಲೆಗಳ ನಿಯಂತ್ರಣದ ಬಗ್ಗೆಯೂ ಪರಿಶೀಲನೆ ನಡೆಸುವ ಅಗತ್ಯವನ್ನು ಒತ್ತಿ ಹೇಳಿದೆ. ಸುಮಾರು 5,000 ರೂಪಾಯಿಗೆ ಪೂರೈಕೆಯಾಗುವ ಹೃದಯದ ಸ್ಟಂಟ್ಗೆ 25,000 ರೂಪಾಯಿ ಗರಿಷ್ಠ ಚಿಲ್ಲರೆ ಬೆಲೆ ನಿಗದಿಪಡಿಸಿರುವುದನ್ನು ನ್ಯಾಯಾಲಯ ಉದಾಹರಣೆಯಾಗಿ ತೆಗೆದುಕೊಂಡಿದೆ. ಪ್ರಕರಣದ ಮುಂದಿನ ವಿಚಾರಣೆಯನ್ನು ಇದೇ 27ಕ್ಕೆ ನಿಗದಿಪಡಿಸಲಾಗಿದೆ. ಡೆನ್ಮಾರ್ಕ್ನ ಒಡೆನ್ಸೆಯಲ್ಲಿ ಇಂದಿನಿಂದ ಪ್ರತಿಷ್ಠಿತ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆಯಲಿದ್ದು, ಮಹಿಳಾ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯದಲ್ಲಿ ಇಂದು 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಜರ್ಮನಿಯ ಎವಾನ್ ಲಿ ಅವರನ್ನ ಎದುರಿಸಲಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಪಂದ್ಯದಲ್ಲಿ ಭಾರತದ ಉದಯೋನ್ಮುಖ ಆಟಗಾರ್ತಿ ತನ್ವಿ ಶರ್ಮಾ ಜಪಾನ್ನ ನತ್ಸುಕಿ ನಿದಾಯ್ರಾ ಅವರೊಂದಿಗೆ ಸೆಣಸಾಟ ನಡೆಸಲಿದ್ದಾರೆ. ಭಾರತದ ಅಶ್ಮಿತಾ ಚಲಿಹಾ, ದೇವಿಕಾ ಸಿಹಾಗ್ ಮತ್ತು ಉನ್ನತಿ ಹುಡಾ ನಾಳೆ ನಡೆಯಲಿರುವ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಕಣಕ್ಕೆ ಇಳಿಯಲಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯಗಳಲ್ಲಿ ಇಂದು ಭಾರತದ ಲಕ್ಷ್ಯ ಸೇನ್ ಮತ್ತು ಮಾಜಿ ವಿಶ್ವ ಅಗ್ರಶ್ರೇಯಾಂಕಿತ ಕಿಡಂಬಿ ಶ್ರೀಕಾಂತ್ ಸ್ಪರ್ಧಿಸಲಿದ್ದಾರೆ. ಆಯುಷ್ ಶೆಟ್ಟಿ ಅವರ ಪಂದ್ಯ ನಾಳೆ ನಿಗದಿಯಾಗಿದೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಭಾರತದ ಅಗ್ರ ಜೋಡಿ ಸಾತ್ವಿಕ್ ಸಾಯಿರಾಜ್, ರಾಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ನಾಳೆ ಕಣಕ್ಕೆ ಇಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಕರ್ನಾಟಕ ಸೇರಿದಂತೆ 6 ರಾಜ್ಯಗಳಿಗೆ ನೂತನ ರಾಜ್ಯಪಾಲರ ನೇಮಕ. ನವದೆಹಲಿಯಲ್ಲಿಂದು ಬಿಮ್ಸ್ಟೆಕ್ ರಾಷ್ಟಗಳ ಮೊದಲ ಗೃಹ ಸಚಿವರ ಸಭೆಗೆ ಭಾರತ ಆತಿಥ್ಯ. ಕರ್ನಾಟಕ ಮಹಾರಾಷ್ಟ್ರ ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸರ್ಕಾರ ನಿರ್ಧಾರ. ರಾಷ್ಟೀಯ ಉಕ್ಕು ನೀತಿ ವಿಷನ್ 2047ರ ಕರಡು ಪ್ರಕಟಿಸಿದ ಕೇಂದ್ರ ಸರ್ಕಾರ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ಇಂದು ಭಾರತದ ಪಿವಿ ಸಿಂಧು, ಲಕ್ಷ್ಯ ಸೇನ್ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ಸಮಯ 7:45:35. ನಿಧನ ಸುದ್ದಿ. ಪೆರಾಜೆ ಗ್ರಾಮದ ಮಜಿಕೋಡಿ ದಿವಂಗತ ಶೇಷಪ್ಪಗೌಡರ ಪತ್ನಿ ಮಜಿಕೋಡಿ ಅಮ್ಮಣ್ಣಿ ನಿನ್ನೆ ನಿಧನರಾದರು. 90 ವರ್ಷ ಪ್ರಾಯದ ಮಜಿಕೋಡಿ ಅಮ್ಮಣ್ಣಿ ಅವರ ಅಂತ್ಯಕ್ರಿಯೆ ಇಂದು ಬೆಳಿಗ್ಗೆ 10 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಬೆಕ್ಕೆ ಸೊಡ್ಲೂರು ಕಾಳನ ಇಕ್ಕ ಗೋಣಿಕೊಪ್ಪ ವೆಂಕಟಪ್ಪಲ್ಲಿ ಔಟ್ಲು ವಾಸವುಳ್ಳ ಸುಳ್ಳಿಮಾಡ ನಾಚಪಂಡ ಪೊಣ್ಣು ತಂಗಮ್ಮ ನಿನಾಂದು ಮರಣಪಟ್ಟಿತು. ಅಳುವ ದಂಡು ಬೈತರ ಸುಳ್ಳಿಮಾಡ ತಂಗಮ್ಮ ತಾಮನೆ ಬೊಳ್ಳೇರ ಅಂಡ ಆಕಿರಿ ಕಾರ್ಯ ಇಂದು ಪೊಲಾಕ 11 ಗಂಟೆಗೆ ಗೋಣಿಕೊಪ್ಪ ಹಿಂದೂ ರುದ್ರಭೂಮಿಲಿ ನಡಪ. ಬೆಕ್ಕೆ ಸೊಡ್ಲೂರು ಕಾರಣನ ತಾಣಾಚಿರ ಗಣೇಶ್ ಪೆಮ್ಮೆಯ ಇಂದು ಪೊಳಂಜಿತಿಕ ಮರಣಪಟ್ಟಿತು. 95 ಬೈತರ ತಾಣಾಚಿರ ಗಣೇಶ್ ಪೆಮ್ಮೆಯ ಅಂಡ ಆಕಿರಿ ಕಾರ್ಯ ಇಂದೇ ಮಜ್ಜಾನತ್ರ ಮೇಜಾ ತಾಣಾಚಿರ ಒಕ್ಕತೂಟಂಗಳತ್ತು ನಡಪ.
2: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
3: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
2: ಹೆಡ್ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ಐಸಿ ಇಂಡಿಯಾ .in ವಿಸಿಟ್ ಮಾಡಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
4: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು

0: ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
0: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
3: CJ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ವೆಳ್ಳರಿಕುಂಡ್, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
4: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
5: ನೆಕ್ಸಾ
0: ಮಾಂಡೋವಿ ಮೋಟರ್ಸ್ ಮೈಸೂರು ವತಿಯಿಂದ ಸ್ವಿಫ್ಟ್, ಆಲ್ಟೋ ಕೇಟನ್, ಸೆಲೋರಿಯಾ, ವ್ಯಾಗನಾರ್ ಹಾಗೂ ವಿಕ್ಟ್ರಿಸ್ ಕಾರುಗಳ ಮೇಲೆ ಆಕರ್ಷಕ ಆಫರ್ಗಳು, ಹೆಚ್ಚುವರಿ ಬೆನಿಫಿಟ್ಸ್, ಎಕ್ಸ್ಚೇಂಜ್ ಪ್ರಯೋಜನಗಳು, ಅಲ್ಲದೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಕೂಡ ಇದೆ. ಈ ಎಲ್ಲದರ ಪ್ರಯೋಜನಗಳನ್ನು ನಿಮ್ಮದಾಗಿಸಲು ಇಂದೇ ಭೇಟಿ ನೀಡಿ ಮಾಂಡೋವಿ ಮೋಟರ್ಸ್, ಗೋಣಿಕೊಪ್ಪಲ್, ಕುಶಾಲ್ ನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
6: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರ್ ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
1: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್, ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ.
6: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
7: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
1: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
0: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗೋಣಿಕೊಪ್ಪಲ್.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. LED TV, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
0: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
1: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
8: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
9: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಆಲೆಮಾಡ ಒಕ್ಕಡ ಆದನೆಲ್ಲ ಪೊನ್ನಂಪೇಟರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಂಬುಲ್ ಏರ್ಪಾಡು ಮಾಡಿ ತಿಂಜ ದಂಡನೆ ಕಲತ್ರ ತೋಕು ನಮ್ಮೆ ಗೌಜಿಲ್ ನಡೆದತ್. ಆಲೆಮಾಡ ಒಕ್ಕಾಧ್ಯಕ್ಷ ದೇವಯ್ಯ ಎಂಡ ಕೊರು ಕಾರಿಕೆಲ್ ನಾರಾಚು ನಡೆದ ಆಖಿರಿ ಸಮಾರಂಭತ್ ಮುಖ್ಯ ಬೆಂದುವಾಯ್ತು ಕೂಡಿಯಡೆತ ತಕ್ಕ ಪರಂದ ಒಲಂಪಿಯನ್ ಚಪ್ಪುಡಿರ ಪೂಣಚ ಕೊಡವ ಪದ್ಧತಿ ಪಿಂಜ ಪರಂಪರೆಯರ ಮುಖ್ಯಪಟ್ಟ ಭಾಗ ಆಯ್ತುಳ ತೋಕ್ರ ಮಹತ್ವತ್ರ ಮೇದ ಚಿರಿಯ ಮಕ್ಕಳಲ್ಲಿಯೂ ಕೂಡಿ ಅರಿವಿಕೆನ ಬಳತು ಅವಶ್ಯಕತೆ ಉಂಡು. ಇಕ್ಕತ್ರ ದಿನತ್ ಅಂತಾರಾಷ್ಟ್ರೀಯ ಮಟ್ಟತ್ ಜಿಲ್ಲೆರ ಕಳಿಕಾರ ಕಾಂಬಕ ಕಟ್ಟತದ ಬೇರುಚಿಡುವಂಥದ್ದು ಎಂದು ಅಣ್ಣಿತ್. ಕಳಿಲು ಕೂಡಿಯಾಡುವನಕ್ಕೆ ಅಪ್ಪ ಅವ್ವ ಮಕ್ಕಕ್ಕೆ ಪುರುಡು ಕೊಡ್ಕೊಂಡು ಒಂದು ಸಲಹೆ ಕೊಡ್ತತ್. ಬೆಂಗಳೂರು ಕೊಡವ ಸಮಾಜತ್ರ ಅಧ್ಯಕ್ಷ ಚಿರಿಯಪ್ಪಂಡ ಸುರೇಶ್ ನಂಜಪ್ಪ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯಗಳಾದ ಮೂಕಳೆರ ಕುಶಾಲಪ್ಪ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಪೆಮ್ಮಂಡ ಪೊನ್ನಪ್ಪ ಕೂಡ ನನಗೆ ಕಾರ್ಯಕ್ರಮಕ್ಕೆ ಕೂಡಿಯಾಡ್ತಿಂಜ ಮುಖ್ಯಪಟ್ಟವು ಈ ನೇರದ ತಕ್ಕ ಬರಂದತ್. 205 ಮುನ್ನೂಟಿ 59 ತಂಡ ಕೂಡ ಒಟ್ಟು 758 ಕಳಿಕಾರ ಕೂಡಿಯಾಡಿತು. ದಂಡ ದಿನ ನಡೆದ ಆಲೆಮಾಡ ತೋಕು ನಮ್ಮೇಲೆ ಚೌಂಡಿರ ಮಾಚಯ್ಯ ಭೀಮಯ್ಯ ಜೋಡಿ ಆದ್ಯ, ಬಡುವಂಡ ಧನು ದೇವಯ್ಯ ತ್ರಿಶಾಲಿ ಜೋಡಿ ದಂಡನೆ ಪಿಂಜ, ಚೇನಂಡ ಸಚಿನ್ ಅಯ್ಯಪ್ಪ ಬೋಪಣ್ಣ ಜೋಡಿ ಮುಂದನೆ ಇನ್ನಮ್ಮ ಪಡೆದಂಡತ್. 2027 ಸಾಲರ ತೋಕು ನಮ್ಮೆ ನಾಪಕ್ಕು ಜನರಲ್ ತಿಮ್ಮಯ್ಯ ಕಳಿಪರಂಬಲು ಮಂಡಿರ ಒಕ್ಕಡ ಆದನೆಲ್ಲ ನರ್ಪ. ಮಡಿಕೇರಿ ದಸರಾ ಜನೋತ್ಸವತರ ಮುಖ್ಯಪಟ್ಟ ಆಕರ್ಷಣೆ ಒಂದಾನ ಕಾಪಿ ದಸರಾ. ಮಡಿಕೇರಿ ಗಾಂಧಿ ಪರಂಬಲು ಇಂದು ಪಿಂಜ ನಾಳೆ ನಡಪ. ಇಂದು 24 ನಡಪ ಕಾರ್ಯಕ್ರಮತ್ ಶಾಸಕ ಡಾ ಮಂತರಗೌಡ ಕಾಪಿ ದಸರಾಕ್ಕೆ ಮೊಳಿಯಿಡುವ. ಕಾಪಿ ದಸರಾತ್ರ ಮಾರಿಪತ್ತು ತೊರ್ಪ ಒಟ್ಟು 54 ಅಂಗಡಿಲು ಕಾಪಿಗೆ ಸಂಬಂಧಪಟ್ಟ ವಸ್ತುರ ಪ್ರದರ್ಶನ ಪಿಂಜ ಮಾರಾಟ ಇಪ್ಪ. 14 ಅಂಗು ಪಲಕ 10 ಇಂಜ ಮಜ್ಜನ 1:30 ಗತನೆ ಕಲಾ ಸಂಭ್ರಮ ವೇದಿಕೆಯಲ್ಲಿ ನಡಪ ಕಾರ್ಯಕ್ರಮತ್ ಕಾಪಿ ಕೃಷಿ ಪಿಂಜ ಕಾಫಿ ಕೆಫೆಗೆ ಸಂಬಂಧಪಟ್ಟನಿಗೆ ಮಾಹಿತಿ ಗೋಷ್ಠಿ ನಡಪದಲ್ಲತೆ ಸಾಧಕಂಗಕ್ಕೆ ಸನ್ಮಾನ ಪಿಂಜ ಕಾಪಿಂಜ ತಯಾರು ಮಾಡಿದ ತರಾವರಿ ಊಣರ ಪೈಪೋಟಿ ಕೂಡಿ ನಡಪ.

0: ಕಾಪಿ ದಸರಾ ಬೈಟ್ ಪತ್ತು ಗಂಟೆಗೆ ತನೇ ಇಪ್ಪ. ಭಾರತೀಯ ಭೂಸೇನೆಲು ಕ್ಯಾಪ್ಟನ್ ಆಯ್ತು ಕಾರ್ಯನಿಚ್ಚಿಡಿಂಜ ವಿರಾಜಪೇಟೆ ಕಾರಳನ ಶರಣ್ಯರಾವ್ ಇದಕ್ಕ ಮೇಜರ್ ಆಯ್ತು ಬಡ್ತಿ ಪಡೆದಿತ್ತು. ರಾಜಸ್ಥಾನ ಜೈಸಲ್ಮೇರ್ರ ಆರ್ಮ್ಡ್ ವರ್ಕ್ಶಾಪ್ಲು ಕಾರ್ಯನಿಸಿನುಳ್ಳ ಮೇಜರ್ ಶರಣ್ಯರಾವ್, ವಿರಾಜಪೇಟೆ ಕುಕ್ಲೂರು ಕಾರಳನ ಹರೀಶ್ ರಾವ್ ಮೈಥಿಲಿರಾವ್ ದಂಪತಿರ ಮೋವ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆಯ ಅಧಿಕಾರಿಯ ನಾಳೆ ಪಲಕ 11 ಗಂಟೆಯಿಂದ ಮಜಾನ 1 ಗಂಟೆಗೆ ತಾನೆ ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಸಭಾ ಬಾಡೆಯಲ್ಲಿ ಲೋಕಾಯುಕ್ತ ಕಾಯ್ದೆರ ಅಡಿಲು ಪುಕಾರ ಅರ್ಜಿನ ಕೊಡ್ತಿತ್ತು. ದುಂಬುಚಿಟ್ಟಿತ್ತು ನೋಟರಿಂಜ ಅಫಿಡವಿಟ್ ಮಾಡಿಚಿಟ್ಟು ಅರ್ಜಿನ ಸ್ವೀಕಾರ ಮಾಡುವ ಅಭಿಯಾನತ್ನ ನಡೆತುವ. ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಕೆಲಸ ಮಾಡಿಕೊಡಬೇಕು, ತಡ ಮಾಡುವ ಕೂಡ ನನಗೆ ಅನವಶ್ಯ ತೊಂದರೆ ಕೊಡಪಂತ ಅಧಿಕಾರಿಯ ಪಿನ ಸಿಬ್ಬಂದಿರ ವಿರುದ್ಧ ಸಾರ್ವಜನಿಕಂಗ ನಿರ್ಕಮಾಡಿನ ಅರ್ಜಿಲು ಪುಕಾರ ಕೊಡ್ತಿತ್ತು. ಅಭಿಯಾನತರ ಪ್ರಯೋಜನ ಪಡೆದವನಕ್ಕೆ ಕರ್ನಾಟಕ ಲೋಕಾಯುಕ್ತತ್ರ ಪೊಲೀಸ್ ಉಪಾಧೀಕ್ಷಕಂಗ ಅರಿಚಿಟ್ಟಿತ್ತು. ಕೊಡವಲ್ಯಾಂಡ್ ಭೂರಾಜಕೀಯ ಸ್ವಾಯತ್ತತೆ ಕೂಡ ನನಗೆ ಸಂವಿಧಾನ ತಡಿಲು ಕೊಡವಕ್ಕೆ ಕಿಟ್ಟಂಡಿ ಹಕ್ಕರ ಮೀದ ಜನರಲ್ಲಿ ಅರಿವಿಕೆಯನ್ನು ಬೊಳ್ತಿತ್ತು. ಅದನ್ನು ಸರ್ಕಾರಕ್ಕೆ ಅರಿಚಿಟ್ಟು ಕೊಡುವ ಉದ್ದೇಶತ್ತು ಕೊಡವ ನ್ಯಾಷನಲ್ ಕೌನ್ಸಿಲರ್ ಆದನೆಲ್ಲ ನರ್ತಿಯನ್ನು ಉಳ್ಳ ಮಾಲವ ಚಂಗೋಲೆ ಕೂಡ ನನಗೆ ಜನಸಂಪರ್ಕ ಅಭಿಯಾನತ್ರ ಮಿಂಜತ್ರ ಮುಟ್ಟರ ಸಭೆ ಇದೇ 15 ಅಂಗ 3 ನಾಡಲು ನರ್ಪ ಅಂದು ಕೌನ್ಸಿಲರ್ ಅಧ್ಯಕ್ಷ ನಂದಿನರವಂಡ ನಾಚಪ್ಪ ಅರಿಚಿಟ್ಟಿತ್ತು. ವಿರಾಜಪೇಟೆ ಕೊಡವ ಸಮಾಜ ಪಿನ್ನ ಅಲ್ಲೇತ್ರ ಲಯನ್ಸ್ ಕ್ಲಬ್ರ ಕೂಡು ಕೂಟತ್ ಹೃದಯ ತಪಾಸಣೆರ ಬಣ್ಣ ಶಿಬಿರ ನಾಳೆ ಪಲಕ 10 ಗಂಟೆಯಿಂದ ಮಜ್ಜಾನ 3 ಗಂಟೆಗೆ ತಾನೆ ವಿರಾಜಪೇಟೆ ಕೊಡವ ಸಮಾಜತ್ತು ನಡಪ. ಬೆಂಗಳೂರು ನಾರಾಯಣ ಹೃದಯಾಲಯಕಾರ ನಡೆತುವ ಈ ಶಿಬಿರತರ ಪ್ರಯೋಜನತ್ನ ಇರಾದೆ ಉಳ್ಳವು ಪಡೆದವನಿಗೆ ಪ್ರಕಟಣೆ ಅರಿಚಿಟ್ಟಿತ್ತು. ತೊಲೆಯಾರು ಚಂಗ್ರಂದಿರ ನೆರತ ನರಪು ಪವಿತ್ರ ಕಾವೇರಿ ತೀರ್ಥೋದ್ಭವತ್ರ ಮಾರಿಪತ್ ಕಾನೂನು ಸುವ್ಯವಸ್ಥನ ಕಾತಂಡು ಜಾತ್ರೆನ ಅಂದೋಡೆ ನಡೆತುವ ಕಾಯ್ತು. 14 ಅಂಡ ಪಲಕ 6 ಗಂಟೆಯಿಂದ ಅಂದು ನಡುಪಾದರೆ 12 ಗಂಟೆಗೆ ತಾನೆ ಭಾಗಮಂಡಲ ಪೊಲೀಸ್ ಸ್ಟೇಷನ್ ಕಡೆಗಿನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಉಳ್ಳಂತ ಎಲ್ಲ ಕಳ್ಳಂಗಡಿ ಬಾರು ಹೋಟೆಲ್ ಪಿನ ಕ್ಲಬ್ಲು ಎಲ್ಲ ತರತರ ಕಳ್ಳು ಮಾರುವನ್ನು ನಿಷೇಧ ಮಾಡಿತು. ಜಿಲ್ಲಾ ದಂಡಾಧಿಕಾರಿಯು ಅನ್ನ ಜಿಲ್ಲಾಧಿಕಾರಿ ಸೋಮಶೇಖರ್ ಆದೇಶ ಮಾಡಿತು. ಟಿ ಶೆಟ್ಟಿಗೆರಿರ ತಾವಳಗೇರಿ ಮುಂದು ನಾಡು ಕೊಡವ ಸಮಾಜ ಪಿಂಜ ಬಾರೆ ಬಾರೆ ಸಂಘ ಸಂಸ್ಥೆಯರ ಕೂಡು ಕೂಟತ್ ಚಂಗ್ರಂದಿ ಪತ್ತೊಲಿ ಪೈತಾಂಡು ನಮ್ಮೆ ಇದೇ 18 ಇಂಜ 27 ಅಂಗೆತ್ತನೆ ತಾವಳಗೇರಿ ಮುಂದು ನಾಡು ಕೊಡವ ಸಮಾಜತ್ತು ನಡಪ. ದಿನೋದಿ ವೈಪತ್ 6 ಗಂಟೆಯಿಂದ ಬೈಟ್ 8 ಗಂಟೆಗೆ ನಡಪ ಕಾರ್ಯಕ್ರಮತ್ ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನನಗೆ ಪೈಪೋಟಿ ಏರ್ಪಾಡು ಮಾಡಿತು ಎಂದು ಆಯೋಜಕಂಗ ಅರಿಚಿಟ್ಟಿತು. ಸೂರ್ಯಂಡ ಬಳಿಯಿಂದ ಕರೆಂಟ್ ಉತ್ಪಾದನೆ ಮಾಡಿತು ಮನೆಯಲ್ಲಿ ಬಳಸುವ ಪುರುಡು ಕೊಡುವ ಉದ್ದೇಶತ್ತು ಶುರು ಮಾಡನ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಅಡಿಲು ಮನೆರ ಕೊಡಿಲು ಸೋಲಾರ್ ಘಟಕ ಸ್ಥಾಪನೆ ಮಾಡುವ ಪುರುಡು ಕೊಡಪಕಾಯಿತು. ಗೋಣಿಕೊಪ್ಪ ಉಪವಿಭಾಗ ಕಚೇರಿ ಪರಂಬಲು ಇಂದಿಂಜ ಇದೇ 15 ಅಂಗತನ ವಿಶೇಷ ಅಭಿಯಾನತ್ನ ಏರ್ಪಾಡು ಮಾಡಿತು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಮೇದ ತಜ್ಞಂಗ ಮಾಹಿತಿ ಮಾಡಿಕೊಡುವ ಅಭಿಯಾನತ ಪ್ರಯೋಜನತ್ನ ಸಾರ್ವಜನಿಕಂಗ ಪಡೆದವನಕ್ಕೆ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೇಟಂಡಿತು. ಇಲ್ಲಿಕ್ಕೆ ಪಲಕತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
4: ಮಮ್ಮಿ, ನಿಮ್ ಹಳೆ ಚಿನ್ನಾಭರಣಗಳ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ, ನನ್ ಮದ್ವೆಗೂ ಇದೇ ತರ ತಗೊಳ್ವಾ?
5: ನನ್ ಕಾಲದ ಡಿಸೈನ್ಸ್ ನನಗೆ ಹಳೇದನ್ಸುತ್ತೆ ಕಣಮ್ಮ. ನಿನ್ ಮದ್ವೆಗೆ ಸಾಂಪ್ರದಾಯಿಕ ಶೈಲಿ ಜೊತೆಗೆ ಈಗಿನ ಟ್ರೆಂಡಿ ಲುಕ್ ಇರೋ ಚಿನ್ನಾಭರಣ ಬೇಕು.
4: ಹೌದು, ಇವೆಲ್ಲ ಒಟ್ಟಿಗೆ ಎಲ್ಲಿ ಸಿಗುತ್ತೆ?
5: ನಾನು ಮುಳಿಯಾದಲ್ಲೇ ತಗೊಂಡಿದ್ದು, ಅಲ್ಲೇ ತಗೊಳ್ಳೋಣ. ಅಕ್ಟೋಬರ್ 11 November 11 ಮುಳಿಯಾ ಚಿನ್ನೋತ್ಸವ ಇದೆ. ಈ ಸಲದ ವಿಶೇಷ ಲೋವೆಸ್ಟ್ ಮೇಕಿಂಗ್ ಚಾರ್ಜ್, ಯುನಿಕ್ ಡಿಸೈನ್ಸ್, ಮೇಕಿಂಗ್ ಚಾರ್ಜ್ 6% ಇಂದ ಪ್ರಾರಂಭ.
4: ವಾವ್, ಸೂಪರ್.
5: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
9: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
12: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
13: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
14: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ? ಅಥವಾ ಸ್ಕ್ರೀನ್ ಮೇಲೆ ಮಾತ್ರನಾ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿ ಮಾಡ್ತಾರೆ.

0: ನೆಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. ಎಸ್ಬಿಐ ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಹಣವಂತರ ಜೊತೆ ನೂರಾರು ವರ್ಷ ಬದುಕುವುದಕ್ಕಿಂತಲೂ ಹೃದಯವಂತರ ಜೊತೆ ಮೂರು ದಿನ ಬದುಕಿದರೂ ಜೀವನ ಸಾರ್ಥಕ. ಸ್ವಾಮಿ ವಿವೇಕಾನಂದರು.

0: repeatedly questioned the substantial disparity between the price at which medicines are supplied to retailers and the MRP printed on them, raising concerns over the financial burden on patients and the need for an effective regulatory framework. The Karnataka High Court has struck down provisions of a 2022 state law that increased reservation for scheduled castes from 15% to 17% and scheduled tribes from 3% to 7%. A two-judge bench ruled that Sections 3 and 4 of the Karnataka Scheduled Castes and Scheduled Tribes Reservation Act 2022 were unconstitutional as the enhanced quota breached the 50% reservation ceiling laid down by the Supreme Court in the 1992 Indira Sahani case. The law had increased the overall reservation for SC, STs and other backward classes from 50 to 56%. In badminton, PV Sindhu and the men's doubles duo of Satvik Sairaj Ranki Reddy and Chirag Shetty will lead India's campaign at the Denmark Open 2026, which begins today. Sindhu faces a formidable opening round challenge against Olympic champion and world number one Aun Sin-young of Korea in women's singles. She will be joined in the women's singles draw by compatriots Tanvi Sharma, Ashmita Chaleha, Devika Sehag and Unnati Hooda. And now for a look at today's newspapers. It's over to Shagun Chopra.
1: Thank you, Sarabjit. The news that hawks the limelight today is that of the country's most iconic site for dissent. The Hindustan Times leads with, after 33 years, cops bar all protests at Jantar Mantar. Jantar Mantar no longer a protest site, says the Asian Age. Under the caption, course correction, rupee jumps 96 paise against dollar as measures take effect. Banks seek RBI relief, more time on strict forex curbs, writes the Financial Express. On the firecracker-induced air pollution, the Statesman writes, SC backs balanced approach to firecrackers ahead of Diwali. And finally, the Hindu notes global warming is turning sex reversal in frogs into extinction risk. And with that, it's back to you, Sarabjit.
0: Thank you, Shagun. And now, before we end the bulletin, the headlines once again. President Draupadi Murmu appoints six governors. Rajendra Vishwanath Arlekar moved to Tamil Nadu and O.P. Mathur to Kerala. India to host first ever BIMSTEC Home Ministers meeting in New Delhi today. Election Commission launches nationwide outreach drive to ensure no eligible voters left out of electoral rolls. Four Lashkar-e-Taiba terrorists killed in landmine blast at LOC in Poonch district of Jammu and Kashmir. India's internet subscriber base crosses 111 crores, and in badminton, Denmark Open 2026 to begin today in Odense. For details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
2: ಶ್ರೋತೃಗಳು, ಈಗ ರೇಡಿಯೋ ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಕಾರ್ಯಕ್ರಮ ಆರೋಗ್ಯವಾಣಿ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳಿ, ಕಣ್ಣಿನ ಪೊರೆಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ಎಬಿ ಚಿನ್ನಪ್ಪ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಡಿಕೇರಿ.
4: ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಡಿಕೇರಿ, ಇಲ್ಲಿ ಉತ್ಕೃಷ್ಟ ದರ್ಜೆಯ ಕಣ್ಣಿನ ಚಿಕಿತ್ಸೆ ಲಭ್ಯ. ನೋವು ರಹಿತ ಪೊರೆ ಚಿಕಿತ್ಸೆ, ಗ್ಲಕೋಮಾ ಸೇವೆ, ರೆಟಿನಾ ಚಿಕಿತ್ಸೆ, ಮಕ್ಕಳ ಕಣ್ಣಿನ ಸಮಸ್ಯೆ, ಮೆಳ್ಳೆಗಣ್ಣು ಸಮಸ್ಯೆಗೆ ಚಿಕಿತ್ಸೆ, ಅಖಿಲೋಪ್ಲಾಸ್ಟಿ ಸೇವೆ ದೊರೆಯುತ್ತದೆ. ಇಲ್ಲಿ ಯಶಸ್ವಿನಿ ರೈತ ಆರೋಗ್ಯ ವಿಮಾ ಯೋಜನೆಯಡಿ ಸೌಲಭ್ಯ ಲಭ್ಯ. ಸಂಪರ್ಕಿಸಿ ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ರೇಸ್ ಕೋರ್ಸ್ ರೋಡ್, ಎಲ್ಐಸಿ ಆಫೀಸ್ ಹತ್ತಿರ, ಮಡಿಕೇರಿ. ಕಾಲ್ 9484 8214.
5: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆರೋಗ್ಯವಾಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮಡಿಕೇರಿಯ ಇಕ್ಷಾ ಕಣ್ಣಿನ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಎ ಜಿ ಚಿನ್ನಪ್ಪ ಅವರು. ಸರ್, ನಮಸ್ಕಾರ.
6: ನಮಸ್ತೆ ಮೇಡಮ್.
5: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.

0: ಧನ್ಯವಾದಗಳು.
1: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಹಳ ಸಹಜವಾದಂತಹ ಒಂದು ವಿಷಯ ಅಂತ ಅನಿಸಿದ್ರು ತಿಳ್ಕೊಳ್ಬೇಕಾದದ್ದು ಬಹಳಷ್ಟಿದೆ. ಕಣ್ಣಿನ ಪೊರೆ ಎಲ್ಲರಿಗೂ ಬರುತ್ತೆ, ಕಣ್ಣಿಂದು ಆಪರೇಷನ್ ಆಗಿದೆ ಅದೆಲ್ಲ ಹೇಳ್ತೀವಿ, ಆದರೆ ಕಣ್ಣಿನ ಪೊರೆ ಅಂದ್ರೇನು, ಕಣ್ಣಿನ ಪೊರೆ ಯಾಕೆ ಬರುತ್ತೆ, ಯಾವ ವಯಸ್ಸಲ್ಲಿ ಬರುತ್ತೆ, ಬಂದಾಗ ಏನು ಮಾಡಬೇಕು, ಯಾವ ಡಾಕ್ಟ್ರ್ ಹತ್ರ ಹೋಗಬೇಕು, ಎಷ್ಟು ದಿನದ ಒಳಗಡೆ ಹೋಗಬೇಕು, ಮತ್ತು ಕಣ್ಣಿಗೆ ತೊಂದರೆ ಆದಾಗಷ್ಟೇ ಆಸ್ಪತ್ರೆಗೆ ಹೋಗ್ತೀವಿ, ಅದರ್ವೈಸ್ ನಾವು ಮಾಮೂಲಿ ಬಿ ಪಿ ಚೆಕಪ್ ಮಾಡಿಸ್ಕೊಂಡಂಗೆ, ಶುಗರ್ ಚೆಕಪ್ ಹೋದಂಗೆ ಹೋಗಲ್ಲ. ಆ ಥರದ್ದು ಏನಾದರೂ ಅವಶ್ಯಕತೆ ಇದೆಯಾ? ಕಣ್ಣಿನ ಪೊರೆ ಈಗ ಬೇಗ ಬರ್ತಿದೆ, ಸಣ್ಣ ಮಕ್ಕಳಿಗೂ ಬರ್ತಿದೆ ಅನ್ನೋ ಥರದ ವಿಷಯಗಳನ್ನು ನಾವು ಆಗಾಗ ಕೇಳ್ತಿರ್ತೀವಿ. ಈ ಎಲ್ಲ ವಿಷಯಗಳನ್ನು ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡೋಣ ಸರ್.
0: ಖಂಡಿತ.
1: ಮೊದಲಿಗೆ ಕಣ್ಣಿನ ಪೊರೆ ಅಂದ್ರೇನು ಅಂತ ಆರಂಭ ಮಾಡೋಣ.
0: ಹೌದು, ಕಣ್ಣಿನ ಪೊರೆ ಅಂದರೆ ನಮ್ಮೆಲ್ಲರ ಕಣ್ಣಲ್ಲೂ ನೈಸರ್ಗಿಕವಾಗಿ ನಮ್ಮ ಕಣ್ಣೊಳಗಡೆ ಲೆನ್ಸ್ ಅನ್ನುವಂಥ ಒಂದು ಭಾಗ ಇರುತ್ತೆ. ಅದು ನಾವು ಹುಟ್ಟಿದಾಗ, ನಾವು ಯುವಕರಾಗಿದ್ದಾಗ

0: ಚರ್ಚೆ ಮಾಡೋಣ ಸರ್.
1: ಖಂಡಿತ.
0: ಮೊದಲಿಗೆ ಕಣ್ಣಿನ ಪೊರೆ ಅಂದ್ರೇನು ಅಂತ ಆರಂಭ ಮಾಡೋಣ.
1: ಹೌದು, ಕಣ್ಣಿನ ಪೊರೆ ಅಂದರೆ ನಮ್ಮೆಲ್ಲರ ಕಣ್ಣಲ್ಲೂ ನೈಸರ್ಗಿಕವಾಗಿ ನಮ್ಮ ಕಣ್ಣೊಳಗಡೆ ಲೆನ್ಸ್ ಅನ್ನುವಂಥ ಒಂದು ಭಾಗ ಇರುತ್ತೆ. ಅದು ನಾವು ಹುಟ್ಟಿದಾಗ, ನಾವು ಯುವಕರಾಗಿದ್ದಾಗ ನಮಗೆ ಆ ಒಂದು ಲೆನ್ಸ್ ಪಾರದರ್ಶಕವಾಗಿರಬೇಕು. ಆ ಲೆನ್ಸ್ ತನ್ನ ಪಾರದರ್ಶಕತೆಯನ್ನು ಕಳ್ಕೊಂಡಾಗ ಅದಕ್ಕೆ ನಾವು ಪೊರೆ ಅಥವಾ ಕ್ಯಾಟ್ರಾಕ್ಟ್ ಅನ್ನುವಂಥ ಒಂದು ಪದವನ್ನು ಯೂಸ್ ಮಾಡ್ತೇವೆ. ಈ ಒಂದು ಪಾರದರ್ಶಕತೆಯನ್ನು ಕಳ್ಕೊಳ್ಳಿಕ್ಕೆ ಏನು ಕಾರಣ? ಹಲವಾರು ಕಾರಣಗಳಿರುತ್ತೆ, ಬಟ್ ಸಾಮಾನ್ಯವಾಗಿ ಇದು ವಯಸ್ಸಿನಲ್ಲಿ ಬರುವಂಥ ಒಂದು ಪರಿವರ್ತನೆ. ನಾವು ಈ ಒಂದು ಪೊರೆಯನ್ನು ನಾವು ಕಾಯಿಲೆ ಅಂತ ಇವಾಗ ಪರಿಗಣನೆ ಮಾಡುವುದಿಲ್ಲ. ನಾವಿದನ್ನು ನಾವು ವಯಸ್ಸಿನಲ್ಲಿ ಬರುವಂಥ ಒಂದು ಪರಿವರ್ತನೆ, ಏಜ್ ರಿಲೇಟೆಡ್ ಡಿಜೆನರೇಟಿವ್ ಚೇಂಜ್ ಅನ್ನುವಂಥ ಒಂದು ನಾವು ಪದವನ್ನು ಯೂಸ್ ಮಾಡ್ತೇವೆ. ಡಿಸೀಸ್ ಅನ್ನುವಂಥ ಪದವನ್ನು ನಾವು ಈ ಪೊರೆಗೆ ಉಪಯೋಗ ಮಾಡುವುದಿಲ್ಲ. ಈ ಪಾರದರ್ಶಕತೆಯನ್ನು ಕಳ್ಕೊಳ್ಳಿಕ್ಕೆ ಏನೇನು ಕಾರಣಗಳಿರ್ಬೋದು? ಹೌದು ಅಂತೇಳಿ ನಾನು ಹೇಳಿದಾಗೆ ಒಂದು ವಯಸ್ಸು, ಎರಡನೇದು ಅಂತೇಳಿದರೆ ಮಧುಮೇಹ ಇದ್ದಂಥವರಿಗೆ, ಡಯಾಬಿಟಿಸ್ ಅಥವಾ ಬಿ ಪಿ ಹೆಚ್ಚಿದ್ದಂಥವರಿಗೆ ಬರುವಂಥ ಒಂದು ಕಾಯಿಲೆ ಆಗುತ್ತೆ. ಮೂರನೆಯದು ಜೀವನ ಶೈಲಿಯಲ್ಲಿ ಆಗ್ತಾ ಇರುವಂಥ ಬದಲಾವಣೆ, ಅಂದರೆ ನಾವು ಸೇವಿಸುವಂಥ ಪೌಷ್ಟಿಕಾಂಶಗಳು, ಸರಿಯಾದಂಥ ಪೌಷ್ಟಿಕಾಂಶಗಳು ನಮಗೆ ಜೀವಕ್ಕೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಮಗೆ ಬೇಗನೆ ಪೊರೆ ಬರುವಂತಹ ಸಾಧ್ಯತೆಗಳಿರ್ಬೋದು ಅನ್ನುವಂಥದ್ದು ನಾವು ಕಂಡುಬಂದಿದ್ದೇವೆ. ಆದರೆ ಪೊರೆ ಬರೇ ವಯಸ್ಸಾದ ನಂತರವೇ ಬರುತ್ತಾ ಅಂತ ಕೇಳಿದರೆ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ಪೊರೆ ಅಂದರೆ ಹುಟ್ಟಿನಲ್ಲಿ ಬರಬಹುದು, ಅನುವಂಶಿಕವಾಗಿ ಬರುವಂತಹ ಒಂದು ಕಾಯಿಲೆಯೋ ಆಗಿರ್ಬೋದು, ಅದಕ್ಕೆ ನಾವು ಕಂಜನೈಟಲ್ ಕ್ಯಾಟರಾಕ್ಟ್ ಅಂತ ಹೇಳ್ತೇವೆ. ಅಥವಾ ಡೆವಲಪ್ಮೆಂಟಲ್, ಅಂದರೆ ಬೆಳೀತಾ ಬಂದಾಗ ಅಂತ ಹೇಳಿದರೆ 8-20 ವರ್ಷದೊಳಗಡೆ ಬರೋದಕ್ಕೆ ನಾವು ಡೆವಲಪ್ಮೆಂಟಲ್ ಕ್ಯಾಟರಾಕ್ಟ್ ಅಂತ ಹೇಳ್ತೇವೆ. ಅಥವಾ ಕಣ್ಣಿಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ, ಕಣ್ಣಿಗೆ ಪೆಟ್ಟು ಬೀರುವುದು ಅಥವಾ ಬೇರೆ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟರೆ ಅದರಿಂದನೂ ನಮ್ಮ ಕಣ್ಣಿಗೆ ಪೊರೆ ಬರಬಹುದು.
0: ಹಾಗಾಗಿ ಇದು ಬರೀ ವಯಸ್ಸಾದ್ಮೇಲೆ ಬರುತ್ತೆ, 40 ವರ್ಷ ಆದ್ಮೇಲೆ 40 ಏನು ಹೇಳ್ತೀವಿ, ಏನು 40 ಆ ಥರದ್ದು ಬರುತ್ತೆ, ಅಥವಾ ಆಮೇಲೆ ಟೆಸ್ಟ್ ಮಾಡಿಸ್ಕೋಬೇಕು ಅನ್ನೋ ಥರದ್ದು ಇಲ್ಲ. ಈಗ ವಾತಾವರಣ ಮತ್ತು ನಮ್ಮ ಜೀವನ ಶೈಲಿ ಮತ್ತು ನೀವು ಹೇಳಿದ್ರಿ ವಂಶವಾಹಿನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು, ಇವೆಲ್ಲದರಿಂದ ಯಾವ ವ್ಯಕ್ತಿಗೆ ಬೇಕಾದ್ರೂ ಪೊರೆ ಬರಬಹುದು. ಕಣ್ಣಿನ ಪೊರೆ ಯಾಕೆ ಬರುತ್ತೆ ಸರ್? ಹಾಗಿದ್ರೆ ಯಾರಿಗೆ ಬೇಕಾದರೂ ಬರಬಹುದು, ಯಾಕೆ ಅಂದರೆ ಒಂದು ಸಹಜವಾಗಿ ವಯಸ್ಸಾದ ನಂತರ ಬರುತ್ತಲ್ಲ, ಅವ್ರಿಗೆ ಹೇಗೆ ಪ್ರಕ್ರಿಯೆ ಹೇಗೆ ಶುರುವಾಗುತ್ತೆ? ಅದು
1: ಏಕೆ ಬರುತ್ತೆ ಅಂತ ಹೇಳಿದರೆ, ಇದು ಜೀವನ ನಾನು ಆಗಲೇ ಹೇಳಿದಾಗೆ ವಯಸ್ಸಿನಲ್ಲಿ ಬರುವಂಥ ಒಂದು ಪರಿವರ್ತನೆ, ಅಂದರೆ ಹೇಗೆ ನಮ್ಮ ಮುಪ್ಪಿನಲ್ಲಿ ಆಗುವಂಥ ಬದಲಾವಣೆಗಳೇನಿದೆ, ಕೂದಲು ಹೇಗೆ ಬೆಳ್ಳಗಾಗುತ್ತೋ, ಮುಖದಲ್ಲಿ ನೆರಿಗೆಗಳು ಹೇಗೆ ಬರುತ್ತೋ, ಅದೇ ರೀತಿ ನಮ್ಮ ಕಣ್ಣಿನೊಳಗಡೆ ನಮ್ಮ ನೈಸರ್ಗಿಕ ಲೆನ್ಸ್ನಲ್ಲಿ ಆಗುವಂತಹ ಬದಲಾವಣೆಗಳ ಕಾರಣದಿಂದಾಗಿ ಅದು ತನ್ನ ಪಾರದರ್ಶಕತೆಯನ್ನು ಕಳ್ಕೊಂಡಾಗ ಅದು ಪೊರೆ ಅಂತ ಹೇಳೋದು. ಪೊರೆ ಬಂದಾಗ ಯಾವ ಲಕ್ಷಣಗಳು ಕಾಣುತ್ತೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆದರೆ, ಅಂದರೆ ದೃಷ್ಟಿ ಮುಸುಕಾಗುವುದು ಅಂತ ಹೇಳಿದರೆ ಸಾಮಾನ್ಯವಾಗಿ ಜನರು ಕಂಪ್ಲೇಂಟ್ ಮಾಡುವಂತಹ ಒಂದು ತೊಂದರೆ. ನನಗೆ ಮುಂಚೆ ಕಾಣ್ತಾ ಇದ್ದಷ್ಟು ಕ್ಲಾರಿಟಿ ಕಾಣ್ತಾ ಇಲ್ಲ, ಮುಂಚೆ ನನಗೆ ಕಲರ್ ಅಂದರೆ ಬಣ್ಣಗಳ ವ್ಯತ್ಯಾಸ ಎಷ್ಟು ಚೆನ್ನಾಗಿ, ಕಾಂಟ್ರಾಸ್ಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತೋ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ನನಗೆ ಮೋಡದೊಳಗಡೆ ನೋಡಿದಂಥ ಒಂದು ಭಾವನೆ ಇರುತ್ತೆ, ಅಥವಾ ನನಗೆ ತುಂಬ ದೂರದಲ್ಲಿ ನನಗೆ ಅಷ್ಟೊಂದು ಮುಖ ಪರಿಚಯ ಸಿಗ್ತಾ ಇಲ್ಲ. ಇನ್ನೊಂದು ತುಂಬ ಕಾಮನ್ ಆಗಿ ನಾವು ಕೇಳ್ಬರೋದು ಏನಂತ ಹೇಳಿದರೆ, ನೈಟ್ ಡ್ರೈವಿಂಗ್ ಅಂತೇಳಿದರೆ ರಾತ್ರಿ ಇವಾಗ ಡ್ರೈವ್ ಮಾಡುವಂಥದ್ದು, ಗಾಡಿ ಓಡಿಸುವಂಥವ್ರು ಅದೊಂದು ಕಾಮನ್ ಆಗಿ ಹೇಳ್ತಾರೆ, ಗ್ಲೇರ್ ತುಂಬ ಜಾಸ್ತಿ ಆಗ್ತಾ ಇದೆ ಸರ್ ಅಂತೇಳಿದರೆ, ಮುಂದಿಂದ ಬರುವಂತಹ ವಾಹನಗಳ ಲೈಟ್ ನನ್ನ ಕಣ್ಣಿಗೆ ಬಿದ್ದಾಗ ನಮಗೆ ಕಣ್ಣೇ ಕಾಣದಂತಹ ಒಂದು ಭಾವನೆ ಬರುತ್ತೆ, ನಾನು ಬದಿಯಲ್ಲಿ ನಿಲ್ಲಿಸಬೇಕು ಅನ್ನುವಂಥ ಅವಶ್ಯಕತೆ ಬರ್ತಾ ಇದೆ ಇತ್ತೀಚೆಗೆ. ಸೊ ಇವೆಲ್ಲವೂ ಅರ್ಲಿ ಸೈನ್ಸ್, ಅಂದರೆ ಶುರುವಿನ ಹಂತದಲ್ಲಿ ಪೊರೆ ಬಂದಾಗ ಕಾಣಿಸಿಕೊಳ್ಳುವಂಥ ಕೆಲವು ಲಕ್ಷಣಗಳು. ಇನ್ನೊಂದೇನಂತ ಹೇಳಿದರೆ, ಪದೇ ಪದೇ ಕನ್ನಡಕ ಬದಲಿಯಾಗೋದು. ಇವಾಗ 40 ನಂತರ 10 ಸಮೀಪ ದೃಷ್ಟಿಗೆ ನಮಗೆಲ್ಲರಿಗೂ ಕನ್ನಡಕ ಬೇಕಾಗುತ್ತೆ ಅನ್ನುವಂಥದ್ದು ಸಹಜ. ಬಟ್ ಏನಾಗುತ್ತೆ ಅಂತ ಹೇಳಿದರೆ, 40 ನಂತರವು ಅಂತ ಹೇಳಿದರೆ 45ಕ್ಕೊಂದು ಪವರ್ ಬಂತು, ಹಾಗೆ ದೂರದೃಷ್ಟಿಯ ಪವರ್ ಏನಿರುತ್ತೋ ಈ ಕನ್ನಡಕದ ಪವರ್ ಆವಾಗವಾಗ ಬದಲಿಯಾಗೋದು. ಈಗಷ್ಟೇ ನನಗೆ ಹೊಸ ಕನ್ನಡಕ ಮಾಡಿಸ್ಕೊಂಡಿರ್ತೀನಿ, 6-8 ತಿಂಗಳಾದಾಗ ಮತ್ತೆ ಅದರಲ್ಲಿ ಕಾಣುವುದಿಲ್ಲ. ಮತ್ತೆ ಕನ್ನಡಕದ ಅಂಗಡಿಗೆ ಹೋಗ್ತೀರಿ ಅಥವಾ ವೈದ್ಯರ ಹತ್ರ ಹೋಗ್ತೀರಿ, ಅವಾಗ ಅವನೇನು ಹೇಳ್ತಾರೆ, ಓ ಇದು ನಿಮ್ಮ ಕನ್ನಡಕ ಮತ್ತೆ ಬದಲಿಯಾಗಿದೆ. ಸೊ ಅದು ಒಂದು ಲಕ್ಷಣ ಆಗಿರುತ್ತೆ. ಸೊ ಸಾಮಾನ್ಯವಾಗಿ ಗ್ಲೇರ್ ತುಂಬಾ ದೂರದ್ದು ಕಾಣದೇ ಇರುವಂಥದ್ದು, ಮತ್ತು ಮುಖ ಪರಿಚಯ ಆಗದೆ ಇರುವಂಥದ್ದು, ಮಂಜು ಮುಸುಕಿನೊಳಗಡೆ ನೋಡಿದಂತಾಗುದು, ಬಟ್ಟೆ ಒಳಗಡೆ ನೋಡಿದಂತಾಗುತ್ತೆ ಅನ್ನುವಂಥ ಒಂದು ಹೇಳುವಂಥದ್ದು, ಮತ್ತೆ ಪದೇ ಪದೇ ಕನ್ನಡಕ ವ್ಯತ್ಯಾಸ ಆಗುದು, ಇದು ಸಾಮಾನ್ಯವಾಗಿ ಶುರುವಿನ ಹಂತದಲ್ಲಿ ಪೊರೆಯಲ್ಲಿ ಕಾಣಿಸ್ಕೊಳ್ಳುವಂಥ ಲಕ್ಷಣಗಳು.
0: ಟ್ರಾವೆಲ್ ಮಾಡುವಾಗ ಅಷ್ಟೇ, ಅದೇ ನೀವು ಗ್ಲೇರ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಟ್ರಾವೆಲ್ ಮಾಡುವಾಗ ಈಗೆಲ್ಲ ಸಿಕ್ಕ

0: ಪಟ್ಟೆ ಪ್ರಖರತೆ ಇರುವಂತಹ ಲೈಟ್ಗಳೆಲ್ಲ ಬಂದಿದೆ, ಆ ಕಾರಣಕ್ಕಾಗಿರುತ್ತೆ, ಅದು ಪೊರೆನೇ ಬಂದಿದೆ ಅಂತ ಅಲ್ಲ.
1: ಹೌದಲ್ಲ, ಖಂಡಿತವಾಗ್ಲೂ ಅಲ್ಲ, ಅದು ಒಂದೇ ಕಾರಣ, ಪೊರೆ ಒಂದೇ ಕಾರಣದಿಂದ ನಿಮಗೆ ಈ ಗ್ಲೇಯರ್ ಕಾಣಿಸ್ಕೊಳ್ಳುತ್ತೆ ಅಂತಲ್ಲ. ಬಟ್ ಏನಂತ ಹೇಳಿದ್ರೆ ಈ ಗ್ಲೇಯರ್ನ ಪ್ರಭಾವ ನಮಗೆ ತುಂಬಾ ಹೆಚ್ಚು ಕಾಣಿಸ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಸ್ವಲ್ಪ ಗ್ಲೇಯರ್ ಆಗೋದು ನೀವು ಹೇಳಿದಾಗೆ ಈ ಎಲ್ ಇ ಡಿ ಲೈಟ್ಗಳು ಬಂದದ್ರಿಂದಾಗಿ, ಇದು ಪ್ರಖರತೆ ತುಂಬಾ ಜಾಸ್ತಿ ಇರುವಂತದ್ರಿಂದಾಗಿ ನಮಗೆ ಗ್ಲೇಯರ್ ಆಗ್ತಾ ಇರ್ಬೋದು, ಅಥವಾ ಮುಂದಿನ ಬರುವಂತ ವಾಹನಗಳು ಡಿಮ್ ಮಾಡದೇ ಇದ್ರೆ ನಮಗೆ ಗ್ಲೇಯರ್ ಆಗ್ತಾ ಇರ್ಬೋದು. ಆದ್ರೆ ಅದೆಲ್ಲವೂ ಇದ್ರೂ ಸಹ, ಅಥವಾ ನಾರ್ಮಲ್ ಲೈಟಿಂಗ್ ಕಂಡೀಷನ್ ನಲ್ಲಿ ಅವನು ಡಿಮ್ ಮಾಡಿದ್ರೂ ಸಹ ನನಗೆ ಗ್ಲೇಯರ್ ಆಗ್ತಾ ಇದೆ, ಅಥವಾ ಸ್ಟ್ರೀಟ್ ಲೈಟ್ಗಳನ್ನ ನೋಡಿದಾಗ ಅಂತ ಹೇಳಿದ್ರೆ, ಇವಾಗ ರಸ್ತೆ ಬದಿಯಲ್ಲಿ ಹಾಕಿರುವಂತಹ ಲೈಟ್ಗಳು ಕ್ಲಿಯರ್ ಆಗಿ ಕಾಣುವುದಿಲ್ಲ, ಗ್ಲೇರ್ ಅಥವಾ ಹೇಲೋ, ಅದ್ರ ಸುತ್ತ ಒಂದು ಕಾಮನ ಬಿಲ್ಲಿನಂತೆ ಒಂದು ರೌಂಡ್ ಕಾಣಿಸುವಂತದ್ದು, ಇದು ಅದಕ್ಕೆ ನಾವು ಹೇಲೋ ಅಂತ ಹೇಳ್ತೇವೆ. ಸೊ ಇವೆಲ್ಲವೂ ಪೊರೆಯ ಅರ್ಲಿ ಸೈನ್ಸ್ ಅಥವಾ ಲಕ್ಷಣಗಳಾಗಿರಬಹುದು.
0: ಹೌದು, ಈಗ ಕೆಲವರು ಇರ್ತಾರೆ ಸರ್, ವಯಸ್ಸಾಗಿದೆ ಇದೆಲ್ಲ ಸಹಜ ಅಂತ ಇರೋರು ಇರ್ತಾರೆ, ಅಂದ್ರೆ ಆಸ್ಪತ್ರೆಗೆ ಹೋಗದೇನೆ ಸಹಜ ಇದು ವಯಸ್ಸಾಯ್ತು ಕಣ್ಣು ಮಬ್ಬಾಗೋದು ಹಲ್ಲು ಬೀಳೋದು ಇವೆಲ್ಲ ಸಹಜ ಅಂತ ಅನ್ಕೊಂಡು ಸುಮ್ಮನೆ ಇರೋರು ಇರ್ತಾರೆ. ಈಗ ಈ ನೋಡೋದಕ್ಕೆ ಮಾತ್ರ ತೊಂದರೆ ಆಗೋದನ್ನ ಬಿಟ್ಟರೆ ಪೊರೆ ಬಂದಿತ್ತು, ಬೇರೆ ಏನು ಲಕ್ಷಣಗಳು, ಬೇರೆ ದೈಹಿಕ ಬದಲಾವಣೆಗಳು ಅಥವಾ ಲಕ್ಷಣಗಳು ಬೇರೆ ಅಂಗಗಳಿಗೆ ಏನಾದರೂ ತೊಂದರೆ ಕಾಣಿಸ್ಕೊಳ್ಳುತ್ತಾ?
1: ಪೊರೆಯಿಂದಾಗಿ ಬೇರೆ ಅಂಗಗಳಿಗೆ ಯಾವುದು ಲಕ್ಷಣಗಳು ಕಾಣುವುದಿಲ್ಲ ಮೇಡಮ್. ಏನಂತ ಹೇಳಿದ್ರೆ, ಎದುರಿಂದ ನೋಡಿದಾಗ ನಮ್ಮ ಕಣ್ಣಲ್ಲಿ ಏನೋ ಒಂದು ಕಣ್ಣಿನ ಆಕಾರದಲ್ಲಿ ಅಥವಾ ಕಣ್ಣಿನ ಬಣ್ಣದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತೋ? ಇಲ್ಲ. ಎರಡನೇದಾಗಿ ಅಂತ ಹೇಳಿದ್ರೆ, ಅದರಿಂದಾಗಿ ನಮ್ಮ ದೇಹದಲ್ಲಿ ಬೇರೆ ವ್ಯತ್ಯಾಸಗಳು ಕಾಣಿಸ್ಕೊಳ್ತೋ? ಇಲ್ಲ. ದೃಷ್ಟಿ ಕಡಿಮೆ ಆಗುತ್ತೆ. ಆದ್ರೆ ನೀವು ಹೇಳಿದಾಗೆ ಸುಮಾರು ಜನ ಇದನ್ನ, ಓ ವಯಸ್ಸಾಯ್ತು ಇನ್ನು ನನಗೆ ಇಷ್ಟೇ ಕಾಣಿಸುದು ಅನ್ನುವಂತಹ ಒಂದು ಭಾವನೆ ಹೆಚ್ಚಿನ ಜನರಲ್ಲಿ ಸುಮಾರಾಗಿ ಇದ್ದೇ ಇರುತ್ತೆ. ಬಟ್ ನಾನು ಇಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ವಯಸ್ಸಿಂದಾಗಿ ಆಗುವಂತಹ ಬದಲಾವಣೆಗಳನ್ನ ಸಂಪೂರ್ಣವಾಗಿ ನಾವು ಸರಿ ಮಾಡಿಸುವಂತ ನಾವು ತಂತ್ರಜ್ಞಾನ ನಮ್ಮಲ್ಲಿ ಇದೆ. ಸೊ ಈಗಿದ್ದಾಗ ಇವೋ ಇದು ನನ್ನ ವಯಸ್ಸಿಂದ ಆಗಿರುವಂಥದ್ದು, ಇನ್ನು ನನ್ನ ದೃಷ್ಟಿ ಹೀಗೆ ಇರಬೇಕಾಗುತ್ತೆ, ನಾನು ಇದನ್ನು ಸಹಿಸಿಕೊಂಡು ನಡ್ಕೊಂಡು ಹೋಗಬೇಕಾಗುತ್ತೆ ಅನ್ನುವಂಥ ಭಾವನೆ ದಯವಿಟ್ಟು ಯಾರೂ ಇಟ್ಕೊಳ್ಬಾರ್ದು. ಇದಕ್ಕೆ ಸರಿಯಾದಂತಹ ನೀವೊಂದು ಚಿಕಿತ್ಸೆ ಇದೆ ಅಂತ ನಂಬಿ ನೀವು ವೈದ್ಯರ ಹತ್ರ ಹೋಗಿ ಸಲಹೆ ಪಡ್ಕೊಂಡು ಏನು ಕಾರಣದಿಂದಾಗಿ ನಿಮಗೆ ದೃಷ್ಟಿ ಮಬ್ಬಾಗ್ತಾ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರ ಪಡ್ಕೊಳ್ಬೇಕೇ ಹೊರತು, ಓ ಇದು ನನ್ನ ಹಣೆ ಬರ ಅಥವಾ ಇದು ನನ್ನ ವಯಸ್ಸಿನಲ್ಲಿ ಬಂದಂತ ಒಂದು
0: ಸಹಜವಾಗಿ
1: ಸೊ ಅದನ್ನ ನಾನು ಸಹಿಸಿಕೊಂಡು ಮುಂದುವರಿಸಬೇಕು ಅಂತ ಯಾರು ಈ ಒಂದು ಭಾವನೆ ಅಥವಾ ಮೂಢನಂಬಿಕೆಯನ್ನ ಇಟ್ಕೊಳ್ಬಾರ್ದು.
2: ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಡಿಕೇರಿ, ಇಲ್ಲಿ ಉತ್ಕೃಷ್ಟ ದರ್ಜೆಯ ಕಣ್ಣಿನ ಚಿಕಿತ್ಸೆ ಲಭ್ಯ. ನೋವು ರಹಿತ ಪೊರೆ ಚಿಕಿತ್ಸೆ, ಗ್ಲಕೋಮಾ ಸೇವೆ, ರೆಟಿನಾ ಚಿಕಿತ್ಸೆ, ಮಕ್ಕಳ ಕಣ್ಣಿನ ಸಮಸ್ಯೆ, ಮೆಳ್ಳೆಗಣ್ಣು ಸಮಸ್ಯೆಗೆ ಚಿಕಿತ್ಸೆ, ಅಖಿಲೋಪ್ಲಾಸ್ಟಿ ಸೇವೆ ದೊರೆಯುತ್ತದೆ. ಇಲ್ಲಿ ಯಶಸ್ವಿನಿ ರೈತ ಆರೋಗ್ಯ ವಿಮಾ ಯೋಜನೆಯಡಿ ಸೌಲಭ್ಯ ಲಭ್ಯ. ಸಂಪರ್ಕಿಸಿ ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ರೇಸ್ ಕೋರ್ಸ್ ರೋಡ್, LIC ಆಫೀಸ್ ಹತ್ತಿರ ಮಡಿಕೇರಿ. ಕಾಲ್ 9481482114.
0: ಸರ್, ಕಣ್ಣಿನ ಪೊರೆ ಬಂದಿದೆ, ವೈದ್ಯರ ಹತ್ರ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ, ಕಣ್ಣಿನ ಪೊರೆ ಬಂದಿದೆ ಅಂತ ಗೊತ್ತಾಗುತ್ತೆ, ಗೊತ್ತಾದ್ಮೇಲೆ ಮುಂದಿನ ಹಂತ ಏನು?
1: ಹೌದು, ಇವಾಗ ಒಮ್ಮೆ ನೀವು ದೃಷ್ಟಿ ಮೊಸ್ಕಾಗಿದೆ ಅಂತ ಹೇಳಿ ವೈದ್ಯರ ಹತ್ರ ಹೋಗ್ತೀರಿ, ವೈದ್ಯರು ನಿಮ್ಗನ್ನ ಪರೀಕ್ಷೆಗೊಳಪಡಿಸ್ತಾರೆ, ಪರೀಕ್ಷೆಗೊಳಪಡಿಸಿದಾಗ ಪೊರೆ ಇದೆ ಅಂತ ಗೊತ್ತಾಗುತ್ತೆ, ಪೊರೆಯಿಂದಲೇ ನಿಮಗೆ ದೃಷ್ಟಿ ಕಡಿಮೆ ಅದು ಅಂತ ಗೊತ್ತಾಗುತ್ತೆ. ಇಲ್ಲಿ ಒಂದು ವಿಷಯ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಒಂದು ಪೊರೆ ಇದೆ ಅನ್ನೋ ಕಾರಣಕ್ಕೆ ಪೊರೆಯಿಂದಲೇ ದೃಷ್ಟಿ ಕಡಿಮೆ ಆದದ್ದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸಂಪೂರ್ಣ ಪರೀಕ್ಷೆಗೆ ನಾವು ಒಳಪಡಿಸಿ ಪೊರೆ, ನಿಮ್ಮ ಕಣ್ಣಿನ ನರ ಎಲ್ಲ ಶಕ್ತವಾಗಿದೆ, ಬೇರೆ ಏನು ತೊಂದರೆ ಇಲ್ಲ ಅಂತ ತಿಳ್ಕೊಂಡು ಪೊರೆಯಿಂದಲೇ ದೃಷ್ಟಿ ಕಡಿಮೆ ಆದದ್ದು ಅಂತ ಒಮ್ಮೆ ತಿಳಿದ ನಂತರ ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಅನ್ನುವಂಥದ್ದನ್ನ ವೈದ್ಯರು ನಿಮಗೆ ತಿಳಿಸ್ತಾರೆ. ಸಾಮಾನ್ಯವಾಗಿ ಜನರಲ್ಲಿ ಇರುವಂತಹ ನಂಬಿಕೆಗಳನ್ನು ತಿಳಿದ್ರೆ, ಮದ್ದಿನಲ್ಲಿ ಸರಿಯಾಗುತ್ತಾ ಪೊರೆಗೆ ನಾವು ಅಂತ ಹೇಳಿದ್ರೆ ಐ ಡ್ರಾಪ್ಸ್ ಅಥವಾ ಕಣ್ಣಿನ ಹನಿಗಳು ಹಾಕೋದ್ರಿಂದ ಪೊರೆಯನ್ನ ನಾವು ಸರಿಪಡಿಸಬಹುದಾ ಅನ್ನುವಂಥದ್ದು? ಖಂಡಿತವಾಗ್ಲೂ ಇಲ್ಲ. ಇಂದಿನ ತಂತ್ರಜ್ಞಾನದ ಮಟ್ಟಿಗೆ ಮದ್ದು ಹಾಕಿ ಪೊರೆಯನ್ನ ಕರಗಿಸುವಂಥದ್ದು ಯಾರಾದರೂ ಇದೆ ಅಂತ ಹೇಳಿದ್ರೆ ಅದು ತಪ್ಪು ತಿಳುವಳಿಕೆ, ಅದು ನಿಮ್ಮನ್ನ ಮಾರ್ಗ ತಪ್ಪಿಸ್ಲಿಕ್ಕೆ ಹೇಳ್ತಾ ಇರುವಂತ ಒಂದು ವಿಷಯ ಅಲ್ಲದೆ ಅದರಲ್ಲಿ ಯಾವುದೇ ರೀತಿಯ ಸತ್ಯ ಇಲ್ಲ. ಪೊರೆಗೆ ಇರುವುದು ಒಂದೇ ಚಿಕಿತ್ಸೆ, ಅದು ಶಸ್ತ್ರಚಿಕಿತ್ಸೆ. ನೀವಂತೆ ಆಪರೇಷನ್ ಒಳಪಡಿಸಲೇಬೇಕಾಗುತ್ತೆ. ಅದು ಮಾಡಿದ ಆಪರೇಷನ್ ಅಂದ್ರೆ ಏನು? ಇದು ಖಂಡಿತವಾಗ್ಲೂ ನಿಮ್ಮ ಮುಂದಿನ ಪ್ರಶ್ನೆ ಆಗಿರುತ್ತೆ ಅನ್ಕೊಳ್ತೀನಿ. ಸೊ ಆಪರೇಷನ್ ಅಂದ ತಕ್ಷಣ ಖಂಡಿತವಾಗ್ಲೂ ಕಣ್ಣಿಗೆ ಆಪರೇಷನ್ ಅಂದ ತಕ್ಷಣ ಒಂದು ಭಯ ಬಂದೇ ಬರುತ್ತೆ.
0: ಕಣ್ಣೇ
1: ತೆಗೆದು ಬಿಡ್ತಾರೋ ಅಂದ್ರೆ, ಕಣ್ಣಿಗೆ ಒಂದು ಚಿಕ್ಕ ಒಂದು ಕಸ ಬಿದ್ರೇನೆ ಅಷ್ಟು ನೋವಾಗುತ್ತೆ. ಸೊ ಇವಾಗ ಇದನ್ನ

0: ಆಪರೇಷನ್ನೇ ಮಾಡ್ತೀನಿ ಅಂತ ಹೇಳಿದರೆ ಅದೆಷ್ಟು ನೋವಾಗಬಹುದು ಅನ್ನುವಂಥದ್ದು ಕಣ್ಣ ಜನರ ಭಾವನೆ. ಅದು ಅದು ಸಾಮಾನ್ಯ. ಈಗ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತೇಳಿದರೆ, ಕಣ್ಣಿನ ಪೊರೆಯ ಚಿಕಿತ್ಸೆ ಎಷ್ಟು ಮುಂದುವರೆದಿದೆ ಅಂತೇಳಿದರೆ, ಈ ಶಸ್ತ್ರಚಿಕಿತ್ಸೆ ಸಂಪೂರ್ಣ ಸಂಪೂರ್ಣ ನೋವು ರಹಿತ ಆಗಿದೆ. ಸಂಪೂರ್ಣ
1: ನೋವು ರಹಿತ.
0: ಈವನ್ ಲೋಕಲ್ ಅನೆಸ್ಥೀಷಿಯಾ, ಮುಂಚೆ ಏನು ಹೇಳ್ತಾ ಇದ್ರು, ಒಂದು ಚಿಕ್ಕ ಇಂಜೆಕ್ಷನ್ ಸೂಜಿ ಕೊಡ್ತೇವೆ, ಅದಾದ ನಂತರ ಕಣ್ಣಿನ ಸುತ್ತಮುತ್ತ ಯಾವುದು ನಿಮಗೆ ನೋವಿನ ಅನುಭವ ಆಗುವುದಿಲ್ಲ ಅಥವಾ ಮುಟ್ಟಿದ್ದು ಗೊತ್ತಾಗಲ್ಲ, ಹಾಗೆ ಮಾಡ್ತೇವೆ. ಇವಾಗ ಇಂಜೆಕ್ಷನ್ನ ಅವಶ್ಯಕತೆಯೂ ಇಲ್ಲ. ಬರೇ ಮದ್ದು ಹಾಕಿ, ಬರೇ ಡ್ರಾಪ್ಸ್ ಹಾಕಿ, ಕಣ್ಣಿನ ಹನಿಗಳು ಹಾಕಿ ನೋವಿಲ್ಲದಾಗೆ ಮಾಡಿ, ನಾವು ಅಲ್ಟ್ರಾಸೌಂಡ್ ಅಥವಾ ಫೇಕೋ ಅಂತ ಹೇಳ್ತೇವೆ, ಫೇಕೋ ಇಮಲ್ಸಿಫಿಕೇಶನ್ ಅಂತ, ಈ ಒಂದು ತಂತ್ರಜ್ಞಾನದ ಮೂಲಕ ಅತಿ ಚಿಕ್ಕ ಗಾಯ, 2 ಅಥವಾ 2.5 ಮಿಲಿಮೀಟರ್ನ ಒಂದು ಚಿಕ್ಕ ಗಾಯದ ಮೂಲಕ ಕಣ್ಣಿನ ಒಳಗಡೆಯಿಂದ ಏನು ಪೊರೆ ಇದೆ ಅದನ್ನು ನಾವು ಕರಗಿಸಿ, ಅದನ್ನು ಹೊರತೆಗೆದು, ಅದಕ್ಕೆ ಬದಲಿಯಾಗಿ ನಾವೊಂದು ಲೆನ್ಸ್ ಅಥವಾ ಮಸೂರ, ಕೃತಕ ಮಸೂರವನ್ನು ನಾವು ಕಣ್ಣೊಳಗಡೆ ಅಳವಡಿಸ್ತೇವೆ. ಅದಕ್ಕೆ ನಾವು ಲೆನ್ಸ್ ಅಂತ ಹೇಳೋದು. ಈ ಇಡೀ ಒಂದು ಈ ಒಂದು ಪ್ರಕ್ರಿಯೆಯನ್ನು ನಾನು ಏನು ಇವಾಗ ವಿವರಿಸಿದೆ, ಹೆಚ್ಚಂತ ಹೇಳಿದರೆ 10-15 ನಿಮಿಷ.
1: ಅಯ್ಯೋ ನೋಡಿ ಸರ್.
0: ಸೊ ಈ ಒಂದು 10-15 ನಿಮಿಷಕ್ಕೆ ಭಯ ಪಟ್ಕೊಂಡು ಎಷ್ಟೋ ಜನ ಇನ್ನೂ ಕುರುಡರಾಗಿ ಮನೆಯಲ್ಲಿ ಕೂತಿದ್ದಾರೆ.
1: ಇಡೀ ಜೀವಿತಾವಧಿ ಕಣ್ಣಿನ ಸಮಸ್ಯೆ, ಕಣ್ಣಿನ ಸಮಸ್ಯೆ, ಅವ್ರು ಕಾಣಲ್ಲ, ಇವ್ರು ಕಾಣಲ್ಲ, ಅದು ಗೊತ್ತಾಗ್ಲಿಲ್ಲ, ಇದು ಗೊತ್ತಾಗ್ಲಿಲ್ಲ, ಅಷ್ಟೆಲ್ಲ ಯಾಕೆ ಕಷ್ಟಪಡ್ಬೇಕು ಅಲ್ವಾ?
0: ಹೌದು,
1: 10-15 ನಿಮಿಷ ಡಾಕ್ಟರ್ ಹತ್ರ ಹೋಗಿ ಕೂತ್ಕೊಂಡ್ರೆ ಸಾಕು.
0: ಖಂಡಿತವಾಗ್ಲು ಅಂತ ಹೇಳಿದ್ರೆ, ಈ ಒಂದು ಪೊರೆಗೆ ಚಿಕಿತ್ಸೆ ಇಷ್ಟು ಸುಲಭವಾಗಿದೆ, ಆದ್ದರಿಂದ ಇದು ನಂಬರ್ 1 ಕಾಸ್ ಅಂತ ಹೇಳಿದೆ, ನಂಬರ್ 1 ಕಾಸ್ ಆಫ್ ಪ್ರಿವೆಂಟಿವ್ ಬ್ಲೈಂಡ್ನೆಸ್ ಅಂತ ಹೇಳಿದೆ. ಅಂದರೆ ಇದನ್ನು ಸರಿಪಡಿಸಬಲ್ಲಂತಹ ದೃಷ್ಟಿದೋಷ ಅಥವಾ ಸರಿಪಡಿಸಬಲ್ಲಂತಹ ಕುರುಡುತನಕ್ಕೆ ಮೊದಲ ಕಾರಣ ಪೊರೆ, ನಂಬರ್ 1 ಕಾರಣ. ಸೊ ಆದ್ರಿಂದಾಗಿ ಪೊರೆ ಇವಾಗ ಸಂಪೂರ್ಣವಾಗಿ ನಾವು ಚಿಕಿತ್ಸೆ ಒಳಪಡಿಸಬಹುದು, ಅಷ್ಟು ಸುಲಭ ಚಿಕಿತ್ಸೆ ಇದೆ. ಸೊ ನಾವಾಗಲೇ ಹೇಳಿದಾಗೆ ಆ ಒಂದು ಲೆನ್ಸ್ ಹಾಕುವಂಥದ್ರ ವಿಚಾರವಾಗಿಯೂ ಜನರಿಗೆ ತುಂಬಾ ಒಂದು ಗೊಂದಲಗಳಿರುತ್ತೆ. ಲೆನ್ಸ್ ಹಾಕಬೇಕಾ, ಲೆನ್ಸ್ ಹಾಕಲೇಬೇಕಾ, ಬರೇ ಪೊರೆ ತೆಗೆದ್ರೆ ಸಾಲೋದಿಲ್ವಾ? ಜನರ ಮನಸ್ಸಲ್ಲಿ ಒಂದು ಮೂಢನಂಬಿಕೆ ಏನಂತೇಳಿದ್ರೆ, ಏನೋ ಒಂದು ಪದರ ಕಣ್ಣಿನ ಮೇಲೆ ಬೆಳೆದಿರುತ್ತೆ, ಪೊರೆ ಅಂತ ಹೇಳಿದ್ರೆ ಏನೋ ಒಂದು ಪದರ ಬೆಳೆದಿರುತ್ತೆ, ಅದನ್ನ ಸಿಪ್ಪೆ ತರ ಸೀಳಿಬಿಟ್ರೆ ಅದಾದ ನಂತರ ಅವರಿಗೆ ಕಾಣಕ್ ಶುರು ಆಗುತ್ತೆ ಅಂತ. ಖಂಡಿತವಾಗ್ಲೂ ತಪ್ಪು. ಇದು ಕಣ್ಣಿನ ಒಳಗೆ ಇರುವಂತಹ ಒಂದು ಅಂಗಾಂಗ ಲೆನ್ಸ್ ಏನಿದೆಯೋ ಅದು ನೈಸರ್ಗಿಕ ಲೆನ್ಸ್ ತನ್ನ ಕೆಲಸ ಮಾಡದೇ ಇದ್ದಾಗ ನಾವು ಈ ಲೆನ್ಸ್ ಅನ್ನ ತೆಗೆದು ಅದೇ ಕೆಲಸ ದೇವರು ಏನ್ ಕೆಲಸ ಅದಕ್ಕೆ ಕೊಟ್ಟಿದೆಯೋ ಆ ಕೆಲಸವನ್ನ ಮಾಡ್ಲಿಕ್ಕೆ ನಾವು ಒಂದು ಕೃತಕ ಲೆನ್ಸ್ ಅನ್ನ ಅಳವಡಿಸಬೇಕಾಗುತ್ತೆ. ಸೊ ಇದಕ್ಕೆ ನಾವು ಕನ್ನಡದಲ್ಲಿ ಮಸೂರ ಅಂತ ಹೇಳ್ತೇವೆ, ಇಂಗ್ಲಿಷ್ ನಲ್ಲಿ ಲೆನ್ಸ್ ಅಂತ ಹೇಳ್ತೇವೆ.
1: ಎಂತ ಆಶ್ಚರ್ಯ ಅನ್ಸುತ್ತೆ, ಒಂಥರ ನೋಡಿ ಪುಳಕ ಆಗುತ್ತೆ. ಇದು ವೈದ್ಯಕೀಯ ವಿಜ್ಞಾನ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತಂದ್ರೆ, ದೇಹದಲ್ಲಿ ಒಂದು ಅಂಗ ಕೆಲಸ ಮಾಡದೇ ಇದ್ರೆ ಅದನ್ನು ಕೃತಕವಾಗಿ ಕೆಲಸ ಮಾಡೋ ಹಾಗೆ ಮಾಡಬಹುದು ಅನ್ನೋದಿದೆಯಲ್ಲ, ಈ ಎಕ್ಸ್ಪರ್ಟೈಸ್ ಇದೆಲ್ಲ, ಅದಕ್ಕೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರು ಸಾಲದು.
0: ಖಂಡಿತವಾಗ್ಲು ಮೇಡಮ್, ನಾವು ಇಂದು ನಿಂತ್ಕೊಂಡು 10-15 ನಿಮಿಷ ನೋವು ರಹಿತ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಇದೇನು ನಾವು ನೀವು ಇಲ್ಲಿ ಕೂತು ಅಂತ ಹೇಳಿದ್ರೆ ಮಾಡಿರೋ ರಿಸರ್ಚ್ ಇಂದ ಬಂದದಲ್ಲ, ವರ್ಷಾನುಗಟ್ಟಲೆ ಮಾಡಿರುವಂತಹ ಅವರ ರಿಸರ್ಚ್, ಅವರ ಅದಕ್ಕೆ ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ಖರ್ಚು ಏನಿರುತ್ತೋ ಅದನ್ನೆಲ್ಲ ಆಗಿ ನಾವು ಇವತ್ತಿಲ್ಲಿ ನಾವು ಕೂತ್ಕೊಂಡು ಇಷ್ಟು ಸುಲಭ ಆಗಿದೆ ಅಂತ ಹೇಳಲಿಕ್ಕೆ ಅವರ ಒಂದು ಆಶೀರ್ವಾದದಿಂದ ನಾವು ಇಲ್ಲಿ ಹೇಳ್ತಾ ಇದ್ದೇವೆ.
1: ಸರ್, ಇನ್ನ ಕೆಲವು ಮಿತ್ತುಗಳಿದೆ, ಅದೇ ನೀವು ಹೇಳದ ಹಾಗೆ ಏನೋ ಒಂದು ಕಣ್ಣಿಗೆ ಒಂದು ನಾಟಿ ಔಷಧಿ ಹಾಕೋದ್ರಿಂದ ಅದೆಲ್ಲ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಿ. ಇನ್ನೊಂದು, ಈಗ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ಅಥವಾ ಕೆಲವು ವೈಟಮಿನ್ಸ್ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ದೃಷ್ಟಿಯನ್ನು ವೃದ್ಧಿಪಡಿಸಬಹುದು ಅಂತೆಲ್ಲ ಇದೆ, ಇದು ಮಿತ್ತ ಅಲ್ವಾ?
0: ಖಂಡಿತವಾಗ್ಲೂ ಇದು ಮೂಢನಂಬಿಕೆ ಮೇಡಮ್. ಯಾಕೆಂತ ಹೇಳಿದ್ರೆ, ಅಂದ್ರೆ ಇಷ್ಟು ವರ್ಷ ನಾನು ಆವಾಗ್ಲೇ ಹೇಳಿದೆ, ಎಷ್ಟೋ ಬಿಲಿಯನ್ಗಳು ಖರ್ಚು ಮಾಡಿ ಅಂತ ಹೇಳಿದ್ರೆ ಈ ತರ ಒಂದು ಮದ್ದನ್ನ ಕಂಡುಹಿಡಿಯಲಿಕ್ಕೆ ಜನರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದರ ಈ ಒಂದು ಆವಿಷ್ಕಾರ ಆದ್ರೆ ಅಂತ ಹೇಳಿದ್ರೆ ಜನರಿಗೆ ಎಷ್ಟು ಉಪಯೋಗ ಆಗಬಹುದು. ಸೊ ಆತರ ಇದ್ದಾಗ ಈ ಒಂದು ನಾನು ನಾಟಿ ಔಷಧಿ ಮಾಡಿ ಅಂತ ಹೇಳಿದ್ರೆ ಮದ್ದಿಗೆ ಏನೋ ಒಂದು ರಸ ಬಿಟ್ಟು ಕಣ್ಣನ್ನ ಪೊರೆಯನ್ನ ಕರಗಿಸ್ತೇನೆ ಅನ್ನುವಂಥದ್ದು ಖಂಡಿತವಾಗ್ಲೂ ಮೂಢನಂಬಿಕೆ. ಜನರು ಈ ಒಂದು ಮೂಢನಂಬಿಕೆಯಿಂದ ಹೊರಗೆ ಬರಬೇಕು. ಯಾರಾದರೂ ಈ ರೀತಿಯ ಮಾತನ್ನಾಡಿದ್ರೆ ಅವರು ನಮ್ಮ ಕೇಳುಗರ ಅವರನ್ನ ಸರಿಪಡಿಸಬೇಕು. ಯಾಕೆಂತ ಹೇಳಿದ್ರೆ ಇಂಥದ್ರಿಂದ ಎಷ್ಟೊಂದು ದೊಡ್ಡ ದೊಡ್ಡ ಅನಾಹುತಗಳೇ ಆಗಿದೆ ಹೊರತು ಅಂತ ಹೇಳಿದ್ರೆ ಯಾರಿಗೂ ಇದರಿಂದ ಪರಿಹಾರ ಸಿಕ್ಕಲಿಲ್ಲ. ಸೊ
1: ಇನ್ನೊಂದು, ಪೊರೆ ಬಂದಿದೆ ಆದ್ರೆ ಇನ್ನೂ ಸ್ವಲ್ಪ ಬಲಿಬೇಕು, ಇದು ಹಣ್ಣಾಗಬೇಕು, ಹಣ್ಣಾದ್ಮೇಲೆ ತೆಗಿತಾರೆ ಅಂತೆಲ್ಲ ಹೇಳ್ತಾರಲ್ಲ, ಅದ್ ನಿಜಾನ?
0: ಖಂಡಿತವಾಗ್ಲೂ ಇದು ಒಂದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಬಲಿಬೇಕು ಪೊರೆ, ಇಲ್ಲಾಂದ್ರೆ ಅದನ್ನು ತೆಗಿಬಾರದು ಅನ್ನೋದು ಸರ್ವೇ ಸಾಮಾನ್ಯವಾಗಿ

0: ಜನರು ಕೇಳುವಂತ ಒಂದು ಪ್ರಶ್ನೆ.
1: ಹ್ಮ್
0: ಇದು ಈ ಒಂದು ನಂಬಿಕೆ ನಾವು 10-20 ವರ್ಷ ನಾವು ಕಲಿತಾ ಇದ್ದಂಥ ಸಂದರ್ಭದಲ್ಲಿ ಇದು ಸರಿಯಾಗಿದ್ದಿರ್ಬೋದು. ಆವಾಗ ತಂತ್ರಜ್ಞಾನ ಎಷ್ಟು ನಾವು ಹಿಂದಿದ್ವಿ ಅಂತ ಹೇಳಿದ್ರೆ, ಏನೂ ಕಾಣದಿದ್ದವನಿಗೆ ಸ್ವಲ್ಪ ಕಂಡ್ರೆ ಸಾಕು ಅಂತ. ಸೊ ಸಂಪೂರ್ಣ ಬಲೀಲಿ, ಅವಾಗ ಅವನಿಗೆ ಏನೂ ಕಾಣದಂತಾದಾಗ ಆ ಒಂದು ಅದನ್ನ ಪೊರೆಯನ್ನ ನಾವು ತೆಗೆದ್ರೆ ಏನೋ ಒಂದು ಸ್ವಲ್ಪ ಅವನಿಗೆ ಓಡಾಡೋಷ್ಟು ಕಾಣುವ ಹಾಗೆ ಆಗ್ಬೋದು ಅಂತ. ಹಾಗೆ ಇಂದಿನ ತಂತ್ರಜ್ಞಾನದಲ್ಲಿ ನಾವು ಆ ನಂಬಿಕೆಯಲ್ಲಿಲ್ಲ. ನಾವು ಇವಾಗ ಎಷ್ಟೋ ಮುಂದುವರೆದಿದ್ದೀವಿ ಅಂತ ಹೇಳಿದ್ರೆ, ನಾವು ಇವಾಗ ಅವರು ಯುವಕರಾಗಿದ್ದಾಗ ಅವರ ಯೌವನದಲ್ಲಿ ಎಷ್ಟೊಂದು ಅವರಿಗೆ ಒಳ್ಳೆ ದೃಷ್ಟಿ ಇತ್ತೋ ಅದನ್ನೇ ನಾವು ಮರು ತಿರುಗಿಸಿ ಕೊಡಲಿಕ್ಕೆ ನಾವು ಇವಾಗ ಪೊರೆ ಆಪರೇಷನ್ ಮಾಡ್ತಾ ಇರೋದು ಅಂತ ಹೇಳುದು ಅಂತ ಹೇಳಿದ್ರೆ, ನಮ್ಗೆ ಪೊರೆ ಯಾವಾಗ ಇದನ್ನು ತೆಗಿಬೇಕು ಅನ್ನುವಂಥದ್ದು ಪ್ರಶ್ನೆ ಜನರ ಮನಸ್ಸಲ್ಲಿದ್ರೆ, ನಿಮಗೆ ಅದು ನಿಮಗೆ ದೃಷ್ಟಿ ಮೇಲೆ ಪರಿಣಾಮ ಬೀಳ್ತಾ ಇದೆಯಾ ಅದನ್ನು ತೆಗಿಬೇಕು. ಅದು ಎಷ್ಟು ಬೆಳೆದಿದೆ, ಎಷ್ಟು ಪರ್ಸೆಂಟ್ ಇದೆ, ಎಷ್ಟು ಗ್ರೇಡಲ್ಲಿ ಬೆಳೆದಿದೆ, ಅದು ಆ ಪ್ರಶ್ನೆನೆ ಬರಬಾರದು. ನಿಮಗೆ ತೊಂದರೆ ಆಗ್ತಾ
1: ಇದೆಯಾ,
0: ಎಕ್ಸಾಕ್ಟ್ಲಿ ನಿಮಗೆ ತೊಂದರೆ ಆಗ್ತಾ ಇದೆಯಾ, ಅದು ಸರಿ ಆಗ್ಬೇಕಾ, ಪೊರೆಯಿಂದಲೇ ಅನ್ನುವಂಥದ್ದು ವೈದ್ಯರು ಹೇಳ್ತಾ ಇದ್ದಾರಾ, ಸೊ ಅದನ್ನ ಸರಿ ಮಾಡಿ. ಸೊ ಅದು ಬೆಳಿಬೇಕು ಅನ್ನುವಂಥದ್ದು ತುಂಬಾ ತಪ್ಪು ಕಲ್ಪನೆ. ಈಗ ನಾವು ಏನಂತ ಹೇಳಿದ್ರೆ, ಅಂತೇಳಿ ಹೆಚ್ಚಿನ ಜನರು ಸುಮಾರಾಗಿ ಏನಂತೇಳಿ ತುಂಬಾ ಹೈ ಪವರ್ ಇರುತ್ತೆ, ಮುಂಚಿಂದಾನೆ ಅವರು ಕನ್ನಡಕ ಧರಿಸ್ತಾ ಇರ್ತಾರೆ, ಚಿಕ್ಕದಾಗಿ ಪೊರೆ ಬರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಪೊರೆ ತೆಗೆದಾಗ ಅದರ ಜೊತೆನಲ್ಲಿ ಅವರಿಗೆ ಕನ್ನಡಕ ಇಲ್ಲದಂತೆ ಮಾಡುವಂತ ಮಸೂರುಗಳು ಇದೆ, ಲೆನ್ಸ್ಗಳಿದೆ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಓ ಪೊರೆ ಬಂತಲ್ಲ ಡಾಕ್ಟ್ರೆ, ಇನ್ನು ನನಗೆ ತುಂಬಾ ಒಳ್ಳೇದಾಯ್ತು, ಇವಾಗ ನಮ್ಮ ಪೊರೆ ತೆಗೆದು ನೀವು ಲೆನ್ಸ್ ಮಾಡಿಬಿಟ್ರೆ ನಾನು ಇನ್ನು ಕನ್ನಡಕವೂ ಧರಿಸ್ಬೇಕಂತಿಲ್ಲ. ಸೊ ಅದಕ್ಕೋಸ್ಕರ ಹೆಚ್ಚಿನ ಜನರು ಇವಾಗ ಒಂದು ಆಲ್ಮೋಸ್ಟ್ 20-30% ಜನರು ಬಿಟ್ವೀನ್ 50-55 ಇಯರ್ಸ್ ಅಂತ ಹೇಳಿದ್ರೆ, ಇನ್ನೇನು ಇವಾಗೇನು 70-80 ವರ್ಷ ಆದಂತವರಲ್ಲ. ದ ನಂಬರ್ ಆಫ್ ಪೀಪಲ್ ಅಂದ್ರೆ ಹೆಚ್ಚೆಚ್ಚಿನ ಜನ ಅಂತ ಹೇಳಿದ್ರೆ ಬಿಟ್ವೀನ್ 45-55 ಅಲ್ಲಿ ಪ್ರೊಸೀಜರ್ಗೆ ಬರ್ತಾ ಇರುವಂತದ್ದು ಹೆಚ್ಚೆಚ್ಚು ಕಾಣ್ತಾ ಇದೆ.
2: ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಡಿಕೇರಿ. ಇಲ್ಲಿ ಉತ್ಕೃಷ್ಟ ದರ್ಜೆಯ ಕಣ್ಣಿನ ಚಿಕಿತ್ಸೆ ಲಭ್ಯ. ನೋವು ರಹಿತ ಪೊರೆ ಚಿಕಿತ್ಸೆ, ಗ್ಲಕೋಮಾ ಸೇವೆ, ರೆಟಿನಾ ಚಿಕಿತ್ಸೆ, ಮಕ್ಕಳ ಕಣ್ಣಿನ ಸಮಸ್ಯೆ, ಮೆಳ್ಳೆಗಣ್ಣು ಸಮಸ್ಯೆಗೆ ಚಿಕಿತ್ಸೆ, ಅಕಿಲೋಪ್ಲಾಸ್ಟಿ ಸೇವೆ ದೊರೆಯುತ್ತದೆ. ಇಲ್ಲಿ ಯಶಸ್ವಿನಿ ರೈತ ಆರೋಗ್ಯ ವಿಮಾ ಯೋಜನೆಯಡಿ ಸೌಲಭ್ಯ ಲಭ್ಯ. ಸಂಪರ್ಕಿಸಿ ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ರೇಸ್ ಕೋರ್ಸ್ ರೋಡ್, LIC ಆಫೀಸ್ ಹತ್ತಿರ, ಮಡಿಕೇರಿ. ಕಾಲ್ 9481482114.
1: ಸರ್, ಈಗ ಅದೇ ಲೆನ್ಸ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಇರುತ್ತಾ, ಹೇಗೆ ಅದು?
0: ಹೌದು, ಲೆನ್ಸ್ ನ ಪವರ್ ಏನಿದೆ, ಅದಕ್ಕೆ ಹಾಕುವಂತ ಪವರ್ ನ ಕ್ಯಾಲ್ಕುಲೇಷನ್ ಏನಿದೆ, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ. ಅದು ಒಂದು. ಎರಡನೇದೇನಂತ ಹೇಳಿದ್ರೆ, ಆ ಲೆನ್ಸ್ ನ ಫೀಚರ್ಸ್ ಏನಿರುತ್ತೆ, ಆ ಲೆನ್ಸ್ ಏನು ನಿಮ್ಗೆ ಕೊಡಬಹುದು ಅನ್ನೋದು. ಕೆಲವು ಲೆನ್ಸ್ಗಳು ಬರೇ ದೂರದ ದೃಷ್ಟಿ ಮಾತ್ರ ಸರಿಪಡಿಸುತ್ತೆ, ಮತ್ತೊಂದು ಲೆನ್ಸ್ಗಳು ದೂರ ಹತ್ತಿರದ ಎರಡೂ ಸರಿಪಡಿಸುತ್ತೆ. ಸೊ ಕೆಲವು ಈ ದೂರ ಹತ್ತಿರದ್ದು ಸರಿಪಡಿಸುವಂತ ಲೆನ್ಸ್ಗೆ ಮಲ್ಟಿಫೋಕಲ್ ಅಥವಾ ಟ್ರೈಫೋಕಲ್ ಲೆನ್ಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ಅಂತೇಳಿ ನೀವು ಯುವಕರಾಗಿದ್ದಾಗ ಏನು ದೃಷ್ಟಿ ಇತ್ತೋ ಅದನ್ನ ನಾವು ಮರುಪಡ್ಕೊಳ್ಬಹುದು. ನೀವು ಯಾವುದೇ ಒಂದು ಆಕ್ಟಿವಿಟಿಗೆ ನೀವು ಡ್ರೈವ್ ಮಾಡೋದಾಗ್ಲಿ, ಟಿವಿ ನೋಡೋದಾಗ್ಲಿ, ಓದೋದಾಗ್ಲಿ, ಮೊಬೈಲ್ ಫೋನ್ ಯೂಸ್ ಮಾಡೋದಾಗ್ಲಿ, ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋದಾಗ್ಲಿ, ಪ್ರತಿಯೊಂದು ಕೆಲಸಕ್ಕೂ ನೀವು ಕನ್ನಡಕ ಇಲ್ಲದಾಗೆ ಮಾಡಬಹುದು. ಸೊ ಇದು ಈ ಲೆನ್ಸಿನ ಒಂದು ಅದರ ಫೀಚರ್.
1: ಸರ್, ಈಗ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರಿ, ಬರೀ ಒಂದು 10-15 ನಿಮಿಷ ಆಗುತ್ತೆ. ಅದಾದ ಮೇಲೆ ಅವರು ಅಲ್ಲೇ ಅಡ್ಮಿಷನ್ ಮಾಡ್ಕೋತೀರಾ, ಅವರನ್ನು ಮನೆಗೆ ಕಳಿಸ್ತೀರಾ, ಹೀಗೆ?
0: ಶಸ್ತ್ರಚಿಕಿತ್ಸೆ ಆದ ನಂತರ ಅಂತ ಹೇಳಿದ್ರೆ ಬರೇ ಒಂದು 1/2 ಗಂಟೆ ಮಾತ್ರ ಅವರು ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ. 1/2 ಗಂಟೆಯ ನಂತರ ನಾವು ಅವ್ರನ್ನ ಮತ್ತೆ ಒಂದು ತಪಾಸಣೆಗೊಳಪಡಿಸಿ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅಂತ ಹೇಳಿ ಮತ್ತೆ ಅವತ್ತೆ 1/2 ಗಂಟೆಯಲ್ಲೇ ಅವರು ಮನೆಗೆ ಹೋಗ್ಬೋದು. ಶಸ್ತ್ರಚಿಕಿತ್ಸೆಯಾಗಿ 1/2 ಗಂಟೆಯಲ್ಲೇ ಮನೆಗೆ ಹೋಗ್ಬೋದು. ಮನೆಗೆ ಹೋದ ನಂತರ ಕೆಲವು ವಿಷಯಗಳು ಕೇಳುವರಿಗೆ ನಾನು ಇವಾಗಲೇ ಹೇಳಿಬಿಡಕ್ಕೆ ಇಷ್ಟಪಡ್ತೇನೆ. ತಲೆಗೆ ಸ್ನಾನ ಅಥವಾ ಕಣ್ಣಿಗೆ ನೀರು ತಾಗಿಸ್ಬಾರ್ದು 1 ವಾರ. ಮೈಗೆ ಸ್ನಾನ ಮಾಡ್ಬೋದು, ಆದರೆ ಮುಖ ತೊಳಿಲಿಕ್ಕೆ ಆಗುದಿಲ್ಲ. ಎರಡನೇದು ಅಂತೇಳಿದ್ರೆ ನಾವು ಪ್ರೊಟೆಕ್ಟಿವ್ ಗ್ಲಾಸಸ್, ಒಂದು ಕನ್ನಡಕ ಕೊಟ್ಟಿರ್ತೇವೆ ಅವರ ಕಣ್ಣಿನ ರಕ್ಷಣೆಗೋಸ್ಕರ, ಅದನ್ನ 1 ವಾರ ಅವರು ಎಲ್ಲಾ ಹೊತ್ತಲ್ಲೂ ಧರಿಸಬೇಕಾಗುತ್ತೆ. 1 ವಾರ ಮನೆ ಒಳಗಡೆನೆ ಇರಬೇಕು. ಹೊರಾಂಗಣದಲ್ಲಿ ಮಾಡುವಂತಹ ಏನು ಕೆಲಸಗಳಿದೆಯೋ, ತೋಟಕ್ಕೆ ಹೋಗುದು, ನೀರು ಬಿಡುದು, ಅಂದ್ರೆ ಡ್ರೈವ್ ಮಾಡುದು, ಇವೆಲ್ಲ ಕೆಲಸ 1 ವಾರ ನಾವು ಮಾಡಬಾರ್ದು ಅಂತ ಹೇಳ್ತೇವೆ. 1 ವಾರದ ನಂತರ ಅವ್ರ ಆಸ್ ಗುಡ್ ಆಸ್ ನಾರ್ಮಲ್. ನಮ್ಗೆ ಒಂದ್ಸತಿ ತೋರಿಸ್ಬಿಟ್ಟು
1: ಟಿವಿ ನೋಡೋದು, ಮೊಬೈಲ್ ನೋಡೋದು, ಯಾಕಂದ್ರೆ ಮೊಬೈಲ್ ಬಿಟ್ಟಿರೋದಿಲ್ವಲ್ಲ ಈಗ ಜನ.
0: ಇದು ಸರಿಯೋ ತಪ್ಪೋ ಗೊತ್ತಿಲ್ಲ, ಆದರೆ ವೈಜ್ಞಾನಿಕವಾಗಿ ಮೊಬೈಲ್ ನೋಡೋದ್ರಲ್ಲಿ ಯಾವುದೇ ರೀತಿಯ ದುಷ್ಪರಿಣಾಮ ಆಗುದಿಲ್ಲ.
1: ಕಣ್ಣಿಗೆ ಮಾಡಿಸ್ಕೊಂಡಿರ್ತಾರೆ, ಇನ್ನೊಂದು ಕಣ್ಣಿಂದ ನೋಡ್ತಿರ್ತಾರೆ.
0: ಒಂದು ಕಣ್ಣಿಂದ ಮಾಡಿದ ನಂತರ ಮರುದಿನವೇ ಅವರಿಗೆ ಚೆನ್ನಾಗಿ ಕಾಣ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಅವ್ರು ಅದೇ ಕಣ್ಣಲ್ಲಿ ಮೊಬೈಲ್ ನೋಡಬಹುದು, ಮೊಬೈಲ್ ನೋಡೋದ್ರಲ್ಲಿ ಏನು ದುಷ್ಪರಿಣಾಮ ಆಗುದಿಲ್ಲ.
1: ವೈಜ್ಞಾನಿಕವಾಗಿ ನೀವು ಹೇಳೋದು
0: ನೋಡಬಹುದು, ಮತ್ತೆ ಟಿವಿನೂ ನೋಡಬಹುದು,
1: ಓದಬಹುದಾ.

0: ಓದಬಹುದು, ಮರುದಿನದಿಂದನೇ ಓದಬಹುದು, ಟಿವಿ ನೋಡ್ಬೋದು, ಮೊಬೈಲ್ ಫೋನ್ ಯೂಸ್ ಮಾಡ್ಬೋದು, ಕಣ್ಣಿಗೆ ನೀರು ತಾಗಿಸ್ಬಾರ್ದು, ಧೂಳು ತಾಗಿಸ್ಕೊಳ್ಬಾರ್ದು, ಮತ್ತೆ ಕಣ್ಣಿಗೆ ಯಾವುದೇ ರೀತಿಯ ಪೆಟ್ಟಾಗದೆ ಇದ್ದಾಗೆ ನೋಡ್ಕೊಳ್ಬೇಕು.
1: ಹಾ ಹಾ ಹಾ ಈ ಬಿಸಿ ಶಾಖ ಅದೆಲ್ಲ ಕೊಟ್ಕೊಳ್ಳೋದು ಅದೆಲ್ಲ ಮಾಡ್ತಾರಲ್ಲ
0: ಇಲ್ಲ ಇಲ್ಲ,
1: ಕಣ್ಣು
0: ಪೊರೆ
1: ಬಂತು.
0: ಆಪರೇಷನ್ ಆದ ನಂತರ ಅಥವಾ ಶಸ್ತ್ರಚಿಕಿತ್ಸೆ ಆದ ನಂತರ ಇವೆ ಯಾವುದು ಕಣ್ಣಿಗೆ ಯಾವುದೇ ರೀತಿಯ ಹೊರಗಡೆಯಿಂದ ಆಗುವಂತಹ ಈ ಶೇಖಗಳು ಇವೆಲ್ಲ ಆಗದೇ ಇದ್ದಾಗೆ ನೋಡ್ಕೊಳ್ಳೋದು ತುಂಬಾ ಮುಖ್ಯ.
1: ಆಮೇಲೆ ನೀವು ಡ್ರಾಪ್ಸ್ ಕೊಟ್ಟಿರ್ತೀರಾ, ಅದನ್ನು ಕರೆಕ್ಟಾಗಿ ಹಾಕೋಬೇಕು.
0: ಹೌದು, ಡ್ರಾಪ್ಸ್ ಮೊದಲನೇ ದಿನ ಆವಾಗ ನಾವು ಗಂಟೆ ಗಂಟೆಗೆ ಹಾಕಬೇಕು ಅಂತ ಹೇಳ್ತೇವೆ. ಅದು ಎರಡನೇ ದಿನದಿಂದ ಅದು ಮೂರು ಗಂಟೆಗೊಮ್ಮೆ ಅಂತ ಹೇಳ್ತೇವೆ. ಅದೇ ವಾರ ವಾರ ಅದನ್ನು ಕಡಿಮೆ ಮಾಡ್ತಾ ಮಾಡ್ತಾ ಒಂದು ತಿಂಗಳವರೆಗೆ ಅವರಿಗೆ ಮದ್ದು ಹಾಕುವಂತ ನಾವು ಅಡ್ವೈಸ್ ಅನ್ನು ಕೊಡ್ತೇವೆ. ಅದಾದ ನಂತರ ಒಂದು ವಾರದ ನಂತರ ಅವರು ಹೊರಗಡೆ ಎಲ್ಲ ಓಡಾಡಬಹುದು, ಬಟ್ ಮದ್ದು ಹಾಕೊಳ್ಳೋದಿರುತ್ತೆ, ಅದನ್ನು ಸರಿ ಸಮಯಕ್ಕೆ ಹಾಕೊಳ್ಬೇಕು.
1: ಡಾಕ್ಟರ್ನ ಎಷ್ಟು ಸಮಯದ ನಂತರ ಬಂದು ಕಾಣಬೇಕು ಮತ್ತೆ?
0: ಆದ ನಂತರ ಒಂದು ವಾರದಲ್ಲಿ ನಾವು ಮತ್ತೆ ಕರಿತೇವೆ. ಒಂದು ವಾರದಲ್ಲಿ ಅವರನ್ನು ನೋಡಿ ನೀವು ನಿಮ್ಮ ನಾರ್ಮಲ್ ಆಕ್ಟಿವಿಟೀಸ್ ಶುರು ಮಾಡಬಹುದು ಅನ್ನುವಂಥ ಮಾತನ್ನು ಅವರಿಗೆ ತಿಳಿಸ್ತೇವೆ. ಏನು ಮಾಡಬಹುದು, ಏನು ಮಾಡಬಾರ್ದು, ಹೊರಗಡೆ ಹೋಗಬಹುದು, ಇವೆಲ್ಲ ವಿಷಯವನ್ನು ಅವರಿಗೆ ತಿಳಿಸ್ತೇವೆ. ಅದಾದ ನಂತರ ಒಂದು ತಿಂಗಳಲ್ಲಿ ಮತ್ತೊಮ್ಮೆ ಕರಿತೇವೆ. ಅದಾದ ನಂತರ ಏನು ಆಗಾಗ ಬರಬೇಕಂತಿಲ್ಲ. ಇವಾಗ ಏನಂತ ಹೇಳಿದ್ರೆ ನಾವು ಎರಡು ಕಣ್ಣನ್ನು ಒಟ್ಟಿಗೆ ಮಾಡುವುದಿಲ್ಲ, ಒಂದಾದ್ಮೇಲೊಂದು ಮರು ದಿನ ಸಹ ಮಾಡಬಹುದು. ಒಂದು ಕಣ್ಣು ಇವತ್ತು, ಒಂದು ಕಣ್ಣು ನಾಳೆ. ಅದಾದ ನಂತರ ಒಂದು ವಾರ ಬ್ರೇಕ್ ತಗೊಂಡು ಅದಾದ ನಂತರ ಅವರವರ ಜೀವನಕ್ಕೆ ವಾಪಸ್ ಆಗ್ಬಹುದು.
1: ಮತ್ತೆ ಚಿಕ್ಕ ಮಕ್ಕಳಿಗೆ, ಯುವಕರಿಗೆ ಸಹ ಕಣ್ಣಿನ ಪೊರೆ ಬರಬಹುದು ಅಂತ ಹೇಳಿದ್ರಿ ಅಲ್ವಾ, ಯಾವ ಸಂದರ್ಭ ಸರ್ ಅದು?
0: ಹೌದು, ನಾನು ಆಗಲೇ ಹೇಳಿದಾಗೆ ಮಕ್ಕಳಿಗೆ ಬರೋದು ತುಂಬಾ ಒಂದು ಅಂದರೆ ದುರದೃಷ್ಟಕರ ಅಂತ ಹೇಳಿದ್ರೆ, ನಾವು ಚಿಕ್ಕ ಮಗುವಿನಲ್ಲಿ ಇವಾಗ ನಾವು ಹುಟ್ಟಿದಾಗಲೇ ಕಣ್ಣೊಳಗಡೆ ಪೊರೆ ಇರುವಂತಹ ಕೆಲವು ಪ್ರಕ್ರಿಯೆಗಳಿರುತ್ತೆ. ಇದ್ರ ಹೇಗೆ ಅಂತ ಹೇಳಿದ್ರೆ, ಇದು ಅನುವಂಶಿಕವಾಗಿ ಬರುವಂಥದ್ದು, ಅಂದರೆ ಜೆನೆಟಿಕ್ ಅಥವಾ ಕಂಜನೈಟಲ್ ಅಂತ ಹೇಳ್ತೇವೆ. ಜೆನೆಟಿಕ್ ಅಂದ ತಕ್ಷಣ ತಂದೆ ತಾಯಿಗೆ ಇದು ಕಾಯಿಲೆ ಇದ್ರೆ ಮಾತ್ರ ಮಕ್ಕಳಿಗೆ ಬರುತ್ತೆ ಅಂತಲ್ಲ, ಅವರಿಗೆ ಹೊಸದಾಗಿ ಈ ಒಂದು ಕಾಯಿಲೆ ಹುಟ್ಕೊಳ್ಬಹುದು. ಇದು ಯಾಕೆ ಅಂತ ಹೇಳಿದ್ರೆ, ತಾಯಿಯ ಪೌಷ್ಟಿಕಾಂಶ ಸರಿ ಇಲ್ಲದೆ ಇದ್ರೆ, ತಾಯಿ ಈ ಎಕ್ಸ್ರೇಗೆ ಒಳಪಟ್ಟರೆ ಅಥವಾ ತಾಯಿ ಅಡ್ವೈಸ್ ಸರಿ ಇಲ್ಲದೆ ಅಂತ ಹೇಳಿದ್ರೆ ಮಾತ್ರೆಗಳನ್ನು ನುಂಗಿದ್ರೆ, ಇದೆಲ್ಲ ಕಾರಣದಿಂದಾಗಿ ಮಗುವಿಗೆ ಭ್ರೂಣದಲ್ಲಿಯೇ ಈ ಪೊರೆ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಇಂತಹ ಮಕ್ಕಳಿಗೆ ನಾವು ಆದಷ್ಟು ಬೇಗ, ಅತಿ ಕಡಿಮೆ ಅಂತ ಹೇಳಿದ್ರೆ ನಾನು ಅಂತ ಹೇಳಿದ್ರೆ 3 ತಿಂಗಳ ಮಗುವಿಗೂ ನಾವು ಪೊರೆ ಆಪರೇಷನ್ ಮಾಡಿದಂತಹ ಸಂದರ್ಭಗಳಿದೆ. ಯುವಕರಿಗೆ ಹೆಚ್ಚಾಗಿ ಬರುವಂತದ್ದು ಏನಂತ ಹೇಳಿದ್ರೆ, ಬೇರೆ ಅಂದ್ರೆ ಮಧುಮೇಹ ಬೇಗ ಬಂದಂತದ್ದು ಇರ್ತಾರೆ ಯುವಕರಿಗೆ ಬರುವಂತದ್ದು. ಎರಡನೇದು ಸಾಮಾನ್ಯವಾಗಿ ನಾವು ಯುವಕ ಈ ಒಂದು ವಯೋಮಿತಿಯಲ್ಲಿ ನಾವು ಏನು ಕಾಣಬಹುದು ಅಂತ ಹೇಳಿದ್ರೆ, ಕಣ್ಣಿಗೆ ಪೆಟ್ಟಾಗೋದ್ರಿಂದ ಅವರೆಲ್ಲರೂ ಹೊರಗಡೆ ಇರ್ತಾರೆ, ಈ ಸ್ಪೋರ್ಟ್ಸ್ ಅಲ್ಲಿ ಒಳಗೊಂಡಿರ್ತಾರೆ ಅಥವಾ ಹೊರಗಡೆ ಕೆಲಸ ಅಥವಾ ಅದೇ ಅಂದ್ರೆ ಕಣ್ಣಿಗೆ ಪೆಟ್ಟಾಗುವಂತ ಕೆಲಸಗಳು ಮಾಡುವಂಥದ್ದು. ಸೊ ಇಂಥ ಸಂದರ್ಭಗಳಲ್ಲಿ ಸಹ ಕಣ್ಣಿಗೆ ಯುವಕರಲ್ಲಿ ಪೊರೆ ಬರಬಹುದು. ಅಂತವರಿಗೂ ಸಹ ಶಸ್ತ್ರಚಿಕಿತ್ಸೆ ಒಂದೇ ಉಪಾಯ. ಅಂದ್ರೆ ಮಗುವಿಗೆ ಬೇರೆ ದಾರಿ ಇಲ್ಲ, ಮಗುವಿಗೆ ಮದ್ದಲ್ಲಾಗುತ್ತೆ, ವಯಸ್ಸಾದ ನಂತರವರಿಗೆ ಪೊರೆ ಹಾಗೆ ಅಲ್ಲ. ಪೊರೆ ಅಂದ್ರೆ
1: ಸರ್, ಈಗ ಪೊರೆ ಬರೋದು ಒಂದು ಸಹಜ ಪ್ರಕ್ರಿಯೆನಾ, ಅದು ವಯಸ್ಸಾದ ನಂತರ ಸಹಜವಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ನಾವು ಹಿಂದೆ ಹೇಳ್ತಿದ್ವಲ್ಲ, ಇದು ನನ್ನ ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ, ಸಾಯೋವರೆಗೂ 100 ವರ್ಷ ಬದುಕಿದ್ರು ಅವ್ರ ಕಣ್ಣೆಲ್ಲ ಚೆನ್ನಾಗೇ ಕಾಣಿಸ್ತಿತ್ತು ಅಂತ ಹೇಳ್ತಿದ್ರಲ್ಲ,
0: ಅತಿ ಅಸಾಮಾನ್ಯ ಮೇಡಮ್. ಯಾಕೆಂತ ಹೇಳಿದ್ರೆ, 70 ವಯಸ್ಸಿನ ನಂತರ 70% ಜನರಿಗೆ ಪೊರೆ ಬರುತ್ತೆ ಅನ್ನುವಂಥದ್ದು, 80 ವಯಸ್ಸಿನ ನಂತರ 90% ಜನರಿಗೆ ಪೊರೆ ಬರುತ್ತೆ ಅನ್ನುವಂಥದ್ದು ಇವಾಗ ಸ್ಟಡಿ ಮಾಡಿ ನಾವು ತಿಳಿದಿದ್ದೇವೆ. ಸೊ ಈ ತರ ಇದ್ದಾಗ ಅಂತ ಹೇಳಿದ್ರೆ 100 ತನಕನ ಅವ್ರಿಗೆ ಕಾಣ್ತು ಅಂತ ಹೇಳಿದ್ರೆ ನಾವು ಖುಷಿ ಪಡಬಹುದಷ್ಟೇ ಅಲ್ಲದೆ, ಸರಿಯಾಗಿ ಅವರ ದೃಷ್ಟಿ ಪರೀಕ್ಷೆಯನ್ನ ಮಾಡಿದ್ರೆ ಖಂಡಿತವಾಗ್ಲೂ ಏನೋ ಒಂದು ಕೊರತೆ ಇದ್ದೇ ಇರುತ್ತೆ.
1: ಈಗ ಈ ಕಣ್ಣಿನ ಪೊರೆ ಆಪರೇಷನ್ಗೆ ತುಂಬಾ ದುಡ್ಡು ಖರ್ಚಾಗುತ್ತಾ?
0: ಅದು ನಾವು ಯಾವ ರೀತಿಯ ಲೆನ್ಸ್ ಅನ್ನು ಅಳವಡಿಸ್ತೇವೋ ಅದರ ಮೇಲೆ ಅಂತ ಹೇಳಿದ್ರೆ ಖರ್ಚು ವ್ಯತ್ಯಾಸ ಆಗುತ್ತೆ ಮೇಡಮ್. ಇವಾಗ ಏನಂತ ಹೇಳಿದ್ರೆ, ಸಾಮಾನ್ಯ ಲೆನ್ಸ್ಗೆ ಏನಾಗುತ್ತೋ ಅದೇ ಅಂತೇಳಿ ನಾವು ಆವಾಗಲೇ ನಾವು ಮಲ್ಟಿಫೋಕಲ್ ಟ್ರೈಫೋಕಲ್ ಅನ್ನುವಂಥ ಪದಗಳನ್ನು ಏನು ಯೂಸ್ ಮಾಡಿದೆ, ದೂರ ಕತ್ತರಕ್ಕೆಲ್ಲವೂ ಕಾಣುವಂಥ ಲೆನ್ಸ್ಗಳು ಸ್ವಲ್ಪ ಹೆಚ್ಚು ಕ್ರಯದ್ದಾಗುತ್ತೆ. ಬಟ್ ಅದೇ ಇದರಲ್ಲೂ ಇವಾಗ ಸರ್ಕಾರದ ಮೂಲಕ ನಾವು ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಬ್ಲೈಂಡ್ನೆಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತಿದೆ. ಸೊ ಅದರ ಮೂಲಕ ನಾವು ಫ್ರೀಯಾಗಿ ಸಹ ಮಾಡಬಹುದು. ಬಟ್ ಅಂತೇಳಿ ನಾವು ಹೇಳಿದಂತಹ ಇಷ್ಟೊಂದು ಸುಲಭದಲ್ಲಿ ಆಗದೆ ಇದ್ರು ಒಂದು ದಿನ ಅಡ್ಮಿಟ್ ಆಗಬೇಕಾಗ್ಬೋದು, ಸ್ವಲ್ಪ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ದೊಡ್ಡ ಗಾಯ ಮಾಡಿ ಮಾಡಬೇಕಾಗ್ಬೋದು. ಬಟ್ ಆದರೆ ಅಂತೇಳಿದರೆ ಫ್ರೀಯಾಗಿ ಸಹ ಮಾಡ್ಬೋದು. ನಾನೇನು ನನ್ನ ಅನಿಸಿಕೆ ಅಂತ ಹೇಳಿದರೆ, ಹಣ ಇಲ್ಲ ಅನ್ನೋ ಕಾರಣಕ್ಕೆ ಯಾರು ಕುರುಡರಾಗಿರಬಾರ್ದು. ಸೊ ಅಂಥ ಒಂದು ದುರದೃಷ್ಟಕರ ವಿಷಯ ನಮ್ಮ ನಮ್ಮ ಸಂಸ್ಕೃತಿಯಲ್ಲಿ ನಾವು ಅದನ್ನು ಹೊರದಬ್ಬಬೇಕು. ಅದಕ್ಕೆ ಸರ್ಕಾರವು ಅವ್ರದ್ದೇ ಆದಂತಹ ಒಂದು ಕೆಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ, ಅದರ ಫಲವನ್ನು ಪಡ್ಕೊಳ್ಬೇಕು. ಫ್ರೀಯಾಗಿ ಸಹ ಪೊರೆಯನ್ನು ಮಾಡಬಹುದು. ಅದೇ ಹೆಚ್ಚು ಹೆಚ್ಚು ಹೆಚ್ಚಿನ ಲೆನ್ಸ್ ಅಂತ ಹೇಳಿದ್ರೆ 100,000 ಲೆನ್ಸ್ ಇದೆ. ಹಾಗಂತ ನಾವು ಅಂತೇಳಿದ್ರೆ ಓ ಅದು ತುಂಬಾ ಕ್ರಯ ಬೀಳುವಂಥದ್ದು, ಅದಕ್ಕೆ

0: ನಾನು ಕುರುಡನಾಗಿ ಕೂರ್ತೇನೆ ಅನ್ನೋಂಥದ್ದು ತಪ್ಪೇ. ಫ್ರೀಯಾಗಿಯೂ ಮಾಡ್ಬೋದು, 10-15 ಸಾವಿರಕ್ಕೂ ಮಾಡ್ಬೋದು, 1,00,000ಕ್ಕೂ ಮಾಡ್ಬೋದು. ಇದು ನಾವು ಯಾವ ರೀತಿಯ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೇವೆ, ಯಾವ ರೀತಿಯ ಲೆನ್ಸನ್ನು ಅಳವಡಿಸ್ತೇವೆ ಅದರ ಮೇಲೆ ಡಿಪೆಂಡ್ ಆಗ್ತದೆ.
1: ತುಂಬ ಧನ್ಯವಾದಗಳು ಸರ್. ಇನ್ನು ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಮತ್ತಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ.
0: ನಮಸ್ಕಾರ, ತುಂಬ ಧನ್ಯವಾದ.
2: ಶ್ರೋತೃಗಳೇ, ಇದುವರೆಗೆ ಕಣ್ಣಿನ ಪೊರೆಗೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ಎಬಿ ಚಿನ್ನಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಡಿಕೇರಿ.
3: ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಡಿಕೇರಿ, ಇಲ್ಲಿ ಉತ್ಕೃಷ್ಟ ದರ್ಜೆಯ ಕಣ್ಣಿನ ಚಿಕಿತ್ಸೆ ಲಭ್ಯ. ನೋವು ರಹಿತ ಪೊರೆ ಚಿಕಿತ್ಸೆ, ಗ್ಲಕೋಮಾ ಸೇವೆ, ರೆಟಿನಾ ಚಿಕಿತ್ಸೆ, ಮಕ್ಕಳ ಕಣ್ಣಿನ ಸಮಸ್ಯೆ, ಮೆಳ್ಳೆಗಣ್ಣು ಸಮಸ್ಯೆಗೆ ಚಿಕಿತ್ಸೆ, ಅಕಿಲೋಪ್ಲಾಸ್ಟಿ ಸೇವೆ ದೊರೆಯುತ್ತದೆ. ಇಲ್ಲಿ ಯಶಸ್ವಿನಿ ರೈತ ಆರೋಗ್ಯ ವಿಮಾ ಯೋಜನೆಯಡಿ ಸೌಲಭ್ಯ ಲಭ್ಯ. ಸಂಪರ್ಕಿಸಿ ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ರೇಸ್ ಕೋರ್ಸ್ ರೋಡ್, LIC ಆಫೀಸ್ ಹತ್ತಿರ, ಮಡಿಕೇರಿ. ಕಾಲ್ 9481482114.
2: ಕೇಳುಗರೆ, ಇದಾಗಿತ್ತು ಇವತ್ತಿನ ಆರೋಗ್ಯವಾಣಿ. ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಶ್ರೋತೃಗಳೇ. ಅದುವರೆಗೆಲ್ಲರಿಗೂ ನಮಸ್ಕಾರ. ಇದುವರೆಗೆ ಆರೋಗ್ಯವಾಣಿ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
4: FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 9 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮೈಸೂರು ವೃತ್ತಾಂತರಂಗ ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ ಎನ್ಎಸ್ ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್.
2: ಮೈಸೂರಿನಲ್ಲಿ ಇರುವ ವೃತ್ತಗಳಲ್ಲಿ ಬಹಳ ವಿಶಾಲವಾದ 6 ರಸ್ತೆಗಳನ್ನು ಕೂಡುವಂತಹ ಒಂದು ವೃತ್ತ ಅಂತಂದರೆ ನಾವು ಸಾಮಾನ್ಯವಾಗಿ ಕರೀತಕ್ಕಂಥ 6 ಗೇಟ್. ಇದರ ಹೆಸರು ಹಾರ್ಡಿಂಗ್ ವೃತ್ತ ಅಂತ. ಹಾರ್ಡಿಂಗ್ ವೃತ್ತ ಅಂತಂದರೆ 1913 ವೈಸ್ರಾಯಿ ಮೈಸೂರಿಗೆ ಭೇಟಿಯಾದಾಗ ಅವರ ನೆನಪಿಗೆ ಈ ವೃತ್ತವನ್ನು ನಿರ್ಮಿಸಿದರು ಮತ್ತು ರಸ್ತೆಗಳನ್ನು ಮಾಡಿದರು. ವಿಶೇಷವಾಗಿ ಏನಪ್ಪಾ ಅಂತಂದರೆ ಇದೊಂದು ಎತ್ತರವಾಗಿ ಕಾಣ್ತಕ್ಕಂತಹ ಪ್ರದೇಶ. ಇದರ ಸುತ್ತಲಿನ 6 ರಸ್ತೆಗಳನ್ನು ಜಿಮೆಟ್ರಿಕಲ್ ರೀಜನಲ್ಲಿ ಅಥವಾ ಬಳಸಿ ಕಟ್ಟದಂತೆ ಕಾಣ್ತಕ್ಕಂಥ ರಸ್ತೆಗಳಿವು. ಒಂದು ರಸ್ತೆಯಲ್ಲಿ ನಾವು ಬಂದು ನಿಂತ್ಕೊಂಡ್ರೆ ಉಳಿದ 5 ರಸ್ತೆಯಲ್ಲಿ ಬರ್ತಕ್ಕಂತಹ ಎಲ್ಲ ವಾಹನಗಳು ಚಲನೆಗಳೆಲ್ಲವನ್ನು ನಾವು ಕೂತು ತಿಳಿದುಕೊಳ್ಬಹುದು. ಅಷ್ಟು ವಿಶಾಲವಾಗಿರ್ತಕ್ಕಂಥ ವೃತ್ತ ಇದು. ಮೊದಲು ಕಟ್ಟಿದಾಗ ಇದರಲ್ಲಿ 1924 ಒಂದು ಫೋಟೋ ಪ್ರಕಾರ ಇದರ ಒಳಗೆ ಒಂದು ಫೈಲೆಟ್ಸ್ ಇತ್ತು. ಈಗ ಹೇಗೆ ರಾಮಸ್ವಾಮಿ ಸರ್ಕಲ್ಲು, ಮಹಾರಾಜಸ್ ಕಾಲೇಜ್ ಮುಂದೆ ಮತ್ತು ನೀಲಗಿರಿ ರಸ್ತೆಯಲ್ಲಿ ಇರ್ತಕ್ಕಂತಹ ಪೈಲೆಟ್ಸ್ ರೀತಿ ಇದರಲ್ಲೂ ಸಹ ಅಂಥದ್ದೇ ಒಂದು ಅಚ್ಚು ಮೊಯ್ದ ಕಂಬದ ಮೇಲೆ 5 ಲೈಟ್ ಇದ್ದವು. ಈಗ ಅದು ಕಾಣ್ತಾ ಇಲ್ಲ, ತೆಗೆದು ಆಮೇಲೆ ವೃತ್ತ ಮಾಡಿದ್ದಾರೆ ಅಂತ ಕಾಣುತ್ತೆ. ಈ ವೃತ್ತ ಎಲ್ಲಪ್ಪ ಇದೆ ಅಂತಂದರೆ ಇದಕ್ಕೆ ನಿಷತ್ ಭಾಗ್ ಅಂತ ಗಾರ್ಡನ್ ಇದೆ ಪಕ್ಕದಲ್ಲಿ. ಅಲ್ಲಿ ಬಹಳ ಸುಂದರವಾದ ಗಿಡ ಮರಗಳನ್ನು ಬೆಳ್ಕೊಂಡು ತೋಟವನ್ನು ಮಾಡಿದ್ದಾರೆ. ಅದು ಸಹ ಇದಕ್ಕೆ ಸೇರಿದಂತೆಯೇ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ವೃತ್ತದಲ್ಲಿ ಕೊನೆಯ ರಾಜ ಅಂದರೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ರವರ ಶಿಲ್ಪವನ್ನು ಈ ವೃತ್ತದಲ್ಲಿ ಸೇರಿಸಿದ್ರು. ಶಿಲ್ಪ

ಮಾಡಿದವರು ಅರುಣ್ ಯೋಗಿರಾಜ್. ಇದನ್ನು ಬಹಳ ಸುಂದರವಾಗಿ ಚೆನ್ನಾಗಿ ಕೆತ್ತಿದ್ದಾರೆ. ಇದು ಇಟಾಲಿಯನ್ ಮಾರ್ಬಲಲ್ಲಿ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಕೆಳಭಾಗದಿಂದ ಸ್ವಲ್ಪ ಮೇಲಕ್ಕೆ ಎತ್ಕೊಂಡು ಹಾಗೆ ಒಂದು ವೃತ್ತ ಮಾಡಿ ಅದರಲ್ಲಿ ನಮ್ಮ ಜಯಚಾಮರಾಜ ಒಡೆಯರವರ ಶಿಲ್ಪವನ್ನು ಸೇರಿಸಿದ್ದಾರೆ. ಅಂದರೆ ಇವರು ಕೊನೆಯ ರಾಜ, ನಮಗೆ ಸ್ವತಂತ್ರ ಬಂದಾಗ ಇವರು ರಾಜ ಆಗಿರ್ತಾರೆ. ಇವರ ಒಂದು ಸಾಲಿನಲ್ಲಿ ಮೂರು ಶಿಲ್ಪಗಳು ಬರ್ತವೆ. ಮಧ್ಯದಲ್ಲಿ ಬರ್ತಕ್ಕಂಥದ್ದು ಹತ್ತನೇ ಚಾಮರಾಜ ಒಡೆಯರ್, ಅಂದರೆ ಜಯಚಾಮರಾಜೇಂದ್ರ ಒಡೆಯರ್ರವರ ತಾತ. ಆಮೇಲೆ ಈ ಕಡೆ ಕೆ ಆರ್ ಸರ್ಕಲ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ವೃತ್ತ. ಕೊನೆಯದಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ತಮ್ಮನ ಮಗ, ಕೊನೆಯ ರಾಜ ಅಂದರೆ 25ನೇ ರಾಜ. ಇವರನ್ನು ಬಹಳ ಪ್ರೀತಿಯಿಂದ ಸಾಕಿ ಎಲ್ಲವನ್ನೂ ಹೇಳಿಕೊಟ್ಟು ಇವ್ರನ್ನ ಬೆಳೆಸಿರ್ತಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಅವರ ತಮ್ಮ. ಕೊನೆಯಲ್ಲಿ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟಂತಹ ರಾಜ ಇವರು. ಇದನ್ನು ಕೆತ್ತಿದಾಗ ನಮಗೆ ಮೈಸೂರಿನಲ್ಲಿ ಬಿ ಬೆಟ್ಸೂರು ಮಠರವರು ಮೈಸೂರು ಕಾರ್ಪೊರೇಷನಿನ ಕಮಿಷನರ್ ಆಗಿದ್ದರು. ಅದೇ ಸಂದರ್ಭದಲ್ಲಿ ರಂಗಾಚಾರ್ಯರ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ಶಿಲ್ಪವನ್ನು ಸಹ ಮಾಡಿದ್ದಾರೆ. ಇದೇ ಇಟಾಲಿಯನ್ ಮಾರ್ಬಲ್ನಲ್ಲಿ, ಇದೇ ಯೋಗಿರಾಜ್ ಕೈನಲ್ಲೇ ಮಾಡಿಸಿ ಅಲ್ಲೊಂದು ಮಂಟಪ ಮಾಡಿ ಆ ಮಂಟಪದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಲ್ಪವನ್ನು ಹಾಕಿದ್ದಾರೆ. ಇದಕ್ಕೆ ಮೊದಲು ಅಲ್ಲೇ ಒಂದು ಕಪ್ಪು ಕಲ್ಲಿನಿಂದ ಮಾಡಿದ ಶಿಲ್ಪ ಇತ್ತು, ಸ್ವಲ್ಪ ರಸ್ತೆ ಕಡೆಗೆ ಇತ್ತು, ಆಲ್ಬರ್ಟ್ ವಿಕ್ಟರ್ ರೋಡ್ ಕಡೆಗೆ ಇತ್ತು. ಅದನ್ನು ತೆಗೆದು ಒಳಗಡೆ ಟೌನ್ ಹಾಲಿನ ಮುಂಭಾಗದಲ್ಲಿ ಸ್ವಲ್ಪ ಬಲಭಾಗಕ್ಕೆ ಬರುವಂತೆ ಇದನ್ನು ಸಹ ಮಾಡಿ ಆ ಮಂಟಪವನ್ನು ಕಟ್ಟಿದ್ದಾರೆ. ಇದು ಸಹ ಇಟಾಲಿಯನ್ ಮಾರ್ಬಲ್ನಲ್ಲೇ ಮಾಡಿರ್ತಕ್ಕಂಥದ್ದು. ಹೀಗೆ ಈ ಎರಡೂ ಶಿಲ್ಪಗಳು ಒಟ್ಟೊಟ್ಟಿಗೆ ಮಾಡಿದಂತಹದ್ದು ಬಹಳ ಅಪರೂಪದ ಒಂದು ಕಾರ್ಯ ಅಂತಲೇ ಹೇಳ್ಬೋದು. ಇದಕ್ಕೆ ಕಾರಣ ಇಲ್ಲಿನ ಮುಖ್ಯಮಂತ್ರಿ ಆಗಿದ್ದ ಮೈಸೂರಿನವರೇ ಆದ ಸಿದ್ದರಾಮಯ್ಯನವರು ಇನ್ನೂ ಒಂದು ಕೆಲಸ ಮಾಡಿದ್ರು. ಅವರು ರಾಮಸ್ವಾಮಿ ಸರ್ಕಲ್ನಿಂದ ಹಿಡಿದು, ಅಂದರೆ ಮೊದಲಿನ 100 ಫೀಟ್ ರೋಡ್ ಅಂತ ಏನು ಕರಿತಿದ್ವಿ, ಚಾಮರಾಜ ಡಬಲ್ ರೋಡಿಂದ ಹಿಡಿದು ಹಾರ್ಡ್ಗೇಟ್ ಸರ್ಕಲ್ಲು ದಾಟಿ ಕೆ ಆರ್ ವೃತ್ತ, ಕೆ ಆರ್ ವೃತ್ತದಿಂದ ಬನ್ನಿ ಮಂಟಪದವರೆಗೂ ಹೋಗುವ ರಸ್ತೆಯನ್ನು ವೈಟ್ ಟ್ಯಾಪಿಂಗ್ ಮಾಡಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸುಮಾರು 10 ವರ್ಷ ಆಗಿದ್ದರೂ ಇವತ್ತು ಆ ರೋಡಿನಲ್ಲಿ ಎಲ್ಲಿಯೂ ಒಂದು ಸಣ್ಣ ಗುಂಡಿ ಬಿದ್ದಿರ್ತಕ್ಕಂಥದ್ದು ಕಾಣೋದಿಲ್ಲ. ಅಂದಮೇಲೆ ಈ ಸರ್ಕಲ್ಲು ಇವಾಗ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಸಿಗ್ನಲ್ ಲೈಟ್ಗಳನ್ನ ಅಳವಡಿಕೆಗೆ 6 ರಸ್ತೆ ಬರ್ತಾರಿಂದ ಸ್ವಲ್ಪ ಕಷ್ಟ ಆಗಬಹುದು ಅಂತ ಕಾಣುತ್ತೆ. ಆದರೂ ಮಾಡ್ತಾ ಇದ್ದಾರೆ ನೋಡಿ. ಇವ್ರಿಗೂ ಸಹ ಬೆನ್ನಿನ ಹಿಂಭಾಗದಲ್ಲಿ ಗೌನ್ ಇದೆ, GCSI ಅಂತ ಈ ಗೌನಿನ ಹೆಸರು. GCSI ಅನ್ನೋದು ಒಂದು ಬ್ರಿಟಿಷರು ಕೊಟ್ಟಂತಹ ಒಂದು ಬಿರುದುಗಳು. ಇದು 4 ಜನ ರಾಜರುಗಳಿಗೆ ಕೊಟ್ಟಿದ್ದಾರೆ. ಪ್ರಥಮವಾಗಿ ಕೊಟ್ಟಿರತಕ್ಕಂಥದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ. ಅನಂತರ ಅವರ ಸಾಕು ಮಗ ಅಥವಾ ದತ್ತುಪುತ್ರ ಹತ್ತನೇ ಚಾಮರಾಜ ಒಡೆಯರ್ಗೂ ಸಹ ಇದನ್ನು ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವ್ರಿಗೂ ಈ GCSI ಅನ್ನು ಕೊಟ್ಟಿದ್ದಾರೆ. ಹಾಗೆ ಕೊನೆಯ ರಾಜ ಜಯಚಾಮರಾಜೇಂದ್ರ ಒಡೆಯರ್ಗೂ ಸಹ ಇದನ್ನು ಕೊಟ್ಟಿದ್ದು. ಇದು ಗ್ರ್ಯಾಂಡ್ ಕಮಾಂಡರ್ ಸ್ಟಾರ್ಸ್ ಆಫ್ ಇಂಡಿಯಾ ಅಂತ ಇದಕ್ಕೆ ಇರತಕ್ಕಂಥದ್ದು. ಈ ಬಿರುದಕ್ಕೆ 3-4 ಬಿರುದುಗಳನ್ನು ಕೊಟ್ಟಿದ್ದಾರೆ. ಮುಂದೆ ರಾಜರ ಕೋಟಿನಲ್ಲಿ ಮೇಲ್ದ ಗಂಟು ಹಾಕ್ಕೊಳ್ತಾರೆ ಮುಂಭಾಗದಲ್ಲಿ, ಅದು ಸಹ ಒಂದು ಬಿರುದು. ಪ್ರಮುಖವಾದ ಬಿರುದು ಅಂತಂದರೆ ಈ GCSI. 4 ಶಿಲ್ಪಗಳು ಅಂದರೆ 3 ಜನ ರಾಜರು, ಅಂಬೇಡ್ಕರ್ ಅವರ ಶಿಲ್ಪಗಳು ಎಲ್ಲವೂ ಅಮೃತ ಶಿಲೆಯಲ್ಲಿ ಮಾಡಿರ್ತಕ್ಕಂಥದ್ದು. ನಾನು ಯಾಕೆ ಅರುಣ್ ಯೋಗಿರಾಜನ ನೆನೆಸ್ಕೋತೀನಿ ಇಲ್ಲಿ ಅಂತಂದರೆ, ಈ ಎರಡು ಶಿಲ್ಪಗಳನ್ನು ಕೇಳಿದ ಸಮಯಕ್ಕೆ ಕಾರ್ಪೊರೇಷನ್ ಅವರಿಗೆ ಮಾಡಿಕೊಟ್ಟಂತಹವರು ಅರುಣ್ ಯೋಗಿರಾಜ್. ರಸ್ತೆಗಳನ್ನು ವಿಶಾಲವಾಗಿ ಮಾಡಿದಂಥವರು, ಪ್ಲ್ಯಾನ್ ಮಾಡಿದಂಥವರು ಹತ್ತನೇ ಚಾಮರಾಜ ಒಡೆಯರ್. ಅವರು ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯ ವರದಿಯನ್ನು ತಗೊಂಡು ಮೈಸೂರು ಯಾವ ರೀತಿ ವಿಶಾಲವಾದ ರಸ್ತೆಗಳಿರಬೇಕು ಅನ್ನೋದನ್ನು ಅವರು ತೀರ್ಮಾನ ಮಾಡಿದರು. ಅದರಂತೆ ಈ ನಮ್ಮ ಆರ್ಗೇಟಿಂದ ಹಿಡಿದು ಮೈಸೂರಿನ ಬನ್ನಿ ಮಂಟಪದವರೆಗೂ, JLB ರೋಡ್ ಇರಬಹುದು ಅಥವಾ ನಾರಾಯಣ ಶಾಸ್ತ್ರಿ ರೋಡ್ ಇರಬಹುದು, ಇವೆಲ್ಲವೂ ವಿಶಾಲವಾಗಿ ನೇರವಾಗಿ ಇರುವಂತೆ ರಸ್ತೆಗಳ ನಿರ್ಮಾಣ ನಡೆದಿದೆ. ಆದ್ದರಿಂದ ಮೈಸೂರಿನ ವೃತ್ತಗಳಲ್ಲಿ ನನ್ನ ಪ್ರಕಾರ ಅತ್ಯಂತ ಆಕರ್ಷಕವಾದ ವಿಶಾಲವಾದ 6 ರಸ್ತೆಗಳನ್ನು ಹೊಂದಿರತಕ್ಕಂತಹ ವೃತ್ತ ಬಹಳ ಪ್ರಮುಖವಾದದ್ದು ಮೈಸೂರು ನಗರದಲ್ಲಿ.

ಮೈಸೂರು ವೃತ್ತಾಂತರಂಗ ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಕೇಳಿದಿರಿ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ ಎನ್ಎಸ್ ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಪರಂಪರೆಯನ್ನು ಪಸರಿಸುವ,
1: ಐತಿಹಾಸಿಕ ಸ್ಥಳಗಳ ಪರಿಚಯ,
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್.
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
2: ಆಕಾಶವಾಣಿ ಇನ್ನು ಮುಂದೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸರ್ಕಾರದ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ದೆಹಲಿ ಕೇಂದ್ರದ ಸಹ

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ಸಮಯ 9:45:17.
1: ಕನ್ನಡ ಸಾಹಿತ್ಯ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು, ಸಂಗೀತದ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು ಅಂದ್ರೆ ಆಕಾಶವಾಣಿ ಪ್ರಭಾವ ಬಹಳಷ್ಟಿದೆ ಅಂತ ಅಂದ್ಬಿಟ್ಟು ಈ ಸಮಯದಲ್ಲಿ ನಾನು ಸ್ಮರಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ.
2: ಸಾಹಿತ್ಯ, ಕಲೆ, ಸಂಗೀತ, ವಿಜ್ಞಾನ ಇವೆಲ್ಲವನ್ನ ಬಹುಜನ ಹಿತಾಯ, ಬಹುಜನ ಸುಖಾಯ ಎನ್ನುವಂತಹ ನುಡಿಯಂತೆ ಪ್ರಸಾರ ಮಾಡುತ್ತಿರುವುದು ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಶ್ರೋತೃಗಳಿಗಾಗಿ ವೈವಿಧ್ಯಮಯ ಕಾರ್ಯಕ್ರಮ ಆಲಿಸಿ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ
1: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡಬೇಕು?
2: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟ್ರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡೂ ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮಣಿಪಾಲ್ ಇಸ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಆಲ್ ಇಟ್ಸ್ ಅ ಸಿಂಗಲ್ ಸ್ಟಾಪ್, ಆಲ್ ಯುವರ್ ಟ್ರೀಟ್ಮೆಂಟ್, ಎವ್ರಿಥಿಂಗ್ ರೈಟ್ ಫ್ರಮ್ ಡೆಲಿವರಿ, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಮಣಿಪಾಲ್. ಸೊ ಡೂ ಕನ್ಸಿಡರ್ ಮಣಿಪಾಲ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
3: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ

0: ಅಂತೆ.
1: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900920128.
3: ಹೇ, ನಿಮ್ಗೊಂದ್ ವಿಷಯ ಗೊತ್ತಾ? ದಸರಾ ಮೆಗಾ ಎಕ್ಸ್ಚೇಂಜ್ ಮೇಳ ಅಭಿಲಾಷ್ ನಲ್ಲಿ ನಡೀತಾ ಇದೆ. ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಅವನ್, ವಾಟರ್ ಪ್ಯೂರಿಫೈಯರ್ ಗಳ ಮೇಲೆ ಮೆಗಾ ಎಕ್ಸ್ಚೇಂಜ್ ಆಫರ್ ಹಾಗೂ ಅಟ್ರಾಕ್ಟಿವ್ ಡಿಸ್ಕೌಂಟ್. ಒಂದ್ ನಿಮಿಷ, ಜೊತೆಗೆ ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ನೊಂದಿಗೆ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಕೂಡ ಇದೆ. EMI ಕೂಡ ಲಭ್ಯವಿದೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
4: ಕೆನರಾ ಬ್ಯಾಂಕ್ ಆಚರಿಸುತ್ತಿದೆ ಬೃಹತ್ ಸಾಲ ಸಂಪರ್ಕ ಅಭಿಯಾನ. ಆ ಪ್ರಯುಕ್ತ ಇಂದು ಮಂಗಳವಾರ ಸೋಮವಾರಪೇಟೆ MG ರೋಡ್ ಕೆನರಾ ಬ್ಯಾಂಕ್ ಹತ್ತಿರವಿರುವ ಕಾವೇರಿ ಕಾಂಪ್ಲೆಕ್ಸ್ ನಲ್ಲಿ ಈ ವಿಶೇಷ ಅಭಿಯಾನ ನಡೆಯಲಿದ್ದು ಸಾರ್ವಜನಿಕರು ಭೇಟಿ ನೀಡಿ ಬೆಳೆ ಸಾಲ ಸೇರಿದಂತೆ ವಿವಿಧ ಕೃಷಿ ಸಾಲಗಳು, ವ್ಯಾಪಾರ ಸಾಲ ಸೇರಿದಂತೆ ವಿವಿಧ MSME ಸಾಲಗಳು, ಗೃಹ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲಗಳ ಪ್ರಯೋಜನ ಪಡೆದುಕೊಳ್ಳಬಹುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಬಹುದು.
5: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ, ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:30 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
8: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಹಿಂದೆ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
9: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗೆ ಬಂತು?
10: ಒಂದು ನಿಮಿಷ ಇಲ್ಲಿ ಕೇಳಿ. ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ ವೈ. ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
11: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz ನಲ್ಲಿ.

0: ಹಬ್ಬ ಹಬ್ಬ ಪ್ರೀತಿಯ ಗೆಳತಿಯರೇ, ಇಂದು ರಾತ್ರಿ 8 ಗಂಟೆಗೆ ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ನಾಡಹಬ್ಬ ದಸರಾ ಸಂದರ್ಭದಲ್ಲಿ ಮಡಿಕೇರಿ ತಾಲೂಕಿನ ಮೂರ್ನಾಡಿನ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ.
1: ಬಾಯಂದು ಕರೆಯುವೆನು ಚಾಮುಂಡೇಶ್ವರಿ.
0: ಸಮಯ ಮತ್ತೊಮ್ಮೆ ಇಂದು ರಾತ್ರಿ 8 ಗಂಟೆಗೆ.
1: ಕರುಣಾಳು ಕಾಪಾಡು ಅಂಬಿಕೆ, ನಿನ್ನ ಜಗವೆಲ್ಲ ಪೊರೆಯುವ ಚಂಡಿಗೆ.
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇದು ದಸರಾ ವಿಶೇಷ. ಗೆಳತಿಯರೇ, ಕಾರ್ಯಕ್ರಮ ಕೇಳ್ತೀರಲ್ಲ, ಹಬ್ಬ ಹಬ್ಬ.
2: ಜೀವನದ ದಿನನಿತ್ಯದ ಊಟದಲ್ಲಿ ನಾವು ಹಲವಾರು ವಿಷಯಗಳನ್ನು ಮರೆತು ಬಿಡುತ್ತೇವೆ, ಆದ್ರೆ ಯಾರಾದರೂ ನಿಮ್ಮ ಕಾಳಜಿ ತೆಗೆದುಕೊಳ್ತಾರೆ ಎಂದಾಗ ಚೆನ್ನಾಗಿ ಅನಿಸ್ತದೆ. ಹಾಗೆಯೇ RBI ಕೂಡ ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ ಗಳ ಬಗ್ಗೆ ಕಾಳಜಿ ವಹಿಸುತ್ತದೆ.
3: ಅನ್ಕ್ಲೇಮ್ ಡೆಪಾಸಿಟ್ ಅಂದ್ರೆ 10 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಯಾವುದೇ ವ್ಯವಹಾರ ನಡೆಯದ ಬ್ಯಾಂಕ್ ಖಾತೆಗಳು. ಅಂತಹ ಖಾತೆಗಳನ್ನು RBIನ DEAಗೆ ವರ್ಗಾಯಿಸಿ.

0: ಸಲ್ಲಿಸಲಾಗುತ್ತದೆ. ನಿಮ್ಮ ಬ್ಯಾಂಕ್ನ ಯಾವುದೇ ಶಾಖೆಗೆ ಹೋಗಿ ನಿಮ್ಮ ಕೆವೈಸಿ ನವೀಕರಿಸಿ ಮತ್ತು ನಿಮ್ಮ ಅನ್ಕ್ಲೇಮ್ ಡಿಪಾಸಿಟ್ ಅನ್ನು ಮತ್ತೆ ಪಡೆಯಿರಿ.
1: ಜಾಣರಾಗಿರಿ,
0: ಜಾಗೃತರಾಗಿರಿ.
2: ಮಗ, ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತಿಯಲ್ಲ.
3: ಅಯ್ಯೋ ಸುಮ್ಕಿರವೋ,
2: ಕುಣಿಲಾರ್ದಂಗೆ ನೆಲ ಡೌನ್ ಕುಂತ ಗಾದಿ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ, ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
3: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
0: ಪ್ರೀತಿಯ ಶ್ರೋತೃಗಳೇ, ನೈದಿಲೆ ಗಾದೆ ಘಮ ಈ ಕಾರ್ಯಕ್ರಮಕ್ಕಾಗಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಈ ಎರಡು ಗಾದೆಗಳ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ಕಿವಿ ಮಾತಾಗಿ ಪತ್ರದಲ್ಲಿ ಬರೆದು ನಿಲಯದ ನಿರ್ದೇಶಕರು ನೈದಿಲೆ ಗಾದೆ ಘಮ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕೊಡಗು ಜಿಲ್ಲೆ ಪಿನ್ಕೋಡ್ ಸಂಖ್ಯೆ 571201.
4: ಚೆಲ್ಲಿದರು ಮಲ್ಲಿಗೆಯ ಬಾಣ ಸುಗರಿಲಲೆ.
0: ಪತ್ರಗಳು ತಲುಪಲು ಕಡೆಯ ದಿನಾಂಕ 17 ಅಕ್ಟೋಬರ್. ಶ್ರೋತೃಗಳೇ, ಪತ್ರ ಬರೀತಿರಲ್ಲ?
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
6: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30. ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಆಕಾಶವಾಣಿ ಮಡಿಕೇರಿ, ಈಗ ಸಮಯ 9:55. ಶ್ರೋತೃಗಳೇ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಸಂಗೀತ ಅಳವಡಿಸಿರುವ ಅಮೃತ ಗಳಿಗೆ ಚಿತ್ರದ ಗೀತೆಯನ್ನು ಕೇಳೋಣ. ಗಾಯಕರು ಬಿ ಆರ್ ಛಾಯಾ.

ಇದುವರೆಗೂ ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಸಂಗೀತ ಅಳವಡಿಸಿದ್ದ ಅಮೃತಗಳಿಗೆ ಚಿತ್ರದ ಗೀತೆಯನ್ನ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಕೇಳಿದಿರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 10:20. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಸ್ ಕಲ್ಯಾಣರಾಮನ್ ಹಾಗೂ ಟಿ ಎಂ ತ್ಯಾಗರಾಜನ್ ಅವರ ಹಾಡುಗಾರಿಕೆ ಕೇಳಲಿದ್ದೀರಿ. ಮೊದಲಿಗೆ ಪೂರ್ವಿ ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳದಲ್ಲಿ ಅವತರಾಯ ಮಮ ಎಂಬ ನಾರಾಯಣ ತೀರ್ಥರ ಕೃತಿ ಕಲ್ಯಾಣರಾಮ್ ಅವರ ಧ್ವನಿಯಲ್ಲಿ.

ಇನ್ನು ಮುಂದೆ ಟಿಎಂ ತ್ಯಾಗರಾಜನ್ ಅವರ ಸ್ವರದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಪರಂತಾಮಾವತಿ ಧರ್ಮಾವತಿ ರಾಗ ರೂಪಕ ತಾಳದಲ್ಲಿ.

ಇದುವರೆಗೆ ಎಸ್ ಕಲ್ಯಾಣರಾಮನ್ ಹಾಗೂ ಟಿ ಎಂ ತ್ಯಾಗರಾಜನ್ ಅವರ ಹಾಡುಗಾರಿಕೆ ಕೇಳಿದಿರಿ. ಇದು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ
2: 6:30
1: ಪ್ರಸಾರವಾಗಲಿದೆ ನುಡಿಯ ಬೆಡಗು. ಇದು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕುರಿತಾದ ಕಾರ್ಯಕ್ರಮ. ಪ್ರಾಯೋಜಕರು
3: ನುಡಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz ನಲ್ಲಿ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆತ್ಮೀಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್. ಸಮಯ 10:32:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಅಮಿತ್ ತ್ರಿವೇದಿ ಅವರು ಸಂಗೀತ ಸಂಯೋಜಿಸಿ ಹಾಡಿರುವ ಗುಡ್ ಬೈ ಚಿತ್ರದ ಗೀತೆ. ಸಾಹಿತ್ಯ ಬರೆದಿದ್ದಾರೆ ಸ್ವನಂದ್ ಕಿರಿಕಿರೆ.

ಅಮಿತಾಭ್ ಭಟ್ಟಾಚಾರ್ಯ ಅವರು ಸಾಹಿತ್ಯ ಬರೆದಿರುವ ಕೇದಾರ್ನಾಥ್ ಚಿತ್ರದ ಗೀತೆ. ಸಂಗೀತ ಸಂಯೋಜಿಸಿ ಹಾಡಿದ್ದಾರೆ ಅಮಿತ್ ತ್ರಿವೇದಿ.

ಗಾನಭಜನ ಕಾರ್ಯಕ್ರಮದಲ್ಲಿ ಇನ್ನು ಕೇಳಿ ಶಂಕರ್ ಮಹದೇವನ್ ಅವರು ಹಾಡಿರುವ ಬಿ ಹ್ಯಾಪಿ ಚಿತ್ರದ ಗೀತೆ. ಸಂಗೀತ ಹರ್ಷ್ ಉಪಾಧ್ಯಾಯ್, ಸಾಹಿತ್ಯ ಬರೆದಿದ್ದಾರೆ ಪ್ರಣವ್ ವತ್ಸ ಹಾಗೂ ಸುಕೃತಿ ಭಾರದ್ವಾಜ್.

ನಿದಾ ಫಾಜ್ಲಿ ಅವರು ಸಾಹಿತ್ಯ ಬರೆದಿರುವ ದೇವ್ ಚಿತ್ರದ ಗೀತೆ, ಗೀತೆಯನ್ನ ಹಾಡಿದ್ದಾರೆ ಅಭಿಜಿತ್ ಹಾಗೂ ಸಂಗಡಿಗರು, ಸಂಗೀತ ಸಂಯೋಜಿಸಿದ್ದಾರೆ ಆದೇಶ್ ಶ್ರೀವತ್ಸವ.

ಸಂಜಯ್ ದತ್ ಹಾಗೂ ಸಂಗಡಿಗರು ಹಾಡಿರುವ ಭೂಮಿ ಚಿತ್ರದ ಗೀತೆ, ಸಾಹಿತ್ಯ ಬರೆದಿದ್ದಾರೆ ವಾಯು, ಸಂಗೀತ ನಿರ್ದೇಶನ ಸಚಿನ್ ಜಿಗರ್.

0: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜಾನಿ ಮನ್ ಚಿತ್ರದ ಗೀತೆ. ಹಾಡಿದ್ದಾರೆ ಆನಂದ್ ಕುಮಾರ್ ಹಾಗೂ ಸಂಗಡಿಗರು. ಸಾಹಿತ್ಯ ಬರೆದಿದ್ದಾರೆ ಆನಂದ್ ಬಾಕ್ಸ್ಜಿ, ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರಲಾಲ್.
1: ಸಿಯಾವರು ರಾಮಚಂದ್ರ ಕೀ ಜನಕನಂದಿನಿ ಸಿಯಾಮಯ್ಯಾ ಕೀ ಲಾಡಲೆ ಲಖನ ಲಾಲ ಕೀ ಪವನ ಸುತ ಹನುಮಾನ ಕೀ
2: ಸೀತಾ ಜೀ ಕಾ ಹರಣ ಕಿಯಾ ರಾವಣ ನೆ ಬದಲ್ ಕೇ ಭೇಷ

0: आएगा।
1: अरे मरते समय मरते समय तू राम का नाम पुकारेगा।

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಕನ್ನಡ ಸಾಹಿತ್ಯ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು, ಸಂಗೀತದ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು ಅಂದ್ರೆ ಆಕಾಶವಾಣಿ ಪ್ರಭಾವ ಬಹಳಷ್ಟಿದೆ ಅಂತ ಅಂದ್ಬಿಟ್ಟು ಈ ಸಮಯದಲ್ಲಿ ನಾನು ಸ್ಮರಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ.
1: ಸಾಹಿತ್ಯ, ಕಲೆ, ಸಂಗೀತ, ವಿಜ್ಞಾನ ಇವೆಲ್ಲವನ್ನ ಬಹುಜನ ಹಿತಾಯ, ಬಹುಜನ ಸುಖಾಯ ಎನ್ನುವಂತಹ ನುಡಿಯಂತೆ ಪ್ರಸಾರ ಮಾಡುತ್ತಿರುವುದು ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಶ್ರೋತೃಗಳಿಗಾಗಿ ವೈವಿಧ್ಯಮಯ ಕಾರ್ಯಕ್ರಮ ಆಲಿಸಿ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ
1: ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ
2: 6:30
1: ಪ್ರಸಾರವಾಗಲಿದೆ ನುಡಿಯ ಬೆಡಗು. ಇದು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕುರಿತಾದ ಕಾರ್ಯಕ್ರಮ. ಪ್ರಾಯೋಜಕರು
3: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

0: ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ, ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:05:12. ಇನ್ನು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಚಿತ್ರ ಅವರು ಹಾಡಿರುವ ಹಾಲುಂಡ ತವರು ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಆರ್ಪಿ ಪಟ್ನಾಯಕ್ ಅವರು ಸಂಗೀತ ಸಂಯೋಜಿಸಿರುವ ವಂಶಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಸೋಹಮ್ ಚಕ್ರವರ್ತಿ.

0: ಏನ್ರಿ ಮದ್ವೆಯಾಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕೊಂಡು ಬರೋಣವಾ?
1: ಬಾಳ ಬಂಧನದ ಬಾಂಧವ್ಯದೊಡಲ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ, ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ. ಪ್ರತಿ ಶನಿವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರೇಮ ಗೀತೆಗಳ ಸಂಗಮ.
2: ಬೆಳಕಾಯಿತು ದುರ್ಗಾ.

0: ಹಬ್ಬ ಹಬ್ಬ. ಪ್ರೀತಿಯ ಗೆಳತಿಯರೇ, ಇಂದು ರಾತ್ರಿ 8 ಗಂಟೆಗೆ ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ನಾಡಹಬ್ಬ ದಸರಾ ಸಂದರ್ಭದಲ್ಲಿ ಮಡಿಕೇರಿ ತಾಲೂಕಿನ ಮೂರ್ನಾಡಿನ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ.
1: ಬಾಯಂದು ಕರೆಯುವೆನು ಚಾಮುಂಡೇಶ್ವರಿ.
0: ಸಮಯ ಮತ್ತೊಮ್ಮೆ ಇಂದು ರಾತ್ರಿ 8 ಗಂಟೆಗೆ.
1: ಕರುಣಾಳು ಕಾಪಾಡು ಅಂಬಿಕೆ, ನಿನ್ನ ಜಗವೆಲ್ಲ ಪೊರೆಯುವ ಚಂಡಿಗೆ.
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇದು ದಸರಾ ವಿಶೇಷ. ಗೆಳತಿಯರೇ, ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೈಸೂರಿನ ನಾದೋಪಾಸನ ಸಂಗೀತ ಶಾಲೆ ಅವರಿಂದ ದಸರಾ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯವಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಸಂಧಿವಾತ ಅಲಕ್ಷ್ಯ ಬೇಡ, ಈ ಕುರಿತು ಡಾಕ್ಟರ್ ಪ್ರಮೋದ ಛೆಬ್ಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಉಷಾ ಕುಲಕರ್ಣಿ, ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಪ್ರಗತಿ ಪಥದಲ್ಲಿ ಪಿಎಂ ಜನ್ಧನ್ ಯೋಜನೆ ಕುರಿತು ಮಾಹಿತಿಯನ್ನ ಆಲಿಸಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 4:00 ನಮ್ಮ ನಿಲಯದಿಂದ ಕೊಡಗಿನ ಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇಂದು ಸಂಜೆ 5:00 ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ

ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯ ಕೃಷಿ ಅನುಭವಗಳನ್ನು ಕುರಿತು ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಪ್ರಗತಿಪರ ರೈತರಾದ ಮಕ್ಕಿಮನೆ ಸುಧೀರ್ ಕುಮಾರ್ ಕೆಎಸ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇಂದು ರಾತ್ರಿ 8 ಗಂಟೆಗೆ ಮಹಿಳಾ ವಾಣಿಯಲ್ಲಿ ನಾಡಹಬ್ಬ ದಸರಾ ಸಂದರ್ಭದಲ್ಲಿ ಕೊಡಗು ಮೂರ್ನಾಡಿನ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. 8:30 ಅರೆಭಾಷೆ ಐಸಿರಿಯಲ್ಲಿ ತುಲಾ ಸಂಕ್ರಮಣದ ಪ್ರಯುಕ್ತ ಕಾವೇರಿ ಸಂಕ್ರಾಂತಿ ಕುರಿತು ಪಟ್ಟಡ ಶಿವಕುಮಾರ್ ಅವರಿಂದ ಭಾಷಣ. ಕಾರ್ಯಕ್ರಮ ನಿರ್ಮಾಣ ಸ್ವಾತಿ ಎಂಜಿ. 9:15 ಭಕ್ತಿಗೀತೆಗಳನ್ನು ಕೇಳಬಹುದು. 9:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 10:00 ಕಾಡುವ ಹಾಡುಗಳು, ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 11:14 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇನ್ನು ಕೇಳಿ ಮುಕುಂದ ಮುರಾರಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಶಂಕರ್ ಮಹದೇವನ್ ಹಾಗೂ ಸಂಗಡಿಗರು. ಸಾಹಿತ್ಯ ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಅರ್ಜುನ್ ಜನ್ಯ.

ಸ್ವರ್ಣಲತಾ ಅವರ ಧ್ವನಿಯಲ್ಲಿ ಕೇಳಿ ಶ್ರೀ ಕಾಳಿಕಾಂಬಾ ಚಿತ್ರದ ಗೀತೆಯನ್ನ, ದೇವ ಅವರ ಸಂಗೀತ, ಕೆ ಕಲ್ಯಾಣ್ ಅವರ ಸಾಹಿತ್ಯ.

0: ಮಗ, ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತೀಯಲ್ಲ,
1: ಅಯ್ಯೋ ಸುಮ್ಕಿರವು,
0: ಕುಣಿಲಾರ್ದಂಗೆ ನೆಲ ಡೌಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿಮ್ ಕತೆ, ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
1: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
2: ಪ್ರೀತಿಯ ಶ್ರೋತೃಗಳೇ, ನೈದಿಲೆ ಗಾದೆ ಘಮ ಈ ಕಾರ್ಯಕ್ರಮಕ್ಕಾಗಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಈ ಎರಡು ಗಾದೆಗಳ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ಕಿವಿ ಮಾತಾಗಿ ಪತ್ರದಲ್ಲಿ ಬರೆದು ನಿಲಯದ ನಿರ್ದೇಶಕರು ನೈದಿಲೆ ಗಾದೆ ಘಮ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕೊಡಗು ಜಿಲ್ಲೆ ಪಿನ್ಕೋಡ್ ಸಂಖ್ಯೆ 571201.
3: ಚೆಲ್ಲಿದರು ಮಲ್ಲಿಗೆಯ ಬಾಣಸುದರಿನಲೆ.
2: ಪತ್ರಗಳು ತಲುಪಲು ಕಡೆಯ ದಿನಾಂಕ 17 ಅಕ್ಟೋಬರ್. ಶ್ರೋತೃಗಳೇ, ಪತ್ರ ಬರೀತಿರಲ್ಲ,
4: ವಸಂತ ಕಾಲ ಬಂದಾಗ.
2: ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು ತವರಿನ ಸಿರಿಯ ನೆನಪುಗಳ ಮೆಲುಕು ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೊಡಗು ಜಿಲ್ಲೆ ಪಿನ್ಕೋಡ್ ಸಂಖ್ಯೆ 571201. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ 17 ಅಕ್ಟೋಬರ್. ಗೆಳತಿಯರೇ, ನಿಮ್ಮ ತವರಿನ ನೆನಪುಗಳನ್ನ ಬರೆದು ಕಳುಹಿಸಲು ಒಂದು ವೇದಿಕೆ, ಅದೇ ಬೆಳ್ಳಿ.

0: ಗೆಳತಿಯರೇ, ಪತ್ರ ಬರೀತೀರಲ್ಲ?
1: ಸಮಯ 11:32:58. ಆತ್ಮೀಯ ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನು ಕೇಳಿ ವಿಜಯದಶಮಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸ್ವರ್ಣಲತಾ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ದೇವ ಅವರದ್ದು.

ಮುಂದಿನ ಚಿತ್ರಗೀತೆ ಕೇಳುವ ಮುನ್ನ ಒಂದೆರಡು ಪ್ರಕಟಣೆಗಳು. ವಿರಾಜಪೇಟೆ ECHSನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳು ದಿನಾಂಕ 17 ಅಕ್ಟೋಬರ್ 2026 ಸೇವೆಗೆ ಲಭ್ಯವಿರುವುದಿಲ್ಲ ಎಂದು ECHSನ ಅಧಿಕಾರಿಗಳು ತಿಳಿಸಿರುತ್ತಾರೆ. 2026-27 ಸಾಲಿನಲ್ಲಿ ಕೊಡಗು ಜಿಲ್ಲೆ ಗ್ರಾಮೀಣ ಕೈಗಾರಿಕಾ ವಿಭಾಗದಿಂದ ಗ್ರಾಮೀಣ ಪ್ರದೇಶ ಅಥವಾ ಭಾಗದಲ್ಲಿ ಬ್ಯಾಂಕಿನಿಂದ ಸಾಲ ಪಡೆದು ಸ್ಥಾಪಕವಾಗಿರುವ ಕಿರು ಕೈಗಾರಿಕೆಗಳು ಮತ್ತು ಕುಶಲಕರ್ಮಿಗಳಿಗೆ ಬಡ್ಡಿ ಸಹಾಯಧನ ಯೋಜನೆಯು ಚಾಲ್ತಿಯಲ್ಲಿದ್ದು, ರಾಷ್ಟ್ರೀಕೃತ ಅಥವಾ ಗ್ರಾಮೀಣ ಬ್ಯಾಂಕಿನಲ್ಲಿ ಗರಿಷ್ಠ ರು 5 ಲಕ್ಷಗಳ ಅವಧಿ ಸಾಲ ಪಡೆದು ಕ್ರಮಬದ್ಧವಾಗಿ ಮರುಪಾವತಿಸುತ್ತಿರುವ ಕಿರು ಕೈಗಾರಿಕಾ ಉದ್ದಿಮೆದಾರರು ಅಥವಾ ಕುಶಲಕರ್ಮಿಗಳು ಬಡ್ಡಿ ಸಹಾಯಧನ ಯೋಜನೆಯ ಉಪಯೋಗ ಪಡೆದುಕೊಳ್ಳಲು ಉಪನಿರ್ದೇಶಕರು ಗ್ರಾಮೀಣ ಕೈಗಾರಿಕೆಗಳು ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಟ್ಟಡ ಕೊಹಿನೂರು ರಸ್ತೆ ಮಡಿಕೇರಿ ಕಚೇರಿಯಿಂದ ದಿನಾಂಕ 9/10/2026 ರಿಂದ 23/10/2026 ಬಡ್ಡಿ ಸಹಾಯಧನ ಪ್ರಸ್ತಾವನೆ ನಮೂನೆ ಅರ್ಜಿಯನ್ನು ಪಡೆದು ನಿಯಮಾನುಸಾರ ತಮ್ಮ ಬ್ಯಾಂಕಿನ ವ್ಯವಸ್ಥಾಪಕರಿಂದ ದೃಢೀಕರಿಸಿ ಕಚೇರಿಗೆ ನೀಡಲು ಕೋರಲಾಗಿದೆ. ಭರ್ತಿ ಮಾಡಿದ ಬಡ್ಡಿ ಸಹಾಯಧನ ಪ್ರಸ್ತಾವನೆಯನ್ನು ಕಚೇರಿಗೆ ನೀಡಲು ಕೊನೆಯ ದಿನಾಂಕ 29/10/2026 ಆಗಿರುತ್ತದೆ.

ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ವೇಳೆಯಲ್ಲಿ ಉಪನಿರ್ದೇಶಕರು ಗ್ರಾಮೀಣ ಕೈಗಾರಿಕೆ ಕಚೇರಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೊಹಿನೂರು ರಸ್ತೆ ಮಡಿಕೇರಿ ಇವರನ್ನು ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 08272228113 ಈ ಮೂಲಕ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ. ಇನ್ನು ಕೇಳಿ ಅಭಿ ವಿ ಅವರ ಧ್ವನಿಯಲ್ಲಿ ಕಾಂತಾರ ಚಾಪ್ಟರ್ 1 ಚಿತ್ರದ ಗೀತೆ. ಸಾಹಿತ್ಯ ಬರೆದಿದ್ದಾರೆ ಶಶಿರಾಜ್ ಕಾವೂರ್, ಸಂಗೀತ ಬಿ ಅಜನೀಶ್ ಲೋಕನಾಥ್.

0: ಏನ್ರಿ ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕೊಂಡು ಬರೋಣವಾ?
1: ಬಾಳ ಬಂಧನದ ಬಾಂಧವ್ಯದೊಡಲೆ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ. ಪ್ರತಿ ಶನಿವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರೇಮ ಗೀತೆಗಳ ಸಂಗಮ.
2: ಬಾಳು ಬೆಳಕಾಯಿತು.
3: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೈಸೂರಿನ ನಾದೋಪಾಸನ ಸಂಗೀತ ಶಾಲೆ ಇವರಿಂದ ದಸರಾ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯವಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಸಂಧಿವಾತ ಅಲಕ್ಷ್ಯ ಬೇಡ, ಈ ಕುರಿತು ಡಾಕ್ಟರ್ ಪ್ರಮೋದ ಛೆಬ್ಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಉಷಾ ಕುಲಕರ್ಣಿ, ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥದಲ್ಲಿ ಪಿಎಂ ಜನ್ಧನ್ ಯೋಜನೆ ಕುರಿತು ಮಾಹಿತಿಯನ್ನ ಕೇಳಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 4 ಗಂಟೆಗೆ ನಮ್ಮ ನಿಲಯದಿಂದ ಕೊಡಗಿನ ಕಾವೇರಿ, ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಸಂಜೆ 5 ಗಂಟೆಗೆ ಸಂಧ್ಯಾರತಿ, ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯ ಕೃಷಿ ಅನುಭವಗಳನ್ನು ಕುರಿತು ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಪ್ರಗತಿಪರ ರೈತರಾದ ಮಕ್ಕಿಮನೆ ಸುಧೀರ್ ಕುಮಾರ್ ಕೆಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಇಂದು ರಾತ್ರಿ 8 ಗಂಟೆಗೆ ಮಹಿಳಾ ವಾಣಿಯಲ್ಲಿ ನಾಡಹಬ್ಬ ದಸರಾ ಸಂದರ್ಭದಲ್ಲಿ ಕೊಡಗು ಮೂರ್ನಾಡಿನ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. 8:30 ಅರೆಭಾಷೆ ಐಸಿರಿಯಲ್ಲಿ ತುಲಾ ಸಂಕ್ರಮಣದ ಪ್ರಯುಕ್ತ ಕಾವೇರಿ ಸಂಕ್ರಾಂತಿ ಕುರಿತು ಪಟ್ಟಡ ಶಿವಕುಮಾರ್ ಅವರಿಂದ ಭಾಷಣ. ಕಾರ್ಯಕ್ರಮ ನಿರ್ಮಾಣ ಸ್ವಾತಿ ಎಂಜಿ. 9:15 ಭಕ್ತಿಗೀತೆಗಳನ್ನು ಕೇಳಬಹುದು. 9:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10 ಗಂಟೆಗೆ ಕಾಡುವ ಹಾಡುಗಳು, ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ.

0: ಸಮಯ 11:49:22. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಟಿಪ್ಪು ಅವರು ಹಾಡಿರುವ ಪ್ರೇಮ ಬರಹ ಚಿತ್ರದ ಗೀತೆ. ಸಂಗೀತ ನಿರ್ದೇಶನ ಜೆಸ್ಸಿ ಗಿಫ್ಟ್ ಅವರದ್ದು. ಸಾಹಿತ್ಯ ಬರೆದಿದ್ದಾರೆ ವಿಜಯನಾರಸಿಂಹ.
1: ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ.

ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಪ್ರಗತಿಪರ ರೈತರಾದ ಮಕ್ಕಿಮನೆ ಸುಧೀರ್ ಕುಮಾರ್ ಕೆಎಸ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12 ಗಂಟೆ ಆಗಲಿದೆ. ಇನ್ನು ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯ ಕೃಷಿ ಅನುಭವಗಳನ್ನು ಕುರಿತು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಸಿಗುವಂತೆ ಖಚಿತಪಡಿಸಿಕೊಂಡು ರೈತರು ವ್ಯಕ್ತಪಡಿಸಿರುವ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಚರ್ಚೆ ನಡೆಸಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯದ ರೈತ ಮುಖಂಡರ ಅಭಿಪ್ರಾಯಗಳನ್ನು ಪರಿಗಣಿಸುವಂತೆ ಹಾಗೂ ಕಬ್ಬು ಬೆಳೆಗಾರರ ಹಿತಾಸಕ್ತಿಗಳನ್ನು ರಕ್ಷಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಿರುವುದಾಗಿ ಅವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಹರಿಯಾಣ ಮೂಲದ ಸ್ನಾತಕೋತ್ತರ ಪದವಿ ಪಡೆದಿರುವ ಡಾ ಸುಧಾ ಯಾದವ್ ಅವರಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಗಣ್ಯರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ನಾಡಿನ ಸಮಸ್ತ ಜನತೆಯ ಪರವಾಗಿ ಆತ್ಮೀಯ ಸ್ವಾಗತ ಕೋರಿದ್ದಾರೆ. ವಿಕಸಿತ ಭಾರತ ಜಿ ರಾಮ್ಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಜುಲೈ 1ರಿಂದ ವಿಕಸಿತ ಗ್ರಾಮ ಪಂಚಾಯಿತಿಯಿಂದ ವಿಕಸಿತ ಭಾರತದೆಡೆಗೆ ಎಂಬ ಅಭಿಯಾನವನ್ನು ಅನುಷ್ಠಾನಗೊಳಿಸಲಾಗಿದೆ. ಇದುವರೆಗೆ 21,61,000 ಮಾನವ ದಿನಗಳನ್ನು ಸೃಜಿಸಲಾಗಿದ್ದು ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಈ ಯೋಜನೆಯು ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ಸ್ಥಳೀಯವಾಗಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿ ಅವರ ಜೀವನೋಪಾಯವನ್ನು ಸುಧಾರಿಸುವ ಹಾಗೂ ಉದ್ಯೋಗ ಅರಸಿ ವಲಸೆ ಹೋಗುವುದನ್ನು ತಡೆಯುವ ಉದ್ದೇಶ ಹೊಂದಿದೆ. ರೈಲು ನಿಲ್ದಾಣವನ್ನು ಸೇರ್ಪಡೆಗೊಳಿಸಿ ಮೂಲಸೌಕರ್ಯ ಕಲ್ಪಿಸಬೇಕು. ಪ್ರಸ್ತಾವಿತ ಯೋಜನೆಯಡಿ ಸೊರಬವನ್ನು ಸೇರಿಸುವಂತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಶಿವಮೊಗ್ಗದಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವರು ಪಾಲ್ಗೊಂಡಿದ್ದರು. ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅರಮನೆ ಆವರಣದಲ್ಲಿ ಆಯೋಜಿತ ರಂಗೋಲಿ ಸ್ಪರ್ಧೆಯಲ್ಲಿ 63 ವರ್ಷ ವಯಸ್ಸಿನ ಮೈಸೂರು ಮೂಲದ ಸರಸಮ್ಮ ಪ್ರಥಮ ಬಹುಮಾನ ಪಡೆದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಗಾಮಿನಹಳ್ಳಿಯ ಸಾವಿತ್ರಿ ದ್ವಿತೀಯ ಸ್ಥಾನಕ್ಕೆ ಭಾಜನರಾದರು. ಇಂದು ಬೆಳಗ್ಗೆ ಶಾಸಕ ಟಿಎಸ್ ಶ್ರೀವತ್ಸ ರಂಗೋಲಿ ಸ್ಪರ್ಧೆಗೆ ಚಾಲನೆ ನೀಡಿದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ 265 ಹೆಚ್ಚು ಸ್ಪರ್ಧಿಗಳು ಪಾಲ್ಗೊಂಡಿದ್ದರು. ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಮೇಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವ ಸುಧಾರಣೆಗಳ ಕುರಿತು ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ. ರಲ್ಲಿ ಪ್ರಾರಂಭವಾಯಿತು. ಬಡ ಕುಟುಂಬಗಳ ಮಹಿಳೆಯರಿಗೆ ಸ್ವಚ್ಛ ಅಡುಗೆ ಇಂಧನವನ್ನು ಪೂರೈಸುವ ಮೂಲಕ ಘನತೆ, ಆರೋಗ್ಯ ಮತ್ತು ಸಮಾನ ಅವಕಾಶ ಕಲ್ಪಿಸುವ ಗುರಿಯು ಈ ಯೋಜನೆ ಹೊಂದಿದೆ. 2026 ಮೇ ತಿಂಗಳ ವೇಳೆಗೆ ಬಡ ಕುಟುಂಬಗಳ ಮಹಿಳೆಯರಿಗೆ 10,05,00,000 ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. 2025-26 ಆರ್ಥಿಕ ವರ್ಷದಲ್ಲಿ ಮರುಭರ್ತಿ ಸಿಲಿಂಡರ್ ಬಳಕೆ ಸುಮಾರು 5ಕ್ಕೆ ಏರಿಕೆಯಾಗಿದೆ. ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ.

0: ಯುವಜನತೆ ಎಚ್ಐವಿ ಮತ್ತು ಏಡ್ಸ್ ಕುರಿತು ಜಾಗೃತರಾಗಬೇಕು. ಸೋಂಕಿಗೆ ಒಳಗಾಗದಂತೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಆರೋಗ್ಯವಂತ ಜೀವನ ರೂಪಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ನಗರದ ಹೊಳಲ್ಕೆರೆ ರಸ್ತೆಯ ಕನಕ ವೃತ್ತದಲ್ಲಿ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆ ಘಟಕ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿತ ಜಾಗೃತಿ ಮ್ಯಾರಥಾನ್ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು. ಇಂದು ಚಿತ್ರದುರ್ಗದ ಕೊನೆಯ ಪಾಳೆಗಾರ ವೀರ ಮದಕರಿ ನಾಯಕರ ಜಯಂತಿ. ತಾಯ್ನಾಡಿನ ರಕ್ಷಣೆಗಾಗಿ ಶತ್ರುಗಳ ವಿರುದ್ದ ಅಂಜದೆ ಹೋರಾಡಿದ ವೀರ ಮದಕರಿ ನಾಯಕರ ಅಪ್ರತಿಮ ಸಾಹಸ, ದೇಶಪ್ರೇಮ ಹಾಗೂ ಸಾಮಾಜಿಕ ಕಾಳಜಿ ಎಂದೆಂದಿಗೂ ಅಮರ ಎಂದಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಶೌರ್ಯ, ಸಾಹಸ ಮತ್ತು ದೇಶಪ್ರೇಮದ ಸಂದೇಶವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಆಯೋಜಿಸಿರುವ ವಿಜಯ ಜ್ಯೋತಿ ಯಾತ್ರೆಗೆ ವಿಧಾನಸೌಧದ ಪೂರ್ವದ್ವಾರದ ಭವ್ಯ ಮೆಟ್ಟಿಲುಗಳ ಮುಂಭಾಗ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ಕೇಳುಗರಿಗೆಲ್ಲ ನಮಸ್ಕಾರ, ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ನಾದೋಪಾಸನ ಸಂಗೀತ ಶಾಲೆಯವರಿಂದ ದಸರಾ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ.
3: ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಾದೋಪಾಸನ ತಂಡದಿಂದ ನಮ್ಮ ನಾಡ ಹಬ್ಬವಾದ ದಸರಾ ಹಬ್ಬದ ಶುಭಾಶಯಗಳು.
4: ನಾನು ಅಶ್ವಿನಿ.
5: ನಾನು ಅಪರ್ಣ.
4: ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ. ಮೈಸೂರಿನ ಆಸ್ಥಾನದ ವಿದ್ವಾಂಸರಾದ ಶ್ರೀ ಬಸಪ್ಪ ಶಾಸ್ತ್ರಿ ವಿರಚಿತ ಕಾಯೋ ಶ್ರೀ ಗೌರಿ ಸ್ತುತಿಯೊಂದಿಗೆ ಪ್ರಾರಂಭಿಸೋಣವೇ.
6: ಆಗಬಹುದು.

0: ಶ್ರೀ ಗೌರಿ ಸ್ತುತಿಯನ್ನು ಕೇಳಿದ್ವಿ. ಈಗ ಅಪರ್ಣಾರವರು ದಸರಾ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತಾರೆ, ಬನ್ನಿ ಕೇಳೋಣ.
1: ವಿಜಯನಗರ ಅರಸರ ಕಾಲದಲ್ಲಿ ಇದು ಪ್ರಾರಂಭವಾಯಿತು. ಈ ಪದ್ಧತಿ ತದನಂತರದಲ್ಲಿ ಒಡೆಯರ್ಗಳ ಮೂಲಕ ಮೈಸೂರು ದಸರಾ ಎಂದು ಪ್ರಖ್ಯಾತಿ ಪಡೆದುಕೊಂಡಿದೆ. ಕ್ರಿಸ್ತಶಕ ಸುಮಾರು 1610 ಶ್ರೀರಂಗಪಟ್ಟಣದಲ್ಲಿ ನಡೆದ ದಸರಾವನ್ನು ನಾವು ಇತಿಹಾಸದಲ್ಲಿ ನೋಡಬಹುದು ಅಲ್ವಾ ಅಶ್ವಿನಿಯವರೇ?
0: ಹೌದೌದು,
1: ಖಂಡಿತ ಅದು ದಾಖಲಿಸಲಾಗಿದೆ. ಮತ್ತೆ 1799 ನಂತರ ಮೈಸೂರಿನಲ್ಲಿ ದಸರಾ ಆಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲು ಪ್ರಾರಂಭಿಸಿದ್ದಾರೆ, ಎಲ್ಲರಿಗೂ ಗೊತ್ತೇ ಇದೆ.
0: ಹೌದೌದು, ಇತಿಹಾಸದ ಬಗ್ಗೆ ತಿಳ್ಕೊಂಡ್ವಿ, ದಸರಾ ಆಚರಣೆ ಬಗ್ಗೆ ತಿಳ್ಕೊಳ್ಳೋಣ. ಅದನ್ನು ನಾಗಲಕ್ಷ್ಮಿಯವರು ತಿಳಿಸ್ಕೊಡ್ತಾರೆ, ತಿಳಿಸ್ಕೊಡ್ಬೋದಾ?
2: ಖಂಡಿತವಾಗಿ. ಕರ್ನಾಟಕದ ಹಳೆಯ ಮೈಸೂರು ಭಾಗದಲ್ಲಿ ದಸರಾ ಸಮಯದಲ್ಲಿ ಬೊಂಬೆಗಳನ್ನು ಕೂಡಿಸುವ ಮತ್ತು ಪೂಜಿಸುವಂತಹ ಪದ್ಧತಿ ಇದೆ. ಇದಕ್ಕೆ ಬೊಂಬೆಗಳ ಹಬ್ಬ ಅಂತ ಕರಿತೀವಿ, ನಿಮ್ಗೆಲ್ಲ ಗೊತ್ತಲ್ವಾ?
3: ಖಂಡಿತ ಗೊತ್ತು.
2: ಮಂಡ್ರಿಗಿಂತ ಮಾಡಿದಂತಹ ಬೊಂಬೆಗಳನ್ನ ಇಟ್ಟು ಪೂಜೆಯನ್ನ ಮಾಡ್ತಾರೆ. ಈ ಹಬ್ಬವನ್ನ 10 ದಿನಗಳ ಕಾಲ ಬಹಳ ಶ್ರದ್ಧಾ ಭಕ್ತಿ ಮತ್ತು ಗೌರವದಿಂದ ವಿಜೃಂಭಣೆಯಿಂದ ಪೂಜೆಯನ್ನ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮನೆಗಳಲ್ಲಿ ಎಷ್ಟು ಚಂದವಾಗಿ ಬೊಂಬೆಗಳನ್ನ ಕೂಡಿಸ್ತಾರೋ ಅಂತಹವರನ್ನ ಕಂಡುಹಿಡಿದು ಅವರಿಗೆ ಬಹುಮಾನಗಳನ್ನು ಸಹ ಕೊಡಲಾಗುತ್ತದೆ. ಇದೆಲ್ಲ ನಿಮಗೆ ಗೊತ್ತಲ್ವಾ?
3: ಹೌದು, ಎಲ್ಲರೂ ಬಹುಮಾನಗಳನ್ನ ಕೊಡ್ತಾ ಇದ್ರು, ನಮಗೂ ತುಂಬಾ ಚೆನ್ನಾಗಿ ಗೊತ್ತಿದೆ.
0: ಇತಿಹಾಸ ಆಚರಣೆ ಬಗ್ಗೆ ತಿಳ್ಕೊಂಡ್ವಿ, ಈಗ ಒಂದು ಸುಮಧುರವಾದ ಸರಸ್ವತಿ ಸ್ತುತಿಯನ್ನು ಕೇಳೋಣ, ಬನ್ನಿ.

0: ಸ್ತುತಿಯೊಂದಿಗೆ ಕಾರ್ಯಕ್ರಮ ಮುಂದುವರೆಸುತ್ತಾ ಮೈಸೂರು ದಸರಾ ವಿಶೇಷತೆಗಳ ಬಗ್ಗೆ ಕಲ್ಪನಾ ಮತ್ತು ವೀಣಾ ಅವರಿಂದ ತಿಳ್ಕೊಳ್ಳೋಣ, ಬನ್ನಿ.
1: ಖಂಡಿತ ತಿಳಿಸ್ಕೊಡ್ತೀನಿ. ದಸರಾದಲ್ಲಿ ಪ್ರಮುಖ ಆಕರ್ಷಣೆ ಎಂದರೆ ಅಲಂಕೃತವಾದ ಆನೆಗಳೊಂದಿಗೆ ನಡೆಯುವ ಭವ್ಯ ದಸರಾ ಮೆರವಣಿಗೆ. ನೋಡಲು ಜನರೆಲ್ಲ ಎಷ್ಟು ಉತ್ಸಾಹದಿಂದ ಕಾಯ್ತಾ ಇರ್ತಾರೆ ಅಲ್ವಾ ವೀಣಾ?
2: ಹೌದು ಕಲ್ಪನಾ, ಹಾಗೆ ಮೈಸೂರು ಅರಮನೆ ವಿದ್ಯುತ್ ದೀಪಾಲಂಕಾರ ದಸರಾ ಸಮಯದಲ್ಲಿ ಅರಮನೆ ಸೌಂದರ್ಯವನ್ನೇ ಹೆಚ್ಚಿಸುತ್ತಿದೆ.
1: ಹಾಗೆ ಕೆಲವು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಎಲ್ಲಾ ಕಡೆ ಸಂಗೀತ, ನೃತ್ಯ, ನಾಟಕ, ಜಾನಪದ ಕಾರ್ಯಕ್ರಮಗಳು, ಹಾಗೂ ಮುಖ್ಯ ಆಕರ್ಷಣೆ ಎಂದರೆ ಯುವ ದಸರಾ ನಡೆಯುವುದು ಕೂಡ ಒಂದು ವಿಶೇಷ. ಮೈಸೂರು ಸಾಂಸ್ಕೃತಿಕ ನಗರಿ ಎಂಬ ಬಿರುದಿಗೆ ತಕ್ಕಂತೆ ಕಲಾವಿದರ ಕಲರವವನ್ನು ನಾವು ಕೇಳಿ ಸಂಭ್ರಮಿಸುತ್ತೇವೆ ಅಲ್ವಾ ತನುಜಾ ಅವರೇ?
2: ಹೌದು ಖಂಡಿತ. ದಸರಾ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು, ಅಲಂಕೃತ ವಾಹನಗಳು ಮತ್ತು ಸ್ತಬ್ಧ ಚಿತ್ರಗಳು ಪ್ರಮುಖ ಆಕರ್ಷಣೆಯಾಗಿದೆ ಅಲ್ವಾ ಸುಮಾ ಅವರೇ?
3: ಖಂಡಿತ ಹೌದು.
1: ಸಾಂಪ್ರದಾಯಿಕ ಸಿಹಿ ತಿಂಡಿಗಳು ಹಾಗೂ ಗೊಂಬೆ ಕೂರಿಸುವವರ ಮನೆಗಳಲ್ಲಿ ಮಕ್ಕಳಿಗೆ ಬೊಂಬೆ ಬಾಗಿನ ಕೊಡ್ತಾರೆ, ಗೊತ್ತಾ ನಿಮ್ಗೆ ಸೌಮ್ಯ?
4: ಖಂಡಿತ ಹೌದು, ನಾವು ತಗೊಂಡ್ಬರ್ತಿದ್ವಿ, ನಾವು ಬಾಗಿನ ಕೊಡ್ತಾ ಇದ್ವಿ.
2: ಹೌದು ಹೌದು. ಇನ್ನು ದಸರಾ ವಸ್ತು ಪ್ರದರ್ಶನ, ವಿವಿಧ ವಸ್ತುಗಳು ಹಾಗೂ ಆಹಾರ ಮತ್ತು ಮನೋರಂಜನೆಯ ಮಳಿಗೆಗಳು ಅರಮನೆ ಮುಂಭಾಗದಲ್ಲಿ ದೊಡ್ಡಕೆರೆ ಮೈದಾನದಲ್ಲಿ ಆಯೋಜಿಸಿರ್ತಾರೆ. ಅಲ್ಲೂ ಕೂಡ ವಿಪರೀತ ಜನ ಭಾಗವಹಿಸಿರ್ತಾರೆ. ವಿಜೃಂಭಣೆಯಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಲ್ವಾ ಸೌಮ್ಯ ಅವರೇ?
4: ಹೌದು, ನಾವು ಹೋಗಿದ್ವಿ ಕಲ್ಪನಾ, ತುಂಬಾ ಚೆನ್ನಾಗಿತ್ತು.
1: ಹೌದು, ಎಲ್ಲರೂ ಸಾಮಾನ್ಯ ಇದನ್ನು ನೋಡೇ ಇರ್ತಾರೆ. ಹಾಗೂ ನಮ್ಮಲ್ಲಿ ದಸರಾ ಹಬ್ಬಗಳು ನಾಡ ಹಬ್ಬವಾಗಿ ಪ್ರಸಿದ್ಧಿಯಾಗಿದೆ. 9 ದಿನಗಳ ಮಿಂದೇಳುವ ಜನರು 10ನೇ ದಿನ ವಿಜಯದಶಮಿಯ ದಿನದಂದು ತಾಯಿ ಚಾಮುಂಡೇಶ್ವರಿಯನ್ನು ಅಂಬಾರಿಯಲ್ಲಿಟ್ಟು ಸಂಭ್ರಮಿಸುತ್ತಾ ಜಂಬೂ ಸವಾರಿಯೊಂದಿಗೆ ಈ ನಾಡ ಹಬ್ಬವನ್ನು ಸಂಪನ್ನಗೊಳಿಸುತ್ತಾರೆ. ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ?
3: ಹೌದು ಗೊತ್ತಿದೆ ನಮ್ಗೆಲ್ಲ. ತುಂಬಾ ಸೊಗಸಾಗಿ ತಿಳಿಸ್ಕೊಟ್ರಿ. ವಿಶೇಷತೆ ತಿಳ್ಕೊಂಡ್ಮೇಲೆ ಗೊಂಬೆ ಕೂರಿಸುವ ಪದ್ಧತಿಯನ್ನು ತಿಳ್ಕೊಬೇಕಲ್ವಾ? ಅದನ್ನ ತನುಜಾ ಮತ್ತು ಸೌಮ್ಯ ಅವರಿಂದ ತಿಳ್ಕೊಳ್ಳೋಣ, ಬನ್ನಿ.
5: ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ನಮ್ಮ ಮನೆಯಲ್ಲಿ ಗೊಂಬೆ ಕೂರಿಸೋ ಪದ್ಧತಿಯು ನನ್ನ ಅತ್ತೆಯವರ ಕಾಲದಿಂದನೂ ಇದೆ. ನನ್ನ ತವರು ಮನೆಯಲ್ಲಿದ್ದ ಆಚರಣೆಯು ಅತ್ತೆ ಮನೆಯಲ್ಲೂ ಇದ್ದಿದ್ರಿಂದ ನನ್ನ ಆಸಕ್ತಿ ಹೆಚ್ಚಾಗಿ ನನ್ನ ಕ್ರಿಯೇಟಿವಿಟಿನ ಬೆಳೆಸ್ಕೊಳ್ಳಕ್ಕೆ ಹೆಲ್ಪ್ ಆಯ್ತು ನನಗೆ. ಕಳೆದ 32 ವರ್ಷಗಳಿಂದ ಪ್ರತಿ ವರ್ಷನೂ ನಾನು ನನ್ನ ಕಲ್ಪನೆಯಿಂದ

0: ಗೊಂಬೆಗಳನ್ನ ಜೋಡಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಗೊಂಬೆಗಳನ್ನ ಕೂರಿಸ್ತೀವಿ. ಈ ವಿಷಯದಲ್ಲಿ ನಾನಂತೂ ತುಂಬಾ ಪುಣ್ಯವಂತೆಪ್ಪ. ಪ್ರತಿ ವರ್ಷನೂ ಒಂದೊಂದು ವಿಶೇಷತೆಯಿಂದ ಬೊಂಬೆ ಕೂರಿಸ್ತೀವಿ. ಬೊಂಬೆ ಕೂರಿಸೋದು ಒಂದು ಟೀಮ್ ವರ್ಕ್. ಗೊಂಬೆಗಳಲ್ಲಿ ಪಟ್ಟದ ಬೊಂಬೆಗಳಿಗೆ ವಿಶೇಷ ಆದ್ಯತೆ ಇದೆ, ಹೌದಲ್ವಾ?
1: ಖಂಡಿತ ಹೌದು,
2: ಖಂಡಿತ ಕಲ್ಪನಾ. ಈ ದಸರಾ ಗೊಂಬೆ ಇಡೋ ಸಂಪ್ರದಾಯ ನಾವು ನಮ್ಮ ಮುಂದಿನ ಪೀಳಿಗೆಗೂ ಹೇಳ್ಕೊಡ್ಬೇಕು. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಹಸ್ತಾಂತರಿಸುವಲ್ಲಿ ಇದು ಸಹಕಾರ ಮಾಡುತ್ತೆ. ಮನೆ ಮನೆಗಳಲ್ಲಿ ಗೊಂಬೆ ಕೂರಿಸುವ ಸಂಪ್ರದಾಯ ಮಕ್ಕಳಲ್ಲಿ ಒಂದು ಹುರುಪನ್ನು ಕೊಡುತ್ತೆ, ಮಹಿಳೆಯರಿಗೆ ಒಂದು ಚೇತನವನ್ನು ಕೊಡುತ್ತೆ, ಅಲ್ವಾ ವೀಣಾ?
1: ಹೌದು, ಖಂಡಿತ.
2: ಹೆಸರೇ ಸೂಚಿಸುವಂತೆ ನವರಾತ್ರಿ ಅಂದ್ರೆ 9 ರಾತ್ರಿಗಳು. ಈ ದಿನ ನವದುರ್ಗೆಯರನ್ನು ನಾವು ಪೂಜಿಸುತ್ತೇವೆ. ಈ 9 ದಿನದ ಒಂದೊಂದು ದಿನಾನು ಒಂದೊಂದು ದೇವರನ್ನು ಅವತಾರಗಳಲ್ಲಿ ಪೂಜೆ ಮಾಡ್ತೀವಿ, ಅಲ್ವಾ ವೀಣಾ?
1: ಹೌದು,
3: ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಗೌರಮ್ಮನ ಬರ ಮಾಡ್ಕೊಂಡ್ವಿ, ಸರಸ್ವತಿಯನ್ನ ಆಹ್ವಾನಿಸಿದ್ವಿ, ಈಗ ಲಕ್ಷ್ಮಿಯನ್ನು ಕರೆಯೋಣ ಬನ್ನಿ, ಒಂದು ಸ್ತುತಿಯ ಮೂಲಕ.

0: ಪುರಂದರದಾಸರ ವಿರಚಿತ ಲಕ್ಷ್ಮೀ ಬಾರಮ್ಮ ಸ್ತುತಿಯನ್ನು ಕೇಳಿದ್ವಿ. ಈಗ ಇನ್ನೂ ಕೆಲವು ವಿಷಯಗಳನ್ನ ರಸಪ್ರಶ್ನೆಯ ಮೂಲಕ ತಿಳ್ಕೊಳ್ಳೋಣ. ಎಲ್ಲ ಸಿದ್ಧವಾಗಿದ್ದೀರಾ ಅಲ್ವಾ?
1: ಖಂಡಿತ ಸಿದ್ಧವಾಗಿದ್ದೀವಿ.
2: ಆಗಬಹುದು. ಈಗ ನಾನು ವೀಣಾ ಅವರಿಂದ ರಸಪ್ರಶ್ನೆ ಕಾರ್ಯಕ್ರಮನ ಶುರು ಮಾಡಬಹುದಾ?
1: ಓ ಖಂಡಿತ.
2: ಹಾ, ಮೈಸೂರು ದಸರಾವನ್ನು ಕರ್ನಾಟಕ ಸರ್ಕಾರ ಮತ್ತು ಜನತೆ ಅಧಿಕೃತವಾಗಿ ಯಾವ ಹೆಸರಿನಿಂದ ಆಚರಿಸ್ತಾರೆ?
1: ಓ, ನಾಡ ಹಬ್ಬ ಎಂದು ಆಚರಿಸ್ತಾರೆ ಅಲ್ವಾ?
2: ಸರಿಯಾದ ಉತ್ತರನ?
3: ಹೌದು,
1: ಸರಿಯಾದ ಉತ್ತರ.
2: ಮುಂದಿನ ಪ್ರಶ್ನೆ ಲಕ್ಷ್ಮೀ ಅಮ್ಮ ಅವ್ರನ್ನ ಕೇಳ್ಬೋದಾ? ದಸರಾ ಜಂಬೂ ಸವಾರಿಯು ಆಕರ್ಷಣೆಯಾದ ಚಿನ್ನದ ಅಂಬಾರಿಯ ತೂಕ ಎಷ್ಟು?
4: 750 ಕೆಜಿ.
2: ಸರಿಯಾದ ಉತ್ತರನ?
1: ಸರಿಯಾದ ಉತ್ತರ.
2: ಖಂಡಿತ. ಮುಂದಿನ ಪ್ರಶ್ನೆ ಗಾಯತ್ರಿ ಅವರಿಗೆ. ಮೈಸೂರು ರಾಜ್ಯದಲ್ಲಿ ಮೊದಲ ಬಾರಿಗೆ ದಸರಾ ಹಬ್ಬ ಎಲ್ಲಿ ನಡೆಯಿತು?
5: ಶ್ರೀರಂಗಪಟ್ಟಣದಲ್ಲಿ.
1: ಸರಿಯಾದ ಉತ್ತರ.
2: ಈಗ ಮುಂದಿನ ಪ್ರಶ್ನೆ ನಾಗಲಕ್ಷ್ಮಿ ಅವರಿಗೆ. ನವರಾತ್ರಿಯ ಯಾವ ಪವಿತ್ರ ದಿನದಂದು ಮೈಸೂರಿನಲ್ಲಿ ಪ್ರಸಿದ್ಧ ಜಂಬೂ ಸವಾರಿ ಮೆರವಣಿಗೆ ಜರುಗುತ್ತದೆ?
4: ವಿಜಯದಶಮಿಯ ದಿನದಂದು.
6: ಹೌದು, ಸರಿಯಾದ ಉತ್ತರ ಹೇಳಿದ್ದಾರೆ.
0: ತನುಜ ಅವರೇ, ನೆಕ್ಸ್ಟ್ ನಿಮ್ ಕೇಳ್ಬೋದಾ?
4: ಖಂಡಿತವಾಗಿ ಕೇಳಿ.
0: ಮೈಸೂರಿನಲ್ಲಿ ದಸರಾ ಉತ್ಸವವನ್ನು

0: ಪ್ರಾರಂಭಿಸಿದ ಮೈಸೂರಿನ ಒಡೆಯರು ಯಾರು?
1: ರಾಜ ಒಡೆಯರವರು.
2: ಸರಿಯಾದ ಉತ್ತರ.
0: ಸೌಮ್ಯ ಅವರೇ, ಮುಂದಿನ ಪ್ರಶ್ನೆ ನಿಮಗೆ.
2: ಖಂಡಿತ ಕೇಳಿ.
0: ಆಧುನಿಕ ಮೈಸೂರಿನ ಶಿಲ್ಪಿ ಎಂದು ಯಾರನ್ನು ಕರೀತಾರೆ?
2: ಡಾಕ್ಟರ್ ಸರ್ರಂ ವಿಶ್ವೇಶ್ವರಯ್ಯ.
0: ಸರಿಯಾದ ಉತ್ತರ. ರೇವತಿ ಅವರೇ, ನಿಮ್ಗೆ ಮುಂದಿನ ಪ್ರಶ್ನೆ.
3: ನಾನು ಸಿದ್ಧ.
0: ಮೈಸೂರು ಒಡೆಯರ್ ರಾಜಲಾಂಛನ ಯಾವುದು?
3: ಗಂಡಬೇರುಂಡ.
0: ಸರಿಯಾದ ಉತ್ತರ. ಕಲ್ಪನಾ ಅವರೇ, ಕೇಳ್ಬೋದಾ?
4: ಖಂಡಿತ ಕೇಳಿಪ್ಪ, ನಾನು ರೆಡಿಯಾಗಿದ್ದೀನಿ.
0: ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಮತ್ತು ಕೇಂದ್ರ ಆರಾಧ್ಯ ದೈವ ಯಾವುದು?
4: ನಮ್ಮ ಮೈಸೂರನ್ನು ಕಾಯುತ್ತಿರುವಂತಹ ಚಾಮುಂಡೇಶ್ವರಿ ದೇವಿ.
0: ರಸಪ್ರಶ್ನೆ ಮೂಲಕ ಸುಮಾರು ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಕಾರ್ಯಕ್ರಮ ಮುಂದುವರಿಸುತ್ತಾ ನವದುರ್ಗೆಯರ ನವವರ್ಣನೆ ಬಗ್ಗೆ ರೇವತಿ ಅವರಿಂದ ತಿಳ್ಕೊಳ್ಳೋಣ ಬನ್ನಿ.
3: ಖಂಡಿತ ತಿಳ್ಕೊಳ್ಳೋಣ. ದಸರಾ ಹಬ್ಬವು ದುರ್ಗಾದೇವಿಯ 9 ಅವತಾರಗಳನ್ನ ಪ್ರತಿನಿಧಿಸುತ್ತೆ. ಪ್ರತಿದಿನವೂ ಒಂದೊಂದು ನಿರ್ದಿಷ್ಟ ಬಣ್ಣದ ಉಡುಗೆಯನ್ನ ಧರಿಸಿ ದೇವಿಗೆ ಪೂಜೆಯನ್ನ ಮಾಡಲಾಗುತ್ತೆ. ವರ್ಷ ವರ್ಷನೂ ಹಬ್ಬವು ಪ್ರಾರಂಭ ಆಗುವ ದಿನದ ಮೇಲೆ ಬಣ್ಣಗಳನ್ನ ಅವಲಂಬಿಸಲಾಗುತ್ತೆ. ಈ ವರ್ಷ ಭಾನುವಾರ ಬಂದಿರೋದ್ರಿಂದ ದಸರಾ ಪ್ರಾರಂಭವಾಗುವುದು ಆ ದಿನ ಆದ್ರಿಂದ ಮಾತಾ ಶೈಲಾಪುತ್ರಿಗೆ ಕೇಸರಿ ಬಣ್ಣದೊಂದಿಗೆ ಅಲಂಕಾರ ಮಾಡಲಾಗುತ್ತೆ. ಎರಡನೇ ದಿನದಂದು ಮಾತಾ ಬ್ರಹ್ಮಚಾರಿಣಿ ಬಿಳಿಯ ಬಣ್ಣ, ಮೂರನೇ ದಿನದಂದು ಮಾತಾ ಚಂದ್ರಘಂಟ ಕೆಂಪು ಬಣ್ಣ, ನಾಲ್ಕನೇ ದಿನ ಮಾತಾ ಕೂಷ್ಮಾಂಡ ನೀಲಿ ಬಣ್ಣ, ಐದನೇ ದಿನ ಮಾತಾ ಸ್ಕಂದಮಾತ ಹಳದಿ ಬಣ್ಣ, ಆರನೇ ದಿನ ಮಾತಾ ಕಾತ್ಯಾಯಿನಿ ಹಸಿರು ಬಣ್ಣ, ಏಳನೇ ದಿನ ಮಾತಾ ಕಾಳರಾತ್ರಿ ಬೂದು ಬಣ್ಣ, ಎಂಟನೇ ದಿನ ಮಾತಾ ಮಹಾಗೌರಿ ನೇರಳೆ ಬಣ್ಣ, ಒಂಬತ್ತನೇ ದಿನ ಮಾತಾ ಸಿದ್ಧದಾತ್ರಿ ಹಸಿರು ಬಣ್ಣ.
0: ನವವರ್ಣನೆ ಬಗ್ಗೆ ತುಂಬಾ ಸೊಗಸಾಗಿ ತಿಳಿಸ್ಕೊಡ್ರಿ. ಈಗ ದಸರಾ ಉದ್ದೇಶದ ಬಗ್ಗೆ ತಿಳ್ಕೊಳ್ಳೋಣ. ಗಾಯತ್ರಿ ಅವರಿಂದ ತಿಳ್ಕೊಳ್ಳೋಣ.
5: ಖಂಡಿತ ಹೇಳ್ತೀನಿ. ದಸರಾ ಬಗ್ಗೆ ಹೇಳುವುದಾದರೆ ಕೇವಲ ಒಂದು ಹಬ್ಬವಲ್ಲ, ಅದು ನಮ್ಮ ನಂಬಿಕೆ, ಸಂಸ್ಕೃತಿ, ಪರಂಪರೆ ಮತ್ತು ಜೀವನ ಮೌಲ್ಯಗಳ ಪ್ರತೀಕವಾಗಿದೆ. ಧರ್ಮದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ. ಗೊಂಬೆಯ ಹಬ್ಬವು ನಮ್ಮ ಸಂಸ್ಕೃತಿಯನ್ನು ಕಣ್ಣಿಗೆ ಕಾಣುವ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೊಂಡಿಯಾಗಿದೆ.
0: ಉದ್ದೇಶ ತಿಳ್ಕೊಂಡ್ವಿ. ಈಗ ಕಾರ್ಯಕ್ರಮ ಮುಂದುವರಿಸುತ್ತಾ ಆದಿಶಂಕರಾಚಾರ್ಯರಿಂದ ರಚಿತವಾದ ದುರ್ಗಾದೇವಿಯ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಸಿದ್ಧ ಸ್ತುತಿಯನ್ನು ಕೇಳೋಣ ಬನ್ನಿ.

0: ನಮ್ಮ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಟ್ಟು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ವಿಜೃಂಭಣೆಯಿಂದ ಆಚರಿಸುವ ಮೂಲಕ ನಮಗೆಲ್ಲ ದಸರಾ ಹಬ್ಬವು ನೀಡುವ ಸಂದೇಶ ಎಂದರೆ
1: ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ, ನಮ್ಮ ಪರಂಪರೆ, ನಮ್ಮ ಗುರುತು.
2: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ರೇವತಿ, ಕಲ್ಪನಾ, ವೀಣಾ, ಸೌಮ್ಯ, ನಾಗಲಕ್ಷ್ಮಿ, ಗಾಯತ್ರಿ, ಲಕ್ಷ್ಮಿಯಮ್ಮ, ಅಪರ್ಣ, ತನುಜ, ಅಶ್ವಿನಿ. ಇದುವರೆಗೂ ಮೈಸೂರಿನ ನಾದೋಪಾಸನ ಸಂಗೀತ ಶಾಲೆಯವರಿಂದ ದಸರಾ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ.
4: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30:29.
5: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಹಿಂದೆ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
6: ಅರೆ ವಾಹ್, ಇಷ್ಟು ಪಾಯಿಂಟ್ಸ್ ಹೇಗೆ ಬಂತು?
7: ಒಂದು ನಿಮಿಷ ಇಲ್ಲಿ ಕೇಳಿ ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ ವೈ. ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
8: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
8: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
8: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
10: ಮನೆ ಕೆಲ್ಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
12: FM 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಸಿದ್ಧ ಸ್ತುತಿಯನ್ನು ಕೇಳಿದ್ವಿ. ಈಗ ಕೊನೆಯ ಹಂತವಾದ ದಸರಾ ಹಬ್ಬದ ಸಂಕ್ಷಿಪ್ತ ವಿವರಣೆಯನ್ನು ಲಕ್ಷ್ಮೀ ಅಮ್ಮ ಅವರಿಂದ ತಿಳ್ಕೊಳ್ಳೋಣ ಬನ್ನಿ.
1: ಖಂಡಿತ ತಿಳ್ಕೊಳ್ಳೋಣ.
2: ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸಮಯವು ಎಷ್ಟೇ ಬದಲಾದರೂ ನಮ್ಮ ಬೇರುಗಳನ್ನು ಮರೆಯದೆ ಮುಂದಿನ ಪೀಳಿಗೆಗೆ

ಇದೊಂದು ಪ್ರಕಟಣೆ. ವಿರಾಜಪೇಟೆ ಇಸಿಎಚ್ಎಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳು ದಿನಾಂಕ 17 ಅಕ್ಟೋಬರ್ 2026 ಸೇವೆಗೆ ಲಭ್ಯವಿರುವುದಿಲ್ಲ ಎಂದು ಇಸಿಎಚ್ಎಸ್ನ ಅಧಿಕಾರಿಗಳು ತಿಳಿಸಿರುತ್ತಾರೆ. ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯ ಕೃಷಿ ಅನುಭವಗಳನ್ನು ಕುರಿತು ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಪ್ರಗತಿಪರ ರೈತರಾದ ಮಕ್ಕಿಮನೆ ಸುಧೀರ್ ಕುಮಾರ್ ಕೆಎಸ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇಂದು ರಾತ್ರಿ 8:00 ಮಹಿಳಾ ವಾಣಿಯಲ್ಲಿ ನಾಡಹಬ್ಬ ದಸರಾ ಸಂದರ್ಭದಲ್ಲಿ ಕೊಡಗು ಮೂರ್ನಾಡಿನ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. 8:30 ಅರೆಭಾಷೆ ಐಸಿರಿ. ತುಲಾ ಸಂಕ್ರಮಣದ ಪ್ರಯುಕ್ತ ಕಾವೇರಿ ಸಂಕ್ರಾಂತಿ ಕುರಿತು ಪಟ್ಟಡ ಶಿವಕುಮಾರ್ ಅವರಿಂದ ಭಾಷಣ. ಕಾರ್ಯಕ್ರಮ ನಿರ್ಮಾಣ ಸ್ವಾತಿ ಎಂಜಿ. 9:15 ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. 9:30 ಹಿಂದಿ ಚಿತ್ರಗೀತೆಗಳು, 10:00 ಕಾಡುವ ಹಾಡುಗಳು, ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇಂದು ಸಂಧಿವಾತ ಕುರಿತಂತೆ ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುತ್ತಾರೆ ಕೀಲು ನೋವು ತಜ್ಞ ವೈದ್ಯರಾದ ಡಾಕ್ಟರ್ ಪ್ರಮೋದ್ ಛಬ್ಬಿ. ಇವರನ್ನು ಸಂದರ್ಶಿಸುತ್ತಾರೆ ಉಷಾ ಕುಲಕರ್ಣಿ. ಕೇಳುಗರೆ ನಮಸ್ಕಾರ. ಅಕ್ಟೋಬರ್ 12 ವಿಶ್ವ ಸಂಧಿವಾತ ದಿನ, ಅಂದರೆ ವರ್ಲ್ಡ್ ಅರ್ಥರೈಟಿಸ್ ಡೇ. ಏನಿದು ಸಂಧಿವಾತ, ಯಾಕೆ ಈ ಕಾಯಿಲೆಗೆ ಅವೇರ್ನೆಸ್ ಬೇಕು, ಇದರ ಲಕ್ಷಣಗಳೇನು ಎಂಬುದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಈ ವಿಷಯ ಕುರಿತಂತೆ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಧಾರವಾಡದ ಖ್ಯಾತ ಕೀಲು ರೋಗ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಪ್ರಮೋದ್ ಛಬ್ಬಿ ಅವರು. ಬನ್ನಿ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ಸ್ವಾಗತವನ್ನ ಕೋರೋಣ. ಡಾಕ್ಟರ್ ಪ್ರಮೋದ್ ಛಬ್ಬಿ ಅವರೇ ನಮಸ್ಕಾರ ಮತ್ತು ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು.
0: ಡಾಕ್ಟರ್, ಇತ್ತೀಚಿನ ದಿನದೊಳಗ ನಾವು ನೋಡ್ತೀವಿ ವಯಸ್ಸಾದವರಲ್ಲಿ ಅಷ್ಟೇ ಅಲ್ಲ ಸಣ್ಣ ವಯಸ್ಸಿನವರಲ್ಲೂ ಸಹ ಈ ಸಂಧಿವಾತ ಕೀಲು ನೋವು ಕಾಣ್ತಾ ಇದೆ. ಈ ಕೀಲು ನೋವು ಸಂಧು ನೋವುಗಳು ಕಾಣಿಸ್ಕೊಳ್ತಾ ಇವೆ ಅಂತಂದ ತಕ್ಷಣ ವೈದ್ಯರ ಹತ್ರ ಹೋಗ್ತೀವಿ, ವೈದ್ಯರ ಹತ್ರ ನಿಮಗೆ ಸಂಧಿವಾತ ಶುರು ಆಗಿದೆ ಅಂತ ಹೇಳಿ. ಹಂಗಾದ್ರೆ ಈ ಸಂಧಿವಾತ ಅಂದ್ರೇನು ಮತ್ತೆ ಇದರ ಲಕ್ಷಣಗಳೇನು, ಎಷ್ಟು ವಿಧದ ಸಂಧಿವಾತಗಳು ಇವೆ ಅಂತ ಹೇಳಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಿ?
1: ಇದು ಇಂದಿನ ಕಾಲದಲ್ಲಿ ತುಂಬಾ ಮುಖ್ಯವಾದ ಕಾಯಿಲೆ ಅನ್ಬಹುದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಕಾಯಿಲೆಗಳ ಪರಿಣಾಮ ಸಾಕಷ್ಟು ಜನರಲ್ಲಿ ಹೆಚ್ಚಿನ ರೀತಿಯಿಂದ ಕಂಡು ಬರ್ತಾ ಇದೆ. ಸೊ ಆದ್ದರಿಂದ ಈ ಸಂಧಿವಾತ ಅಂದ್ರೆ ಏನಪ್ಪಾ, ಇದು ಒಂದೇ ಕಾಯಿಲೆ ಅಲ್ಲ, ಇದು ಅನೇಕ ಕಾಯಿಲೆಗಳ ಒಂದು ಮಿಶ್ರಣ ಅನ್ಬಹುದು. ಸೊ ಇದರಲ್ಲಿ ಸುಮಾರು ಒಂದು 200 ಪ್ರಕಾರ ಬೇರೆ ಬೇರೆ ಬೇರೆ ಕಾಯಿಲೆಗಳನ್ನು ನಾವು ಕಂಡುಹಿಡ್ಕೋಬಹುದು. ಸೊ ಇದರದೆಲ್ಲ ಮುಖ್ಯವಾದ ಅಂಶ ಕೀಲು ನೋವು, ಆದ್ದರಿಂದ ಇದಕ್ಕೆ ಸಂಧಿವಾತ ಅಂತ ಕಾಮನ್ ಆಗಿ ನಾವು ಹೆಸರಿಟ್ಬಿಟ್ಟಿವಿ.
0: ಡಾಕ್ಟ್ರೆ, 200 ತರದ್ದು ಅಂತ ಹೇಳಿದ್ರಿ ಸಂಧಿವಾತಗಳು, 200 ತರಹದ ಸಂಧಿವಾತಗಳು ಒಮ್ಮೆಲೆ ಬರಬಹುದಾ ಅಥವಾ ಕೆಲವಷ್ಟೇ ಸಾಮಾನ್ಯವಾಗಿ ಸಂಧಿವಾತಗಳು ಜನರಲ್ಲಿ ಕಂಡು ಬರ್ತಾವು ಅಂತ ಹೇಳ್ತೀರೋ?
1: ನಿಜ, ಎಲ್ಲಾನು ಅಷ್ಟು ಕಾಮನ್ ಅಲ್ಲ, ಕೆಲವನ್ನು ಮಾತ್ರ ಕಾಮನ್ ಆಗಿ ಕಂಡು ಬರ್ತೀವಿ. ಅದರಲ್ಲಿ ಮುಖ್ಯವಾದದಂದ್ರೆ ಆಸ್ಟಿಯೋ ಆರ್ಥರೈಟಿಸ್, ಅಂದ್ರೆ ವಯಸ್ಕರಲ್ಲಿ ಕಂಡು ಬರುವ ಮೊಣಕಾಲು ನೋವುಗಳು, ಅದು ಭಾರಿ ಕಾಮನ್, ಆಲ್ಮೋಸ್ಟ್ ಎಲ್ಲರಿಗೂ ಒಂದು ವಯಸ್ಸಾದ್ಮೇಲೆ ಕಂಡೇ ಕಾಣಿಸ್ತೀವಿ. ಬಟ್ ಅದಲ್ಲದೆ ಇನ್ನೊಂದಿಷ್ಟು ವಾತಗಳಿವೆ ಈ ಸಂಧಿವಾತಗಳಲ್ಲಿ, ಅದು ಲೈಕ್ ರುಮಟಾಯ್ಡ್ ಆರ್ಥರೈಟಿಸ್, ಎಸ್ ಎಲ್ ಇ ರಿಲೇಟೆಡ್ ಆರ್ಥರೈಟಿಸ್, ಆಂಕಲೋಜಿಂಗ್ ಸ್ಪಾಂಡಲೈಟಿಸ್ ರಿಲೇಟೆಡ್ ಆರ್ಥರೈಟಿಸ್, ಈ ತರದ್ದೇನ ಕಾಯಿಲೆಗಳವಲ್ಲ ಅವು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಾಗಿವೆ. ಅದಕ್ಕೆ ಕಾರಣ ಅನೇಕಗಳಿವೆ. ಬಟ್ ಈ ಕಾಯಿಲೆಗಳು ಎಲ್ಲದರದ್ದು ಕಾಮನ್ ಅಂಶಗಳೇನಪ್ಪಾ ಅಂತಂದ್ರೆ ಕೀಲುಗಳಲ್ಲಿ ಕಂಡು ಬರುವಂತ ನೋವು ಮತ್ತು ಊತ.
0: ಈ ಸಂಧಿವಾತ ಮತ್ತು ಕೀಲು ನೋವು ಆರ್ಥರೈಟಿಸ್ ರುಮಟಾಲಜಿ ಒಂದೇ ಅಂತಿರೇನು?
1: ಸಂಧಿವಾತ ಅಂದರೆ ಕೈ ಕಾಲು ಕತ್ತು ಹಾಗೂ ಬೆನ್ನಿನಲ್ಲಿರುವ ಕೀಲುಗಳ ನೋವು ಹಾಗೂ ಊತದ ಕಾಯಿಲೆ. ಈ ಸಂಧಿವಾತದ ಅಧ್ಯಯನವೇ ರುಮಟಾಲಜಿ ಎಂಬ ಶಾಸ್ತ್ರ. ಈ ಶಾಸ್ತ್ರವು ದೇಹದ ಅನೇಕ ಆಂತರಿಕ ಕಾಯಿಲೆಗಳ ಸಂಧುಗಳಲ್ಲಿ ಅಭಿವ್ಯಕ್ತವಾಗುವ ಲಕ್ಷಣಗಳ ಗಹನವಾದ ಅಧ್ಯಯನವಾಗಿದೆ. ಇದು ಇತ್ತೀಚೆಗೆ ಬಂದಿರುವ ಶಾಸ್ತ್ರ. ಇದು ಆಂತರಿಕ ಕಾಯಿಲೆ ಅಂದರೆ ಜನರಲ್ ಮೆಡಿಸಿನ್ 3 ವರ್ಷಗಳ ಅಧ್ಯಯನ ಮಾಡಿದ ನಂತರ ಹೆಚ್ಚಿನ ಅಧ್ಯಯನದ ಸೂಪರ್ ಸ್ಪೆಷಾಲಿಟಿ ಶಾಸ್ತ್ರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಂಧು ನೋವಿನಿಂದ ಬಳಲುತ್ತಿರುವ ಸಂಖ್ಯೆ ಹೆಚ್ಚಾಗಿದೆ. ಒಂದು ಸಮೀಕ್ಷೆ ಪ್ರಕಾರ 40% ಜನ ಈ ತೊಂದರೆಗಾಗಿ ತಜ್ಞ ವೈದ್ಯರನ್ನು ಕಾಣುತ್ತಾರೆ. ಆ ಕಾರಣಗಳಿಂದಲೇ ಈ ಹೊಸ ಶಾಸ್ತ್ರ. ನಮ್ಮ ಶರೀರದ ಅನೇಕ ಕಾಯಿಲೆಗಳು ಸಂಧು ನೋವುಗಳ ರೀತಿಯಲ್ಲಿ ರೋಗಿಯ ಗಮನಕ್ಕೆ ಬರುತ್ತವೆ. ಇವುಗಳು ರೋಗದ ಪ್ರಾಥಮಿಕ, ಮಧ್ಯ ಅಥವಾ ಕೊನೆಯ ಹಂತದಲ್ಲಿ ಕಾಣಿಸಿಕೊಳ್ಳಬಹುದು. ಇವುಗಳ ಸೂಕ್ಷ್ಮವಾದ ಅಧ್ಯಯನದಿಂದ ಆಂತರಿಕ ರೋಗಗಳನ್ನು ಬೇಗನೆ ಪತ್ತೆ ಹಚ್ಚಿ ಚಿಕಿತ್ಸೆಯನ್ನು ಪರಿಣಾಮಕಾರಿಯಾಗಿ ಮಾಡಬಹುದು. ಎಲ್ಲಾ ಸಂಧಿವಾತಗಳು ಒಂದೇ ಅಲ್ಲ, ಸಂಧಿವಾತದಲ್ಲಿ ಅನೇಕ ಪ್ರಕಾರಗಳಿರುತ್ತವೆ. ಸಣ್ಣ ವಯಸ್ಸಿನಲ್ಲೇ ಕಂಡುಬರುವ ಸಂಧಿವಾತಗಳಲ್ಲಿ ಮುಖ್ಯವಾದದ್ದು ಅಂದರೆ ರುಮಟಾಯ್ಡ್ ಸಂಧಿವಾತ, ಅಂದರೆ ರುಮಟಾಯ್ಡ್ ಆರ್ಥರೈಟಿಸ್. ಇದು ಕೈ ಬೆರಳು ಹಾಗೂ ಮಣಿಕಟ್ಟಿನ ಕೀಲಿನಗಳಲ್ಲಿ ಮುಖ್ಯವಾಗಿ ಕಂಡುಬರುತ್ತದೆ. ನಂತರ ವೈರಾಣುಗಳಿಂದ ಉಂಟಾಗುವ ಸಂಧಿವಾತ, ಅಂದರೆ ವೈರಲ್ ಆರ್ಥರೈಟಿಸ್, ಇದರಲ್ಲಿ ಚಿಕನ್ ಗುನ್ಯ ಆರ್ಥರೈಟಿಸ್ ಒಂದಾಗಿದೆ. ಬೆನ್ನು ನೋವಿನಂತೆ ಕಂಡು ಬರುವಂತಹ ಸಂಧಿವಾತ ಅಂದರೆ ಸ್ಪೊಂಡೈಲೋ ಆರ್ಥರೈಟಿಸ್. ನಂತರ ಗೌಟ್ ಸಂಧಿವಾತ, ಅಂದರೆ ಕೆಲವು ಆಹಾರ ಹಾಗೂ ದ್ರವ್ಯಗಳನ್ನು ಸೇವಿಸುವುದರಿಂದ ಹೆಚ್ಚಾಗುವ ವಾತ. ನಂತರ ಕನೆಕ್ಟಿವ್ ಟಿಶ್ಯೂ ಡಿಸೀಸ್ ಸಂಧಿವಾತ, ಅಂದರೆ ಶರೀರದ ಅವಯವಗಳಿಗೆ ಧಕ್ಕೆ ತರುವ ಕಾಯಿಲೆ ಜೊತೆಗೆ ಬರುವಂತಹ ಸಂಧಿವಾತ, ಇದರಲ್ಲಿ ಎಸ್ ಎಲ್ ಇ, ಶುಗ್ರನ್ ಸಿಂಡ್ರೋಮ್, ವ್ಯಾಸ್ಕ್ಯುಲೈಟಿಸ್, ಮಯೋಸೈಟಿಸ್, ಸ್ಕ್ಲಿರೋಡರ್ಮ ಇತ್ಯಾದಿ ಅನೇಕ ಕಾಯಿಲೆಗಳು ಬರುತ್ತವೆ. ಉದಾಹರಣೆಗೆ ಎಸ್ ಎಲ್ ಇ, ಈ ಕಾಯಿಲೆ ಮೊದಲನೆಯ ಹಂತದಲ್ಲಿ ಕೇವಲ ಜ್ವರ ಹಾಗೂ

0: ಸಂದು ನೋವು ಅಂತೆ ಕಂಡು ಬರಬಹುದು. ಆದರೆ ಇದೇ ಕಾಯಿಲೆ ನರಗಳ ತೊಂದರೆ, ಬಿಳಿ ರಕ್ತಗಳ ಕಡಿಮೆಯಾಗುವಿಕೆ, ಚರ್ಮದ ತೊಂದರೆ, ಕಣ್ಣು ಹಾಗೂ ಕೂದಲ ಮೇಲೆ ಪ್ರಭಾವವನ್ನೂ ತೋರಿಸುವ ಸಾಧ್ಯತೆ ಇರುತ್ತದೆ. ತೀವ್ರ ಪ್ರಮಾಣದಲ್ಲಿ ಕಿಡ್ನಿ, ಪುಪ್ಪುಸ ಹಾಗೂ ಹೃದಯಗಳಿಗೂ ಧಕ್ಕೆ ಉಂಟು ಮಾಡುವ ಸಾಧ್ಯತೆ ಕೂಡ ಇರುತ್ತದೆ. ಆದ್ದರಿಂದಲೇ ಈ ಶಾಸ್ತ್ರಕ್ಕೆ ಸಂಧಿವಾತ ಮತ್ತು ಪ್ರತಿರಕ್ಷಾ ಶಾಸ್ತ್ರ ಅಂದರೆ ರುಮಟಾಲಜಿ ಅಂಡ್ ಕ್ಲಿನಿಕಲ್ ಇಮ್ಯುನಾಲಜಿ ಎಂದು ಕರೆಯುತ್ತಾರೆ. ಅದೇ ರೀತಿ ಚಿಕ್ಕ ಮಕ್ಕಳಲ್ಲಿಯೂ ಕೂಡ ಸಂಧಿವಾತ ಕಂಡುಬರುವ ಸಾಧ್ಯತೆ ಇರುತ್ತದೆ. ಅದಕ್ಕೆ ಜುವೆನೈಲ್ ಇಡಿಯೋಪಥಿಕ್ ಆರ್ಥರೈಟಿಸ್ ಅಂತ ಹೇಳುತ್ತಾರೆ. ಈ ರೀತಿ ಸಂಧಿವಾತಗಳಲ್ಲಿ ಅನೇಕ ಪ್ರಕಾರಗಳಿವೆ. ಇಷ್ಟೊಂದು ಪ್ರಕಾರಗಳಿರುವ ಸಂಧಿವಾತಗಳಲ್ಲಿ ನಿಮಗೆ ಬಂದಿರುವಂತಹ ನೋವು ಅಥವಾ ಊತಗಳ ಕಾರಣಗಳನ್ನು ತಿಳಿದುಕೊಳ್ಳಲು ಅನೇಕ ವಿಧಾನಗಳಿವೆ. ಮೊದಲನೆಯದಾಗಿ ರೋಗದ ಲಕ್ಷಣ ಮತ್ತು ರೋಗಿಯ ವಿವರವಾದ ಅಧ್ಯಯನ, ಸುಲಭವಾದ ರಕ್ತ ಮೂತ್ರ ತಪಾಸಣೆ ಮತ್ತು ಎಕ್ಸ್ರೇ. ಅದಾದಮೇಲೆ ವಿಕಿರಣಗಳಿಂದ ಹೆಚ್ಚಿನ ಅಧ್ಯಯನಗಳನ್ನು ಕೂಡ ಮಾಡಬಹುದು, ಅಂದರೆ MRI ಮತ್ತು CT ಸ್ಕ್ಯಾನ್ಗಳ ಮೂಲಕ. ಸಂದುಗಳ ಆಂತರಿಕ ದ್ರವ್ಯದ ಅವಲೋಕನೆ ಹಾಗೂ ಲಾವಾಗ್ರಂಥಿಗಳ ಪರೀಕ್ಷೆ ಅಂದರೆ ಸಲೈವರಿ ಗ್ಲ್ಯಾಂಡ್ ಬಯೋಪ್ಸಿ ಹಾಗೂ ರಕ್ತದಲ್ಲಿ ಹೆಚ್ಚಿನ ಗುಣಮಟ್ಟದ ಪರೀಕ್ಷೆ ಅಂದರೆ ರುಮಟಾಯ್ಡ್ ಫ್ಯಾಕ್ಟರ್, NTCCP, ANA, HLA-B27 ಇತ್ಯಾದಿಗಳು. ಇಂತಹ ಸಂಕೀರ್ಣ ಕಾಯಿಲೆಗಳಿಗೆ ಅನೇಕ ಮಾತ್ರೆಗಳು ಹಾಗೂ ಇಂಜೆಕ್ಷನ್ಗಳು ಲಭ್ಯವಾಗಿವೆ. ಇತ್ತೀಚೆಗೆ ಬಂದಿರುವ ಬಯಲಾಜಿಕಲ್ ಔಷಧಿಗಳು ಉತ್ತಮ ಫಲಿತಾಂಶಗಳನ್ನು ತರಲು ಸಹಾಯಕವಾಗಿವೆ. ಅಲ್ಲದೆ ಕಾಯಿಲೆಗಳ ತಕ್ಕ ವ್ಯಾಯಾಮಗಳು ಹಾಗೂ ಫಿಸಿಯೋಥೆರಪಿ ಚಿಕಿತ್ಸೆಗಳು ಲಭ್ಯವಾಗಿರುತ್ತವೆ. ಇಂತಹ ಕಾಯಿಲೆಗಳಲ್ಲಿ ಎಷ್ಟರ ಮಟ್ಟಿಗೆ ಚಿಕಿತ್ಸೆ ಫಲಕಾರಿಯಾಗುವುದು ಎಂದು ನಾವು ಯೋಚಿಸಿದರೆ 100% ಕಾಯಿಲೆಯ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಕಾಯಿಲೆಯನ್ನು ಬೇಗನೆ ಗುರುತಿಸಿ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳುವ ಮೂಲಕ ಅದು ಅತಿ ಮುಖ್ಯ ಹಾಗೂ ಗುಣಮುಖವಾಗಿ ಮಾಡಲು ಪ್ರಯತ್ನಿಸ ಮಾಡಬಹುದು. ಆದ್ದರಿಂದ ಸಂದು ನೋವುಗಳನ್ನು ಹಗುರವಾಗಿ ಪರಿಗಣಿಸದೆ ಪ್ರಾರಂಭದ ಹಂತದಲ್ಲಿಯೇ ಸಂಧಿವಾತ ತಜ್ಞರ ಸಲಹೆ ಪಡೆದು ಗುಣಮುಖರಾಗಬೇಕು.
1: ಈಗ ನಾವು ಸಂಧಿವಾತ ದಿನ ಅಂತ ಹೇಳಿ ಆಚರಿಸ್ತೀವಲ್ರಿ, ಪ್ರತಿ ವರ್ಷ ಒಂದು ಘೋಷವಾಕ್ಯವನ್ನ WHO ಹೇಳಿರ್ತಾರೆ, ಈ ವರ್ಷದ ಘೋಷವಾಕ್ಯ ಏನು?
0: ಈ ವರ್ಷ WHO ವರ್ಲ್ಡ್ ಆರ್ಥರೈಟಿಸ್ ಡೇ ಥೀಮ್ ಕೊಟ್ಟದ್ದಂತಂದ್ರೆ ಅಚೀವ್ ಯುವರ್ ಡ್ರೀಮ್ಸ್, ಅಂದ್ರೆ ನೀವು ಇಟ್ಟಿರುವ ಕನಸುಗಳನ್ನು ನೀವು ಅದನ್ನ ಸರಿಯಾಗಿ ಒಂದು ರೀತಿಯಲ್ಲಿ ಅಳವಡಿಸಿಕೊಂಡು ಅದನ್ನ ಅಚೀವ್ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ. ಸೊ ನೀವು ಕಂಡ ಕನಸುಗಳನ್ನ ನೀವು ನಿಜವಾಗಿ ಪಡೆಯಬಹುದು. ಸೊ ನಿಮಗೆ ಆರ್ಥರೈಟಿಸ್ ಇದೆ ಅಂತ ನೀವು ಯಾವ ಕಾರಣಗಳಿಂದನೂ ನಿಮ್ಮ ಜೀವನ ಶೈಲಿ ಆಯ್ತು ಅಥವಾ ನಿಮ್ಮ ಗುರಿ ಆಯ್ತು ನೀವು ಕಾಂಪ್ರಮೈಸ್ ಮಾಡೋದು ಬೇಕಾಗಿಲ್ಲ. ಯು ಕ್ಯಾನ್ ಈಸಿಲಿ ಅಚೀವ್ ಇಟ್. ಇದು ಒಂದು ಅತಿ ಮುಖ್ಯವಾದ ಅಂಶ. ನಿಮ್ಮ ವೈದ್ಯರ ಜೊತೆಗೆ ನೀವು ಗುರಿಗಳನ್ನು ಹೇಳಿಕೊಟ್ಟು ಯಾವ ತರ ನೀವು ನಿಮ್ಮ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಕೋಬೇಕು ಅಂತ ಡಿಸ್ಕಸ್ ಮಾಡ್ಕೊಂಡ್ರೆ ಅದನ್ನ ಅಚೀವ್ ಮಾಡೋದು ಸಹಜ.
1: ಸರ್, ಈಗ ಈ ಡಯಾಬಿಟಿಸ್ ಆಗ್ಲಿ, BP ಆಗ್ಲಿ, ಇದು ಅನುವಂಶಿಕತೆ ಅಥವಾ ಹೆರಿಡಿಟಿ ಅಂತ ಹೇಳ್ತಾರೆ. ಈ ಸಂಧಿವಾತ ಸಹ ಹೆರಿಡಿಟಿನ
0: ಅನುವಂಶಕತೆ ಅಂತ ಡೈರೆಕ್ಟ್ ಆಗಿ ಹೇಳೋದು ಕಷ್ಟ, ಬಟ್ ಇದು ಕೆಲವೊಂದು ಜೆನೆಟಿಕ್ ಕಾರಣಗಳು ಇವೆ ಒಳಗಡೆ. ಕೆಲವೊಂದು ಜೀನ್ಸ್ ಅಂತ ಹೇಳ್ತೀವಿ. ಈಗ ಸುಮಾರು ಫಾರ್ ಎಕ್ಸಾಂಪಲ್ ನಾವು ಆಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಒಂದು ಕಾಯಿಲೆಯನ್ನು ಹಿಡ್ಕೊಂಡ್ರೆ ಅದರಲ್ಲಿ ಒಂದು ಜೀನ್ ಇರುತ್ತೆ HLA-B27 ಅಂತ. ಇದು ವಂಶದಿಂದ ನೆಕ್ಸ್ಟ್ ಜನರೇಷನ್ ಗೆ ಹೋಗೋ ಚಾನ್ಸಸ್ ಜಾಸ್ತಿ. ಬಟ್ ಅದರ ಅರ್ಥ ಇವು ಎಲ್ಲಾ ಜನರೇಷನ್ಗೂ ಬರುತ್ತಾ? ಇಲ್ಲ. ಈಗ ತಂದೆಗಿದೆ, ನೆಕ್ಸ್ಟ್ ಮಕ್ಕಳಿಗೆ ಬಂದೇ ಬರುತ್ತಾ? ಇಲ್ಲ, ಹೆಚ್ಚಾನ್ ಹೆಚ್ಚು ಬರೋದಿಲ್ಲ. ಅದು ಒಳ್ಳೆ ಸುದ್ದಿನೇ.
1: ಮೊಮ್ಮಕ್ಕಳಿಗೆ
0: ಬರೋ ಅಂಶಗಳಾದ ಮುಂದೆ ಎಂದಾದರೂ ಬರಬಹುದು, ಬಟ್ ಅದಕ್ಕೆ ಕೆಲವೊಂದು ಅನೇಕ ಉಳಿದ ಕಾರಣಗಳು ಇರ್ತಾವ.
1: ಅಂದ್ರೆ ನಿಖರವಾದ ಕಾರಣಗಳು ಏನಂತೀರಿ?
0: ಒಂದೇ ಕಾರಣ ಅಂತ ಹೇಳೋದು ಕಷ್ಟ, ಸಾಕಷ್ಟು ಅನೇಕ ಕಾರಣಗಳಿವೆ. ಕೆಲವೊಂದು ಮುಖ್ಯವಾದ ಕಾರಣಗಳು ಅಂತಂದ್ರೆ ಈಗ ಟೊಬ್ಯಾಕೋ, ಪೊಲ್ಯೂಷನ್ಗಳು. ಸೊ ಇವು ಎಕ್ಸ್ಟರ್ನಲ್ ಕೆಮಿಕಲ್ಸ್ ಅಂತ ಏನ್ ಹೇಳ್ತೀವಲ್ಲ, ಇವು ನಮ್ಮ ಶರೀರಕ್ಕೆ ಹೋಗಿ ಧಕ್ಕೆ ಕೊಟ್ಟಾಗ ನಮ್ದೇ ಇಮ್ಯೂನ್ ಸಿಸ್ಟಮ್ ತನ್ನ ಕೆಲಸ ಹೆಚ್ಚು ಕಡಿಮೆ ಮಾಡಿ ತಪ್ಪ ಕೆಲಸ ಮಾಡ್ಲಿಕ್ಕೆ ಬಿಡುತ್ತೆ. ನಮ್ ಇಮ್ಯೂನ್ ಸಿಸ್ಟಮ್ ಅಂದ್ರೆ ರೋಗ ನಿರೋಧಕ ಶಕ್ತಿ, ಅದ್ರ ಕೆಲಸ ಏನೋ ಹೊರಗಡೆ ದೇನೆ ಬಂದು ತೆಗೆದುಹಾಕಿ ಹೊರಗೆ ಹಾಕ್ಬಿಡ್ಬೇಕು. ಬಟ್ ಈ ತರದ ಅಂಶಗಳು ಶರೀರಕ್ಕೆ ಬಂದಾಗ ಅದು ಹೆಚ್ಚಾಗಿ ಆಕ್ಟಿವ್ ಆಗಿ ಈ ಅಂಶಗಳನ್ನು ಹೊರಗೆ ಹಾಕೋದಲ್ದನೆ ತಿರುಗಿ ನಮ್ದೇ ಶರೀರಕ್ಕೆ ಹೊಡಿತಾ ಹೋಗ್ಬಿಡುದು. ಆ ಕಾರಣದಿಂದ ಈ ತರದ ಒಂದು ನಾವು ಕಾಯಿಲೆಗಳ ಉದ್ಭವವನ್ನು ಕಂಡು ಬರ್ತೀವಿ.
1: ಈಗ ಈ ಅರ್ಥರೈಟಿಸ್ ಅನ್ನೋದು ವಯಸ್ಸರಲ್ಲಿ ಅಷ್ಟೇ ಹೆಚ್ಚಾಗಿ ಕಂಡು ಬರ್ತದೋ ಅಥವಾ ಸಾಮಾನ್ಯವಾಗಿ ಎಲ್ಲರಲ್ಲೂ ಬರಬಹುದು ಅಂತೀರ?
0: ಮುಖ್ಯವಾಗಿ ಸಂಧಿವಾತ ಅಥವಾ ಆಸ್ಟಿಯೋ ಆರ್ಥರೈಟಿಸ್ ದಲ್ಲಿ ಇದ್ ಪ್ರಕಾರ ಏನಿದೆ ಅಲ್ಲ, ಅದು ವಯಸ್ಸಿನಲ್ಲಿ ಆದವರಿಗೆ ಮಾತ್ರ ಕಂಡು ಬರುತ್ತೆ. ಬಟ್ ಇದು ಚಿಕ್ಕವರಲ್ಲಿ ಕಂಡು ಬರುವಂತಹ ಸಂಧಿವಾತಗಳು ಇವೆ. ಸೊ ನಾವೀಗ ಸಣ್ಣ ಹುಡುಗರಲ್ಲಿ ಕೂಡ ಕಂಡು ಬರ್ತೀವಿ ಈ ಸಂಧಿವಾತ. ಅದಕ್ಕೆ ಜುವೆನೈಲ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅದು ಸಣ್ಣ ಮಗು ಹುಟ್ಟಿದ ಸುಮಾರು ವರ್ಷಗಳಲ್ಲೇನೆ ಕಂಡು ಬರಬಹುದು.
1: ಅದಕ್ಕೆ ಕಾರಣ ಏನಂತೀರಿ?
0: ಸೊ ಇದರಲ್ಲಿನೂ ಮತ್ತೆ ಎರಡು ಮೂರು ತರ ಪ್ರಕಾರಗಳು. ಒಂದು ಅನುವಂಶಿಕ ಕಾರಣ, ಈಗ ನಾ ಹೇಳಿದಂಗೆ HLA-B27 ಆ ತರ ಅಂಶಗಳು ಇದ್ದರೆ ಅದರಲ್ಲಿ ಅವ್ರಿಗೆ ಬರೋ ಅಂಶಗಳು ಜಾಸ್ತಿ. ಅದಲ್ಲದೆ ಕೆಲವೊಂದು ವಾತಾವರಣದ ಇಫೆಕ್ಟ್ ಇರುತ್ತೆ. ಸೊ ಅವು ತಾಯಿಯಿಂದ ಮಗುಗೆ ಬಂದಿರ್ತವೆ, ಪ್ಲಸ್ ವಾತಾವರಣ ಅಂಶಗಳಿಂದ ನೀರು ಅಥವಾ

0: ಒಂದು ಕಲುಷಿತ ಫುಡ್ಡು ಆಮೇಲೆ ಆಹಾರಗಳಿಂದನೂ ಬಾಡಿ ಒಳಗಡೆ ಹೋಗಿ ಇದು ಇಮ್ಯೂನ್ ಸಿಸ್ಟಮ್ ಹೈಪರ್ ಆಕ್ಟಿವೇಟ್ ಆಗಿರುತ್ತೆ. ಕೆಲವೊಮ್ಮೆ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ವೈರಲ್ ಇನ್ಫೆಕ್ಷನ್ಗಳು, ಅವು ಟ್ರಿಗರ್ ಮಾಡಿ ಅದರಿಂದ ವಾತಗಳು ಹೊರಗೆ ಬರ್ತವೆ. ಸೊ ನಿಖರವಾಗಿ ಒಂದೇ ಕಾರಣ ಅಂತ ಹೇಳೋದು ಕಷ್ಟ, ಅನೇಕ ಕಾರಣಗಳು ಸೇರಿ ಹೊರಗೆ ಬರುವಂತ ಕಾಯಿಲೆ ಇದು.
1: ಈಗ ಡಾಕ್ಟರ್, ಒಬ್ಬ ವ್ಯಕ್ತಿ ನಾವು ಸಾಮಾನ್ಯವಾಗಿ ಅಂತಿರ್ತೀವಿ ಮೊಣಕಾಲು ನೋಯ್ಲಿಕತ್ತಾವು ಅಥವಾ ಕೀಲು ಬಿಗಿದಂಗ ಆಗ್ಲಿಕತ್ತಾವು ಅಂತ ಹೇಳಿದಾಗ ಒಂದೇನೋ ಹೋಗ್ತಾರ ಮೆಡಿಕಲ್ ಶಾಪ್ನಾಗ ಒಂದ್ ಯಾವ್ದೊಂದು ಟ್ಯಾಬ್ಲೆಟ್ ತಗೋತಾರ, ಅವ್ರ ಪೇನ್ ಕಿಲ್ಲರ್ ಕೊಡ್ತಾರ, ತಗೋತಾರ, ಎರಡು ದಿವಸಕ್ಕೆ ಆರಾಮಾಗ್ತಾರೆ, ಮತ್ತಾಗೇನು ಮತ್ತೆ ಅದೇ ನೋವು ಶುರು ಆಗ್ತದ. ಯಾವ ಹಂತದೊಳಗ ಒಬ್ಬ ವ್ಯಕ್ತಿ ತಜ್ಞ ವೈದ್ಯರ ಹತ್ರ ಹೋಗ್ಬೇಕು ಅಂತ ಹೇಳ್ತೀರಿ?
0: ಅದರಲ್ಲಿ ನಿಜ, ಈಗ ಸುಮಾರು ಸಾಮಾನ್ಯ ಬರುವ ನೋವು ಕೈಕಾಲುಗಳು ಒಂದೆರಡು ಮಾತ್ರೆಗಳ ತಗೊಂಡು ಹೋಗ್ಬಿಡ್ತಂದ್ರೆ ಅದು ಏನು ಮೇಜರ್ ಆರ್ಥರೈಟಿಸ್ ಅನ್ಸ್ಕೊಳ್ಳೋದಲ್ಲ. ಬಟ್ ಈ ಸಂಧಿವಾತಗಳಲ್ಲಿ ಏನ್ ಕೆಲವೊಂದು ಮೇಜರ್ ಆರ್ಥರೈಟಿಸ್, ಎಕ್ಸಾಂಪಲ್ ರೂಮಟಾಯ್ಡ್ ಆರ್ಥರೈಟಿಸ್, ಈ ತರದ್ದು ಅಂಶಗಳನ್ನ ನಾವು ಮುಂಚೆನೆ ಕಂಡುಹಿಡಿಯೋದು ಅವಶ್ಯಕತೆ ಇದೆ. ಸೊ ಇದರಲ್ಲಿ ಮುಖ್ಯವಾದ ಅಂಶಗಳು ಅಂತಂದ್ರೆ ಸಣ್ಣ ಬೆರಳುಗಳು, ಕೈ ಬೆರಳಾತು ಕಾಲ್ ಬೆರಳುಗಳಾತು ಅಲ್ಲಿ ಬರುವಂತ ನೋವು, ಊತ, ಬೆಳಿಗ್ಗೆ ಎದ್ದ ತಕ್ಷಣ ಸುಸ್ತು, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಕೆಲಸಗಳನ್ನು ನೀವು ಬೇಗ ಬೇಗ ಮಾಡ್ಲಿಕ್ಕೆ ಆಗಲ್ಲ, ಸುಮಾರು ಒಂದು 10 ಗಂಟೆ ಆದ್ಮೇಲೆ ಅಥವಾ ಒಂದ್ 2-3 ತಾಸು ಆದ್ಮೇಲೆ ನಿಮಗೆ ಸ್ವಲ್ಪ ಹೆಚ್ಚಿಂದು ಅನುಕೂಲತೆ
1: ಅನ್ಸ್ಕೊಳ್ಳೋದು
0: ಶುರು ಮಾಡ್ತಾರದ್ದು. ಆಮೇಲೆ ಕೆಲವೊಂದು ವಾತ್ಗಳ ಜೊತೆಗೆ ಕಂಡು ಬರುವ ಅಂಶಗಳು ಅಂದ್ರೆ ಚರ್ಮದ ಅಲರ್ಜಿ ತರ ಕೆಂಪ್ ಕೆಂಪ್ ರ್ಯಾಶ್ಗಳು, ಹೆಚ್ಚಾಗಿ ಸಡನ್ ಆಗಿ ಕೂಲ ಉದುರುವಿಕೆ, ಬಾಯಲ್ಲಿ ಅಲ್ಸರ್ ಹೀಟಿನ ಗುಳ್ಳಿಗಳು, ಆಮೇಲೆ ಕೆಲವೊಮ್ಮೆ ಕಣ್ಣು ಮತ್ತು ಬಾಯಲ್ಲಿ ನೀರಿನ ಅಂಶ ಕಡಿಮೆ ಆಗೋದು, ಅಂದ್ರೆ ಕಣ್ಣು ಉಜ್ಜಬೇಕು, ಕಣ್ಣು ರೆಡ್ ಆಗೋದು, ಕೆಂಪಾಗೋದು, ಪದೇ ಪದೇ ನೀರ್ ಕುಡಿಬೇಕು,
1: ಇದು ಸಹ ಸಂಧಿವಾತದ ಲಕ್ಷಣ,
0: ಸಂಧಿವಾತಗಳ ಲಕ್ಷಣಗಳು. ಸೊ ಇವು ಏನಿರ್ತಾವ, ಈ ಜನರಿಗೆ ಸಂಧಿವಾತಗಳು ಕೆಲವೊಮ್ಮೆ ಮೈಲ್ಡ್ ಆಗಿರುತ್ತೆ, ಅದ್ರ ಜೊತೆ ಇವು ಸೇರ್ಕೊಂಡ್ಬಿಟ್ಟಿರ್ತಾವ. ಸೊ ಇವನ್ನೆಲ್ಲಾ ಕೂಡಿ ನೋಡಿದಾಗ ನಮಗ ಒಳಗಡೆ ಇದ್ರೂ ಕೆಲವೊಂದು ಸಂಧಿವಾತ ಕಾಯಿಲೆಗಳು ಕಂಡು ಬರ್ತಾವ. ಎಕ್ಸಾಂಪಲ್ ಈಗ ಎಸ್ ಎಲ್ ಇ ಅಂತಂದ್ರೆ ಇದು ಕೀಲು ಕಾಲುಗಳಲ್ಲಿ ಬರೋ ನೋವು ಅಲ್ಲದೆ ಚರ್ಮಕ್ಕೆ ಹಿಡಿಯುತ್ತದೆ, ಒಳಗಡೆ ಅಂಗಾಂಗಗಳು ಕಿಡ್ನಿ ಲಿವರ್ ತನಕನು ಹೋಗಬಹುದು, ಆಮೇಲೆ ಬಾಯಲ್ಲಿ ಅಲ್ಸರ್ಸ್ ಗಳಾಗಬಹುದು. ಇನ್ನೊಂದು ಶೋಗ್ರನ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಇದರಲ್ಲಿ ಬಾಯಲ್ಲಿ ಮತ್ತು ಕಣ್ಣಿನಲ್ಲಿ ನೀರಿನ ಅಂಶ ಬಹಳ ಕಡಿಮೆ ಆಗ್ಬಿಡ್ತಾವ. ಸೊ ಅದರಿಂದ ಕಣ್ಣು ಉಜ್ಜಬೇಕಾಗಬಹುದು, ಕಣ್ಣು ರೆಡ್ ಆಗ್ಬೇಕಾಗಬಹುದು, ಬಾಯಲ್ಲಿ ನೀರ್ ಕಡಿಮೆ ಆಗೋದ್ರಿಂದ ಹಲ್ಲು ಪದೇ ಪದೇ ಕೆಡೋದು, ಹಲ್ಲಿನ ಹುಳುಕಾಗೋದು ಸಮಸ್ಯೆಗಳು ಉಂಟಾಗ್ತಾವ. ಸೊ ಈ ತರದ್ ವಾದ ನೋವುಗಳ ಜೊತೆಗೆ ಕಂಡು ಬರುವ ಅಂಶಗಳನ್ನು ನಾವು ಸ್ವಲ್ಪ ಹೆಚ್ಚಿನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಈ ಸಂಧಿವಾತಗಳನ್ನು ನಾವು ಬೇಗ ಕಂಡು ಹಿಡ್ಕೋಬಹುದು. ಕೀಲು ನೋವು ಅಂತಂದ್ರೆ ಬ್ರಾಡ್ ಆಗಿ ಜಾಯಿಂಟ್ ನಲ್ಲಿ ಬರೋ ನೋವಿಗೆ ಅಂತೀವಿ. ಸಂಧಿವಾತ ಅಂದ್ರೆ ಪರ್ಟಿಕ್ಯುಲರ್ ಕಾಯಿಲೆಗಳಿಗೆ ನಾವು ಒಂದು ಗ್ರೂಪ್ ಆಫ್ ಡಿಸೀಸಸ್ಗೆ ಹೆಸರಿಟ್ಟಂಗೆ. ಸೊ ಅದರಲ್ಲಿ ರೂಮಟಾಯ್ಡ್ ಆರ್ಥರೈಟಿಸ್, SLE, ಶೋಗ್ರನ್ಸ್, ಈ ತರ ಅನೇಕ ಕಾಯಿಲೆಗಳಿವೆ.
1: ಈಗ ಒಬ್ಬ ವ್ಯಕ್ತಿ ತಮ್ಮಲ್ಲಿ ತಪಾಸಣೆಗಾಗಿ ಬಂದರು, ನನಗೆ ಹಿಂಗ ಕಾಲು ನೋವು, ಸಂಧಿ ನೋವು, ಆಮೇಲೆ ಸಂದು ನೋವು ಇವೆಲ್ಲ ಬಂದಾಗ ಯಾವ್ಯಾವ ಪರೀಕ್ಷೆಗಳನ್ನ ತಾವು ಹೇಳ್ತೀರಿ?
0: ಮುಖ್ಯವಾಗಿ ನಾವು ಫಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂಡ್ ಹಿಸ್ಟ್ರಿ ಅಂಡ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಸೊ ನಾ ಈಗಾಗಲೇ ಹೇಳಿದಂತೆ ಅವರು ಯಾವ ತರದ ನೋವುಗಳನ್ನು ಅನುಭವಿಸುತ್ತಿದ್ದಾರೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಸೊ ಈಗ ಮುಂಜಾನೆ ಆದ ತಕ್ಷಣ ನೋವು ಜಾಸ್ತಿ, ಆಮೇಲೆ ಸ್ವಲ್ಪ ಅವ್ರ ಆಕ್ಟಿವಿಟಿ ಕೆಲಸ ಮಾಡ್ಕೋತ ಹೋದಂಗ ಸ್ವಲ್ಪ ಆರಾಮಾಗ್ತಾರೆ, ರಾತ್ರಿ ಮಲಿದ ತಕ್ಷಣ ನೋವುಗಳು ಜಾಸ್ತಿ, ಬೆಳಿಗ್ಗೆ ಎದ್ದಾಗ ನೋವು ಜೊತೆಗೆ ಕೈಕಾಲು ಬಾವುಗಳು, ಆಮೇಲೆ ರಾತ್ರಿ ಮಲಗಿದಾಗ ಟರ್ನ್ ಆಗ್ಲಿಕ್ಕೆ ಕಷ್ಟ, ಒಮ್ಮಿಂದೊಮ್ಮೆ ಸಡನ್ ಆಗಿ ಪೇನ್ ಬಂದು ಎಚ್ಚರ ಆಗೋದು, ಈ ತರದ ಅಂಶಗಳು ನಮಗೆ ಫಸ್ಟ್ ಐಡಿಯಾ ಕೊಡ್ತಾವ. ಇವು ಸಂಧಿವಾತದ ಹತ್ರ ತೋರಿಸ್ತಾ ಇವೆ ಲಕ್ಷಣಗಳು. ಅದಲ್ಲದೆ ನೆಕ್ಸ್ಟ್ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ನೋಡ್ತೀವಿ. ಅದರಲ್ಲಿ ನಾವು ಎಲ್ಲ ಜಾಯಿಂಟ್ಗಳ ಎಕ್ಸಾಮಿನೇಷನ್ ನೋಡ್ಬೇಕು. ಎಲ್ಲ ಬಾಡಿ ಸಣ್ಣ ಸಣ್ಣ ಕೀಲುಗಳ ಹಿಡ್ಕೊಂಡು ದೊಡ್ಡ ಕೀಲುಗಳಲ್ಲಿ ಏನಾದರೂ ಟೆಂಡರ್ನೆಸ್ ಅಂದ್ರೆ ಪೇನ್, ಅವನ್ನ ಪ್ರೆಸ್ ಮಾಡಿದಾಗ ನೋವುಗಳಿವೆನಾ, ಆಮೇಲೆ ಅಲ್ಲಿ ಬಾವು ಸ್ವೆಲಿಂಗ್ ಬಾವುಗಳಿವೆನಾ, ಇಲ್ಲಿ ನೆಗ್ಲೆಕ್ಟ್ ಆಗಿ ಮುಂದೆ ಹೋಗ್ಬಿಟ್ಟಾಗ ಕೆಲವೊಂದು ಡಿಫಾರ್ಮಿಟಿ ಅಂತ ಹೇಳ್ತೀವಿ, ಅವು ಕೆಲವೊಂದು ಬೆರಳ ಸೊಟ್ಟಾಗಿರೋದು ಅಥವಾ ಕಾಲು ಕೈಗಳನ್ನ ತಮ್ಮ ನಾರ್ಮಲ್ ಪೊಸಿಷನ್ ಗಳಿಂದ
1: ವಕ್ರ
0: ಆಗಿರೋದು ಅಂಶಗಳು. ಸೊ ಈ ತರಗಳ ಕಂಡು ಬಂದಾಗ ನಾವು ಇದು ನಮ್ಗೆ ಕ್ಲಿನಿಕಲಿ ಒಂದು ಡಯಾಗ್ನೋಸಿಸ್ ಗೆ ನಾವು ಹತ್ರ ಬಂದ್ಬಿಡ್ತೀವಿ. ನೆಕ್ಸ್ಟ್ ಇದನ್ನ ಕನ್ಫರ್ಮೇಷನ್ ಅಂತ ಹೇಳ್ತೀವಿ. ಕನ್ಫರ್ಮೇಷನ್ 2-3 ತರದ ವಿಧಾನದ, ಒಂದು ರಕ್ತ ಟೆಸ್ಟ್ಗಳು, ನೆಕ್ಸ್ಟ್ ಎಕ್ಸ್ರೇ ಮತ್ತೆ ಇಮೇಜಿಂಗ್ ಅಂತ ಹೇಳ್ತೀವಿ. ಇವು ಮೇನ್ ಅಂಶಗಳು. ರಕ್ತ ಟೆಸ್ಟ್ ಒಳಗೆ ಕೆಲವೊಂದು ಸಿಂಪಲ್ ಬ್ಲಡ್ ಕೌಂಟ್ಸ್ CBC ಹೇಳ್ತೀವಿ, ಆಮೇಲೆ ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಹೇಳ್ತೀವಿ ESR CRP ಅಂತ, ಆಮೇಲೆ ಆಂಟಿಬಾಡೀಸ್ ಅಂತ ಹೇಳ್ತೀವಿ, ಈಗ ರೂಮಟಾಯ್ಡ್ ಫ್ಯಾಕ್ಟರ್, ಆಂಟಿ CCP, ಈ ತರದ್ದು ಟೆಸ್ಟ್ ಗಳ ಮೂಲಕ ನಾವು ಕಾಯಿಲೆ ಯಾವುದು ಅಂತ ದೃಢಪಡಿಸ್ತೀವಿ. ಅದು ಎಷ್ಟು ಆಲ್ರೆಡಿ ಒಳಗಡೆ ಎಲುಬಿಗೆ ಡ್ಯಾಮೇಜ್ ಆಗಿದೆ, ಎಷ್ಟು ತೀವ್ರ ಮುಂದುವರೆದಿದೆ ಅಂತ ನೋಡ್ಲಿಕ್ಕೆ ನಮಗೆ ಎಕ್ಸ್ರೇ, ಅಲ್ಟ್ರಾಸೌಂಡ್, MRI ಈ ತರದ ಅಂಶಗಳು ಹೆಲ್ಪ್ ಮಾಡ್ತಾವ.
1: ಈಗ ಡಾಕ್ಟರ್, ಈ ಸಂಧಿವಾತ ಅಂತೂ ಬಂದಾತು, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಸಂಪೂರ್ಣವಾಗಿ ಗುಣಪಡಿಸುವಂತ ಚಿಕಿತ್ಸೆ ಅದಾನೋ ಅಥವಾ ಅದನ್ನ ನಿರ್ವಹಣೆ ಮಾಡುವಂತ ಚಿಕಿತ್ಸೆ ಅದಾನೋ?

0: ಸೊ ಈಗ ಸಂಧಿವಾತಗಳಲ್ಲಿ ನಾ ಹೇಳಿದಂಗೆ ಅನೇಕ ಪ್ರಕಾರಗಳಿವೆ. ಈಗ ಕೆಲವೊಂದು ವೈರಾಣುಗಳಿಂದ ಬಂದಿರೋ ಸಂಧಿವಾತ, ಪೋಸ್ಟ್ ವೈರಲ್ ಆರ್ಥೈಟಿಸ್ ಅಂತ ಹೇಳ್ತೀವಿ. ಈ ತರದ ಆರ್ಥೈಟಿಸ್ ಗಳನ್ನ ಪೂರ್ಣ ಗುಣಮುಖವಾಗಿ ನಾರ್ಮಲ್ ಮಾಡಬಹುದು. ಅವು ಮುಂದುವರಿಲಾರ್ದಂಗೆ, ಸಮಸ್ಯೆ ಇರಲಾರ್ದಂಗೆ ಮೊದಲಿನ ತರ ನಾರ್ಮಲ್ ಆಗ್ತಾರೆ. ಅವಕ್ಕೆ ಈ ಟೆಸ್ಟ್ ಮೂಲಕ ನಾವು ಒಮ್ಮೆ ಕಂಡು ಹಿಡ್ಕೊಂಡಾದ್ಮೇಲೆ ಅದರ ತಕ್ಕಂಗೆ ಆಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಸೊ ಕೆಲವೊಮ್ಮೆ ನೋವು ಶಮನ ಮಾಡುವಂತ ಮೆಡಿಸಿನ್ಸ್ ಅಲ್ದೇನೆ ಬಾವು ಊತನು ಕಡಿಮೆ ಮಾಡಿ ಸಂಧಿವಾತವನ್ನೇ ಕಡಿಮೆ ಮಾಡೋ ತರ ಮೆಡಿಸಿನ್ಸ್ ಇರ್ತಾವ. ಸೊ ಅವುಗಳನ್ನ ಉಪಯೋಗಿಸಿ ಮಾಡಿದಾಗ ಈ ತರ ಪೋಸ್ಟ್ ವೈರಲ್ ಅಥವಾ ಟ್ರಾನ್ಸಿಯಂಟ್ ಆರ್ಥರೈಟಿಸ್, ಅರ್ಲಿ ಆರ್ಥರೈಟಿಸ್ ಇವನ್ನ ನಾವು ಪೂರ್ತಿ ಶಮನ ಮಾಡಬಹುದು. ಬಟ್ ಈಗ ರುಮೆಟಾಯ್ಡ್ ಆರ್ಥರೈಟಿಸ್ ಆಯ್ತು, ಶೋಗ್ರನ್ಸ್, ಎಸ್ ಎಲ್, ಈ ತರದ ಕಾಯಿಲೆಗಳು ಇವು ಸ್ವಲ್ಪ ಲಾಂಗ್ ಆರ್ಥರೈಟಿಸ್ ಅಂದ್ರೆ ಇವು ಬೇಗನೆ ನಾವು ಪೂರ್ತಿ ಸಂಪೂರ್ಣ ಗುಣಮುಖ ಮಾಡಿ ಎಲ್ಲಾ ಮಾತುಗಳನ್ನು ನಿಲ್ಲಿಸಿಬಿಡೋದು ಸ್ವಲ್ಪ ಕಷ್ಟ. ಬಟ್ ಇವಕ್ಕೆ ಮೆಡಿಸಿನ್ಸ್ ಮಾತುಗಳನ್ನು ಕೊಟ್ಟು ಕಂಪ್ಲೀಟ್ ಆಗಿ ನಾರ್ಮಲ್ ಜೀವನವನ್ನು ಸಾಧಿಸ್ಲಿಕ್ಕೆ ಹೆಲ್ಪ್ ಮಾಡಬಹುದು. ಸೊ ಯಾವುದೇ ವ್ಯಕ್ತಿಗೆ ನೋವು ಬಾವು ಅದರಿಂದ ಯಾವುದೇ ವಿರಳತೆ ಅಥವಾ ಯಾವುದೇ ಸಮಸ್ಯೆಗಳು ಅಂಗಾಂಗಗಳಿಗೆ ಏನು ಧಕ್ಕೆ ಆಗಲಾರ್ದಂಗೆ ಪೂರ್ತಿ ನಾರ್ಮಲ್ ಅವ್ರನ್ನ ಮೇಂಟೈನ್ ಮಾಡಬಹುದು. ಸೊ ಇಟ್ ಈಸ್ ಆಸ್ ಗುಡ್ ಆಸ್ ಕಂಪ್ಲೀಟ್ ಕ್ಯೂರ್ ಇದ್ದಂಗೆ. ಬಟ್ ಅವ್ರು ಎಷ್ಟು ಮೆಡಿಸಿನ್ಸ್ ಬೇಕಾಗತ್ತೆ, ಯಾವ ತರ ಚೆಕ್ಅಪ್ಸ್ ಬೇಕಾಗತ್ತೆ ಅವನ್ನ
1: ಅವ್ರು ಸರಿಯಾಗಿ
0: ಪಾಲಿಸುತ್ತಾ ಹೋಗ್ಬೇಕು.
1: ಡಾಕ್ಟರ್ ಈಗ ಹೇಳ್ತಾರೆ ನೋಡ್ರಿ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಈ ಒಂದು ಸಂಧಿವಾತ ಆಗಲಿ ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ ಆಗಲಿ ಬರಬಾರದು ಅಂದಾಗ ನಮ್ಮ ಜೀವನ ಶೈಲಿಯನ್ನ ಮತ್ತು ಆಹಾರ ಪದ್ಧತಿಯನ್ನ ಹೆಂಗ್ ನಿರ್ವಹಿಸಬೇಕು ಅಂತ ಹೇಳ್ತೀರಿ?
0: ಇದು ಭಾರಿ ಮುಖ್ಯ, ಯಾಕಂದ್ರೆ ಇವೆಲ್ಲ ಲಾಂಗ್ ಟರ್ಮ್ ಡಿಸೀಸ್ ಇದ್ದಕ್ಕೆ ಬರಲಾರ್ದಂಗ ನೋಡ್ಕೊಳ್ಳೋದೇ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಪಡೆಯಬೇಕು. ಸೊ ಆ ಕಾರಣದಲ್ಲಿ ನಾವು ಹೆಲ್ದಿ ಲೈಫ್ ಸ್ಟೈಲ್, ಇದು ಕೀವರ್ಡ್. ಮೋಸ್ಟ್ ಆಫ್ ದ ಡಿಸೀಸಸ್ ಇದು ಇಟ್ ವರ್ಕ್ಸ್ ಔಟ್. ಆರ್ಥರೈಟಿಸ್ಗೂ ಇದೇ ನಾವು ಹೇಳ್ತೀವಿ, ಸಂಧಿವಾತಗಳಿಗೂ ನಾವು ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ನಿಮ್ಮ ಜೀವನ ಶೈಲಿಯಲ್ಲಿ ಸಮತೋಲನದ ಆಹಾರ
1: ಮೂಲ ಮಂತ್ರ ಅಂತಾನೆ ಹೇಳ್ಬೋದು ನಾವು ಇದಕ್ಕೆ.
0: ಹೌದು, ಅಗದಿ ಫಸ್ಟ್ ಇದೆ. ಸೊ ಆಹಾರದಲ್ಲಿ ಶುದ್ಧವಾದ ಆಹಾರ, ಎಲ್ಲ ಇವು ಕ್ಯಾನ್ಡ್ ಫುಡ್, ಸ್ಟೋರ್ಡ್ ಫುಡ್, ಪ್ರಿಸರ್ವೇಟಿವ್ ಫುಡ್ ಅವಾಯ್ಡ್ ಮಾಡಬೇಕು. ಕಲುಷಿತ ಆಹಾರಗಳನ್ನ ತ್ಯಜಿಸಬೇಕು. ಆದಷ್ಟು ಈಗ ಸಾಕಷ್ಟು ಆರ್ಗ್ಯಾನಿಕ್ ಫುಡ್ ಎಲ್ಲ ಬಂದೇ ಬಿಟ್ಟವು,
1: ಮತ್ತೆ ಒಳ್ಳೆ ಅದೇ ಅಭಿಯಾನ
0: ಶುರು ಆಗಿದೆ.
1: ನಾವು ಸಾವಯವ ಆಹಾರವನ್ನೇ ಸೇವಿಸಬೇಕು ಅಂತ.
0: ಎಕ್ಸಾಕ್ಟ್ಲಿ. ಸೊ ಇವೆಲ್ಲ ಹೆಲ್ಪ್ ಮಾಡೋ ಚಾನ್ಸಸ್ ಜಾಸ್ತಿ, ಯಾಕಂದ್ರೆ ನಾವು ನಮಗೆ ತಿಳಿದಪಟ್ಟಂಗೆ ಇವೆಲ್ಲ ಸಂಧಿವಾತಗಳಿಗೆ ಈ ವಾತಾವರಣಗಳಿಂದ ಸಮ್ ಟ್ರಿಗರ್ಸ್ ಬಂದಾವ, ಆ ಕಾರಣದಿಂದ ಶರೀರದಿಂದ ಸಂಧಿವಾತ ಹೊರಗೆ ಬರ್ತಾ ಇದೆ.
1: ಹಿಂಗಾಗಿ ಅಂತ ಆಹಾರಗಳನ್ನು ನಾವು ಅವಾಯ್ಡ್ ಮಾಡಬೇಕು.
0: ಸೊ ಅದು ಮುಖ್ಯವಾದದ್ದು. ನೆಕ್ಸ್ಟ್ ವ್ಯಾಯಾಮಗಳು, ಇದು ಭಾರಿ ಮುಖ್ಯ ಪ್ರಾಮುಖ್ಯತೆ ಪಡೆಯುತ್ತದೆ ಸಂಧಿವಾತಗಳಲ್ಲಿ. ಸಂಧಿವಾತ ಬಂದವರಿಗೂ ಕೂಡ ನಾವೆಂದು ರೆಸ್ಟ್ ಅಂತ ಹೇಳಂಗಿಲ್ಲ. ಯಾವಾಗ ಸಂಧಿವಾತ ಇರುತ್ತೋ ಅವ್ರು ಆಕ್ಚುಲಿ ಹೆಚ್ಚಿನ ವ್ಯಾಯಾಮಗಳನ್ನೇ ನಾವು ಹೇಳ್ಕೊಡ್ತೀವಿ. ಅವ್ರಿ ಎಷ್ಟು ಆಕ್ಟಿವ್ ಇಟ್ಕೋತಾರ ಅವ್ರು ತಮ್ಮ ಜಾಯಿಂಟ್ಸ್, ಅಷ್ಟು ಕಾಯಿಲೆ ಕಡಿಮೆ
1: ಕಡಿಮೆ ಆಗ್ತವೆ.
0: ಸೊ ಮುಂಚೆಯಿಂದನೇ ಒಂದು ಒಳ್ಳೆ ವ್ಯಾಯಾಮ ಯೋಗ ಅಭ್ಯಾಸ ಇಟ್ಕೊಂಡ್ ಬಿಟ್ರೆ ಈ ತರದ ಸಂಧಿವಾತಗಳನ್ನು ಬರುವುದನ್ನೇ ತಪ್ಪಿಸಬಹುದು.
1: ಸರಿ, ಈಗ ಹಳ್ಳಿಯೊಳಗಾತು ಆಮೇಲೆ ನಮ್ಮ ಪಟ್ಟಣಗಳಲ್ಲಿ ಆತು ಅಥವಾ ಸಾಮಾನ್ಯ ಜನರಲ್ಲಿ ಕೆಲವೊಂದಿಷ್ಟು ತಪ್ಪು ಅಭಿಪ್ರಾಯಗಳು ಅವ ಅಂತ, ಅವು ತಪ್ಪು ಸರಿಯೋ ಅದನ್ನ ತಜ್ಞ ವೈದ್ಯರಾದ ನೀವೇ ಹೇಳ್ಬೇಕು. ನಾನು ಒಂದಷ್ಟು ಈ ಸಂಧಿವಾತ ಆಗ್ಲಿ ಕೀಲು ನೋವುಗಳ ಕುರಿತಾಗಿ ಒಂದಷ್ಟು ಪ್ರಶ್ನೆ ಹೇಳ್ತೇನೆ, ಅದು ನೀವು ಸರಿ ಅಥವಾ ತಪ್ಪು ಅದಕ್ಕೆ ಒಂದು ಸಣ್ಣ ವಿಶ್ಲೇಷಣೆ ಕೊಟ್ರೆ ಸಾಕು. ಮೊದಲೇ ಪ್ರಶ್ನೆ, ಸಂಧಿವಾತ ಅನ್ನೋದು ವಯಸ್ಸಾದ್ಮೇಲೆ ಬರುವಂತ ಕಾಯಿಲೆ?
0: ತಪ್ಪು, ಇದು ಯಾವ್ದಾದ್ರೂ ವಯಸ್ಸಿನಲ್ಲಿ ಬರಬಹುದು. ಈಗಾಗಲೇ ಹೇಳಿದಂತೆ ಸಣ್ಣ ವಯಸ್ಸಿನಲ್ಲಿ ಬರುವಂತಹ ಸಂಧಿವಾತ ಜುವೆನೈಲ್ ಆರ್ಥರೈಟಿಸ್ ಅಂತ ಹೇಳ್ಕೊಂಡು, ವಯಸ್ಕರಲ್ಲಿ ಬರೋ ಆಸ್ಟಿಯೋ ಆರ್ಥರೈಟಿಸ್, ಎಲ್ಲ ಏಜ್ ನಲ್ಲಿನೂ ಬೇರೆ ಬೇರೆ ತರದ ವಾತಗಳು ಬರಬಹುದು.
1: ಕೀಲು ನೋವು, ಸಂದ ನೋವು ಬಂತ್ರಿ, ಒಂದು ಮೆಡಿಕಲ್ ಶಾಪಿಗೆ ಹೋದೆ, ಒಂದು ಪೇನ್ ಕಿಲ್ಲರ್ ತಗೊಂಡೆ, ಸಾಕು ನನಗಿನ್ನ.
0: ತಪ್ಪು, ಇಲ್ಲಿಗೆ ನಿಲ್ಸಬಾರದು. ಕೀಲು ನೋವು ಯಾವುದು, ಯಾವ ಪ್ರಕಾರ, ಇದು ಮುಂದೆ ಬೆಳೆಯುತ್ತಾ ಅಥವಾ ಇದು ಬೇರೆ ಕಡೆನೂ ಸಮಸ್ಯೆ ಮಾಡುತ್ತಾ ಅಂತ ಅದರ ಬಗ್ಗೆ ಪೂರ್ಣ ಮಾಹಿತಿ ಪಡೆಯುವುದು ಅವಶ್ಯಕತೆ.
1: ಈಗ ಆರ್ಥರೈಟಿಸ್ ಆಗ್ಲಿ ಅಥವಾ ಸಂಧಿವಾತ ಆಗ್ಲಿ ಬಂದ್ಬಿಡ್ತು, ನಾ ತೋರಿಸ್ಲಿಕ್ಕೆ ಹೋದರೆ ಆಪರೇಷನ್ ಬಿಟ್ಟು ಬೇರೆ ಏನು ಹೇಳುದಿಲ್ಲ ಡಾಕ್ಟರ್?
0: ತಪ್ಪು, ಆಪರೇಷನ್ ಅಥವಾ ಇದು ಸಾಕಷ್ಟು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಕೇಳ್ತಿರಲ್ಲ, ಅದು ಕೊನೆಯ ವಿಧಾನ. ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಅದು ಎಂದೂ ಯಾರು ಅಳವಡಿಸುವುದಿಲ್ಲ.
1: ಔಷಧಿಗಳಿಂದನೇ
0: ಗುಣಪಡಿಸಬಹುದು.
1: ಈಗ ನನಗೆ ಕಾಲು ನೋವು, ಮೊಣಕಾಲು ನೋವು, ಪಾದ ನೋವು ಎಲ್ಲ ಬಂದವ್ರಿ, ನಾವು ವಾಕಿಂಗ್ ಅಂತೂ ಮಾಡೋದಿಲ್ಲ, ಯಾಕಂದ್ರೆ ಅದು ಜಾಸ್ತಿ ಆಗ್ತದೆ.
0: ಅದು ತಪ್ಪು. ಸೊ ವಾಕಿಂಗ್ ಮಾಡೋ ಮುಂಚೆ ನಿಮ್ಗೆ ಆ ಜಾಯಿಂಟ್ ಗಳಲ್ಲಿ ಯಾವುದು ಡ್ಯಾಮೇಜ್ ಆಗಿಲ್ಲ ಅಂತ ಅನ್ನೋದನ್ನ ನಾವು ಖಚಿತಪಡಿಸಿ ಬೇರೆ ಕೆಲವೊಂದು ವ್ಯಾಯಾಮಗಳ ಮೂಲಕ ಆ ಸಂದು ಅಥವಾ ಜಾಯಿಂಟ್ ಸುತ್ತಮುತ್ತಲ ಇರುವ ಮಾಂಸಖಂಡಗಳನ್ನ ಸ್ವಲ್ಪ ಬಲಿಷ್ಠಪಡಿಸಿಕೊಂಡು ನೀವು ಅದರ ತಕ್ಕಂತೆ ಮುಂದೆ ವ್ಯಾಯಾಮ ವಾಕಿಂಗ್ ಗಳನ್ನ ಶುರು ಮಾಡ್ಕೋಬಹುದು.
1: ಪೇನ್ ಕಿಲ್ಲರ್ ಅಂತ ಹೇಳಿ ತಗೋಬೇಡ್ರಿ ಅಂತ ಹೇಳ್ತಾರೆ ಕೆಲವೊಬ್ಬರು ಡಾಕ್ಟರ್, ಆದ್ರ ಅಲ್ಲೇ ತೋರಿಸ್ಲಿಕ್ಕೆ ಹೋದಾಗ ಪೇನ್ ಕಿಲ್ಲರ್ ಕೊಡ್ತಾರ, ಅದನ್ನ ತಗೊಂಡ್ರ ಕಿಡ್ನಿ ಹಾಳಾಗ್ತಾವ ಅಂತ ಹೇಳ್ತಾರೆ, ಅಥವಾ ಡಾಕ್ಟರ್ ಹೇಳಿದ ಗುಳಿಗೆ ನಾ ತಗೊಳ್ದಿಲ್ಲ.
0: ಅದು ತಪ್ಪು. ಕೆಲವೊಂದು ಕಾಯಿಲೆಗಳಿಗೆ ಅದರದೇ ಸಂಬಂಧಪಟ್ಟಂಗ ಮೆಡಿಸಿನ್ಸ್ ಗಳಿರ್ತಾವೆ, ಅದನ್ನ

0: ಸರಿಯಾದ ಪ್ರಮಾಣದಲ್ಲಿ ನಿಮ್ಮ ಶರೀರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಪ್ರಮಾಣದಲ್ಲಿ ತಗೊಂಡಾಗ ಮತ್ತು ಅಷ್ಟೇ ಡ್ಯೂರೇಷನ್ ಅಷ್ಟೇ ಸಮಯದಲ್ಲಿ ತಗೊಂಡಾಗ ಯಾವ ತರದ್ದು ಸೈಡ್ ಇಫೆಕ್ಟ್ ಆಗ್ಲಾರ್ದಂಗೆ ಮ್ಯಾನೇಜ್ ಮಾಡಬಹುದು.
1: ಈಗ ಒಂದ್ಸರಿ ಡಾಕ್ಟರ್ ಪೇನ್ ಕಿಲ್ಲರ್ ಬರೆದು ಕೊಟ್ರ ಅಂದ್ರೆ ತಗೊಳಕ್ ಶುರು ಮಾಡಿದ್ರೆ ನಾವು ಸಾಯೋ ತನಕ ತಗೋಬೇಕಂತಾರಿ, ಎಷ್ಟಂತ ತಗೋತೀರಿ ಅವನ ಗುಳಿಗೆ?
0: ಆ ತರನೂ ಇರುವುದಿಲ್ಲ. ನಿಮ್ಮ ಕಾಯಿಲೆ ತುಂಬಾ ಜಾಸ್ತಿ ಇದ್ದಾಗ ಪೇನ್ ಕಿಲ್ಲರ್ ಗಳನ್ನ ಕೊಟ್ಟು ನೋವನ್ನು ಶಮನ ಮಾಡಬಹುದು. ಮುಂದೆ ಅವುಗಳ ನೋವು ಪೇನ್ ಕಿಲ್ಲರ್ ಇಲ್ದನೆ ನೋವು ಬರಲಾರ್ದಂತ ಮಾತ್ರೆಗಳು ಉಂಟು, ಅವನ್ನ ಉಪಯೋಗಿಸೋದ್ರಿಂದ ಪೇನ್ ಕಿಲ್ಲರ್ ಯೂಸೇಜ್ ಕಡಿಮೆ ಆಗುತ್ತೆ, ಪ್ಲಸ್ ಸೈಡ್ ಇಫೆಕ್ಟ್ ಗಳನ್ನು ಅವಾಯ್ಡ್ ಮಾಡಬಹುದು.
1: ಅಂದ್ರೆ ಜೀವನ ಪೂರ್ತಿ ತಗೋದು ಅವಶ್ಯಕತೆ ಇಲ್ಲ,
0: ಎಲ್ಲಾ ಪೇನ್ ಕಿಲ್ಲರ್ ಅಷ್ಟೇ ತಗೋದು ಅವಶ್ಯಕತೆ ಇಲ್ಲ.
1: ಡಾಕ್ಟರ್, ಕೊನೆಯದಾಗಿ ಸಂಧಿವಾತ ಅಥವಾ ಈ ಕೀಲು ನೋವನ್ನು ಕುರಿತಂತೆ ಯಾರಿಗೆಲ್ಲ ಮುಂಜಾಗ್ರತೆಗಳನ್ನ ಹೇಳ್ತೀರಿ?
0: ಎಲ್ಲಾ ವಯಸ್ಸದವರಿಗೂ ಇದ್ರ ಬಗ್ಗೆ ಮಾಹಿತಿ ಇಟ್ಕೋಬೇಕು. ಯಾವುದೇ ತರಹದ ನಿಮಗೆ ಕೀಲುಗಳಲ್ಲಿ ನೋವು ಕಂಡು ಬಂದಾಗ ಆದಷ್ಟು ಬೇಗ ನೀವು ಅದರ ಬಗ್ಗೆ ಒಂದು ಖಚಿತ ಡಯಾಗ್ನೋಸಿಸ್, ಅಂದ್ರೆ ಇದು ಮೇಜರ್ ಆರ್ಥರೈಟಿಸ್ ಇದೆನಾ ಅಥವಾ ಸಣ್ಣ ಪುಟ್ಟ ನೋವುಗಳು ಹೋಗುವ ತರ ಇವೆನಾ ಅನ್ನೋದನ್ನ ಖಚಿತಪಡಿಸೋದು ಮುಖ್ಯ. ಯಾಕಂದ್ರೆ ಮೇಜರ್ ಆರ್ಥರೈಟಿಸ್, ಎಕ್ಸಾಂಪಲ್ ರೂಮಟಾಯ್ಡ್ ಆರ್ಥರೈಟಿಸ್ ಈ ತರದ್ ಯಾವ್ದಾದ್ರು ಇತ್ತಂದ್ರೆ ನಾವು ಅದನ್ನ ಎಷ್ಟು ಬೇಗ ಕಂಡು ಹಿಡಿತೀವಲ್ಲ ಅದಕ್ಕೆ ಅಷ್ಟು ಒಳ್ಳೆಯ ಮುಂದೆ ಮಾತ್ರೆ ಮತ್ತೆ ನಿಮ್ಮ ಜೀವನ ಶೈಲಿಯನ್ನು ನಾರ್ಮಲ್ ಮೇಂಟೈನ್ ಮಾಡ್ಲಿಕ್ಕೆ ಸಹಜ ಮೇಂಟೈನ್ ಮಾಡಬಹುದು.
1: ನೀವು ಹೇಳಿದಂತ ಲಕ್ಷಣಗಳು ಕಂಡಾಗ ತಕ್ಷಣವೇ ವೈದ್ಯರನ್ನು ಭೇಟಿ ಆಗಬೇಕು.
0: ನೀವು ವೈದ್ಯರ ಸಲಹೆ ಪಡೆದು ಇದನ್ನ ಇನ್ನೂ ಹೆಚ್ಚಿನ ಟೆಸ್ಟ್ ಮೂಲಕ ಕಂಡುಹಿಡಿದು ಅದರ ತಕ್ಕಂತೆ ಮಾತ್ರೆ ತಗೊಳ್ಳೋದು ಅವಶ್ಯಕತೆ ಇದೆನಾ ಅಥವಾ ಇದು ಸಾಮಾನ್ಯ ಜೀವನ ಶೈಲಿಯಲ್ಲೇ ವ್ಯತ್ಯಾಸ ಪಡಿಸಿಕೊಂಡು ಶಮನ ಮಾಡಿಕೊಳ್ಳೋ ತರ ಅಂಶಗಳಿವೆನಾ ಇದನ್ನ ನೀವು ಖಚಿತಪಡಿಸಿಕೊಂಡ್ರೆ ಮುಂದಿನ ಜೀವನದಲ್ಲಿನೂ ಅದ್ರ ಸಂಬಂಧಪಟ್ಟಂಗೆ ಯಾವುದು ತೊಂದರೆಗಳಾಗಿಲ್ಲ,
1: ಆರಾಮಾಗಿ ಇರಬಹುದು,
0: ನಾರ್ಮಲ್ ಆಗಿ ಇಟ್ಕೋಬಹುದು.
1: ಡಾಕ್ಟರ್ ಪ್ರಮೋದ್ ಚಬ್ಬಿ ಅವರೇ, ಇದುವರೆಗೂ ಈ ಸಂಧಿವಾತ ಕುರಿತಂತೆ ಸಾಕಷ್ಟು ಮಾಹಿತಿ ನೀಡಿದ್ರಿ, ಜನಸಾಮಾನ್ಯರ ತಪ್ಪು ತಿಳುವಳಿಕೆ ಗೊಂದಲಗಳಿಗೆ ಪರಿಹಾರ ನೀಡಿದ್ರಿ. ತಾವು ನೀಡಿದ ಈ ಮಹತ್ವದ ವಿಷಯಗಳನ್ನ ಪಾಲಿಸಿ ಅರ್ಥರೈಟಿಸ್ ಮತ್ತು ರುಮಟೈಡ್ ಅರ್ಥರೈಟಿಸ್ ಬರದಂತೆ ಜೀವನ ಶೈಲಿಯನ್ನ ಬದಲಿಸಿಕೊಂಡು ಎಲ್ಲರೂ ತಮ್ಮ ಕನಸುಗಳನ್ನು ಸಾಧಿಸಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು.
2: ಇದುವರೆಗೆ ಸಂಧಿವಾತ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದ್ದವರು ಕೀಲು ನೋವು ತಜ್ಞ ವೈದ್ಯರಾದ ಡಾಕ್ಟರ್ ಪ್ರಮೋದ್ ಚಬ್ಬಿ, ಸಂದರ್ಶಿಸಿದವರು ಉಷಾ ಕುಲಕರ್ಣಿ. ಕೇಳುಗರೆ, ಇದು ಇಂದಿನ ಆರೋಗ್ಯ ಸಂಚಿಕೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂ ಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಆಕಾಶವಾಣಿ
1: ಪ್ರಗತಿ ಪಥ. ಪ್ರಧಾನಮಂತ್ರಿ ಜನ್ಧನ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮಕನ ಮರಡಿ ಅವರಿಂದ ಮಾಹಿತಿ.
2: ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು 2014 ಆಗಸ್ಟ್ 28ರಂದು ಪ್ರಾರಂಭಿಸಿದರು. ಈ ಯೋಜನೆಯ ಘೋಷವಾಕ್ಯ ಮೇರಾ ಖಾತಾ ಭಾಗ್ಯವಿಧಾತ. ಇದು ವಿಶ್ವದ ಅತಿದೊಡ್ಡ ಆರ್ಥಿಕ ಸೇರ್ಪಡೆ ಯೋಜನೆಯಾಗಿದೆ. ಆರ್ಥಿಕವಾಗಿ ಹಿಂದುಳಿದವರು ಸೇರಿದಂತೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಬ್ಯಾಂಕ್ ಖಾತೆಯ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಜಾರಿಗೊಳಿಸಿದ ಜನ್ಧನ್ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಸಾಕ್ಷರತೆ ಒದಗಿಸುವುದು ಹಾಗೂ ಮಹಿಳೆಯರು ಕಡುಬಡವರನ್ನು ಕೂಡ ಬ್ಯಾಂಕಿನೊಂದಿಗೆ ಜೋಡಿಸುವ ಮಹತ್ವದ ಗುರಿ ಹೊಂದಿದೆ. ಈ ಯೋಜನೆಗೂ ಮೊದಲು ಹಳ್ಳಿಯ ಬಹುತೇಕ ಜನರು ಬ್ಯಾಂಕ್ ಖಾತೆ ಹೊಂದಿರಲಿಲ್ಲ. ಬಡ ಕೂಲಿ ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳ ಹೆಸರಿನಲ್ಲಿ ಖಾತೆಯೇ ಇರಲಿಲ್ಲ. ಜನರು ಗಳಿಸಿದ ಅಲ್ಪ ಸ್ವಲ್ಪ ದುಡ್ಡನ್ನು ಮನೆಯಲ್ಲಿ ಸಂಗ್ರಹಿಸಿ ಇಡುತ್ತಿದ್ದರು. ಹಣದ ಅವಶ್ಯಕತೆ ಬಿದ್ದಾಗ ಲೇವಾದೇವಿಗಾರರ ಬಳಿ ಹೆಚ್ಚಿನ ಬಡ್ಡಿ ನೀಡಿ ಸಾಲ ಪಡೆಯುತ್ತಿದ್ದರು. ಸರ್ಕಾರದಿಂದ ಫಲಾನುಭವಿಗಳಿಗೆ ಬರುವ ನರೇಗಾ, ಇತರೆ ಸ್ಕೀಮ್ ಹಣವು ಬ್ರೋಕರ್ಸ್, ಏಜೆಂಟರು ಹೀಗೆ ಮಧ್ಯವರ್ತಿಗಳ ಪಾಲಾಗಿ ಹಣವು ಸೋರಿಕೆಯಾಗಿ ಅರ್ಧದಷ್ಟು ಮಾತ್ರ ಅವರ ಕೈ ಸೇರುತ್ತಿತ್ತು. ಇದನ್ನು ತಡೆಗಟ್ಟಲು ಹಾಗೂ ನಿಜವಾದ ಫಲಾನುಭವಿಗೆ ಅವರ ಹಣವು ದಕ್ಕುವಂತೆ ಮಾಡುವ ಉದ್ದೇಶದಿಂದಲೇ ಜನ್ಧನ್ ಯೋಜನೆ ಅಸ್ತಿತ್ವಕ್ಕೆ ಬಂದಿದೆ. ಜನರಿಗೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮತ್ತಿತರ ಬ್ಯಾಂಕಿಂಗ್ ಸೌಲಭ್ಯ ಕಲ್ಪಿಸುವುದು, ಬ್ಯಾಂಕ್ ಖಾತೆ ಇಲ್ಲದವರನ್ನು ಗುರುತಿಸುವುದು, ಬ್ಯಾಂಕ್ ಶಾಖೆಯ ಮೂಲಕ ದೇಶದ ಎಲ್ಲಾ ಕುಟುಂಬಗಳಿಗೆ ಬ್ಯಾಂಕಿಂಗ್ ಸೌಕರ್ಯ ಹಾಗೂ ವಿವಿಧ ಸರ್ಕಾರಿ ಯೋಜನೆಗಳ ನೇರ ಲಾಭವನ್ನು ವರ್ಗಾವಣೆ ಹಾಗೂ ವಿಸ್ತರಣೆ ಮಾಡುವುದು ಮೂಲ ಉದ್ದೇಶವಾಗಿದೆ. ಎಲ್ಲರಿಗೂ ಉಚಿತವಾಗಿ ಬ್ಯಾಂಕಿನಲ್ಲಿ ಖಾತೆ ತೆರೆಯಲು ಕೇಂದ್ರ ಸರ್ಕಾರವು ಈ ಒಂದು ಅವಕಾಶ ಕಲ್ಪಿಸಿದ್ದು ಇದನ್ನು ಆರ್ಥಿಕ ಸೇರ್ಪಡೆ ಎಂದೇ ವ್ಯಾಖ್ಯಾನಿಸಲಾಗುತ್ತದೆ. ಆಧಾರ್ ಕಾರ್ಡ್ ಲಿಂಕ್ನೊಂದಿಗೆ ಮೊಬೈಲ್ ಮೂಲಕ ಕೈಯಲ್ಲೇ ಬ್ಯಾಂಕಿನ ಸೌಲಭ್ಯ ಒದಗಿಸಿ ದೇಶಾದ್ಯಂತ ಸಂಪರ್ಕ ನೀಡಲಾಗಿದೆ. ಹೀಗಾಗಿ ಜನಸಾಮಾನ್ಯರನ್ನು ಬ್ಯಾಂಕಿಂಗ್ ವ್ಯವಸ್ಥೆಯೊಂದಿಗೆ ಬೆಸೆಯುವಲ್ಲಿ ಜನ್ಧನ್ ಮಹತ್ವದ ಪಾತ್ರ ವಹಿಸಿದೆ. ಸರ್ಕಾರಗಳ ನೂರಾರು ಸ್ಕೀಮ್ಗಳ ಹಣವು ಇಂದು ಅವರ ಅಕೌಂಟ್ಗೆ ಸೇರುತ್ತದೆ. ಹಾಗಾದರೆ ಈ ಜನ್ಧನ್ ಯೋಜನೆಯ ವಿಶೇಷತೆ ಏನು? ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. PMJD ಯೋಜನೆಯಿಂದ ಸಾಕಷ್ಟು ಲಾಭಗಳಿವೆ. ಸಾಮಾನ್ಯ ಬಡವರು, ಹಿಂದುಳಿದವರು ಎಲ್ಲರೂ ಬ್ಯಾಂಕ್ ಖಾತೆಯನ್ನು ತೆರೆಯಬಹುದು. ಅವರ ಸಣ್ಣ ಉಳಿತಾಯವನ್ನು ಮನೆಯಲ್ಲಿ ಇಡುವ ಬದಲು ಬ್ಯಾಂಕಿನಲ್ಲಿ ಜಮಾ ಮಾಡುವುದರಿಂದ ಬಡ್ಡಿ ಮೊತ್ತ ಕೂಡ ದೊರೆಯುವುದಲ್ಲದೆ ಕಳ್ಳತನದ ಭಯ ಇರುವುದಿಲ್ಲ. ಅಲ್ಲದೆ ಸರ್ಕಾರದ ಯಾವುದೇ ಯೋಜನೆಯ ಹಣವು ನೇರವಾಗಿ ಫಲಾನುಭವಿಗಳಿಗೆ ಸಿಗುತ್ತದೆ. ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ಸಬ್ಸಿಡಿ ಹಣ, ಸಾಲ, ವಿಮೆ, ಪಿಂಚಣಿ ಹಣ, ಸಿಲಿಂಡರ್, ಗ್ಯಾಸ್ ಇತರೆ ದುಡ್ಡು ನೇರವಾಗಿ ಅವರವರ ಖಾತೆಗೆ ಜಮಾ ಆಗುತ್ತದೆ. ಜೀವನ ಜ್ಯೋತಿ ವಿಮೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಅಟಲ್ ಪಿಂಚಣಿ ಯೋಜನೆ, ಮುದ್ರಾ ಸಾಲವನ್ನು ಹೀಗೆ ನೂರಾರು ಯೋಜನೆಗಳ ಹಣವನ್ನು DBT ಮೂಲಕ ಈ ಖಾತೆಗೆ ಸೇರುತ್ತದೆ. ಇದು ನಿರಂತರ ಪ್ರಕ್ರಿಯೆಯಾಗಿದ್ದು ಭಾರತದ ಯಾವುದೇ ನಾಗರಿಕರು ತಮ್ಮ ವಾಸಸ್ಥಳದ ಸಮೀಪದಲ್ಲಿರುವ ಯಾವುದೇ ಬ್ಯಾಂಕ್ ಶಾಖೆಗೆ ಹೋಗಿ ಖಾತೆ ತೆರೆಯಬಹುದು. 10 ವರ್ಷದ ಮೇಲ್ಪಟ್ಟ ವಯೋಮಾನದ ಯಾವುದೇ ವ್ಯಕ್ತಿಯು ಈ ಯೋಜನೆಗೆ ಸೇರಬಹುದು. ಆದರೆ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಜನ್ಧನ್ ಖಾತೆ ತೆರೆಯುವಂತಿಲ್ಲ. ಜನ್ಧನ್ ಖಾತೆ ತೆರೆಯುವುದರಿಂದ ಕೆಲವು ಪ್ರಮುಖ ವಿಶೇಷತೆ ಮತ್ತು ಸೌಲಭ್ಯಗಳು ಸಿಗಲಿವೆ. ಜನ್ಧನ್ ಉಳಿತಾಯ ಖಾತೆಯನ್ನು ತೆರೆಯಲು ಇತರೆ ಬ್ಯಾಂಕುಗಳ ರೀತಿ ಯಾವುದೇ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಅಗತ್ಯವಿಲ್ಲ. ಇಲ್ಲಿ ಹಣ ಖರ್ಚು ಮಾಡಬೇಕಾಗಿಲ್ಲ. ಖಾತೆಯಲ್ಲಿ 1 ರೂಪಾಯಿ ಇಲ್ಲದಿದ್ದರೂ ಕೂಡ ಬ್ಯಾಂಕಿನವರು ದಂಡ ವಿಧಿಸುವಂತಿಲ್ಲ. ನಿಮ್ಮ ಖಾತೆಯನ್ನು ಅವರು ಮುಚ್ಚುವಂತಿಲ್ಲ. ಮುಖ್ಯವಾಗಿ ನೀವು ಸಾಮಾನ್ಯ ಉಳಿತಾಯ ಖಾತೆಯಂತೆ ಇಲ್ಲಿಯೂ ಕೂಡ ಎಷ್ಟು ಬೇಕಾದರೂ ದುಡ್ಡು ಇಡಬಹುದು ಮತ್ತು ತೆಗೆಯಬಹುದು. ಬಡ್ಡಿಯೂ ಕೂಡ ಬ್ಯಾಂಕ್ ನಿಯಮಾನುಸಾರ ಸಾಮಾನ್ಯ ಖಾತೆಯಂತೆಯೇ ಸಿಗುತ್ತದೆ. ಆದರೆ ಸಣ್ಣ ಖಾತೆ ತೆರೆದಿದ್ದರೆ ಕೆಲವು ನಿರ್ದಿಷ್ಟ ಮಿತಿಗಳನ್ನು ಹೇರಲಾಗಿದೆ. ಯಾವುದೇ ಸಮಯದಲ್ಲಿ ಖಾತೆಯಲ್ಲಿ ಇರುವ ಮೊತ್ತವು 50,000 ಮೀರಬಾರದು ಮತ್ತು 1 ವರ್ಷದಲ್ಲಿ ಜಮೆಯು 1 ಲಕ್ಷ ಮೀರಿರಬಾರದು. ಹಣದ ವಾಪಸಾತಿ ಕೂಡ 10,000 ರೂಪಾಯಿ ಮೀರಬಾರದು. 50,000ಕ್ಕಿಂತ ಹೆಚ್ಚು ಹಣ ಒಂದೇ ಬಾರಿಗೆ ಜಮಾ ಮಾಡುವುದಾದರೆ ಪ್ಯಾನ್ ಕಾರ್ಡ್ ಸಲ್ಲಿಸಬೇಕಾಗುತ್ತದೆ. ಒಂದು ವೇಳೆ ಆಧಾರ್ ಸಲ್ಲಿಸಿ ಪೂರ್ಣ KYC ಮಾಡಿಸಿದರೆ ಈ ಮಿತಿ ಅನ್ವಯಿಸುವುದಿಲ್ಲ. 1 ಲಕ್ಷಕ್ಕೂ ಮೀರಿ ಹಣವನ್ನು ಜಮಾ ಮಾಡಬಹುದು ಹಾಗೂ ಪಡೆಯಲು ಗರಿಷ್ಠ ಮಿತಿ ಇರುವುದಿಲ್ಲ. ಆದರೆ ಇಲ್ಲಿಯೂ ಕೂಡ ಬ್ಯಾಂಕಿನ ವಹಿವಾಟಿನ ನಿಯಮಗಳ ಪ್ರಕಾರವೇ ವ್ಯವಹರಿಸಬೇಕಾಗುವುದು. ದೊಡ್ಡ ಮೊತ್ತದ ಹಣ ಜಮಾ ಮಾಡುವಾಗ ಅದರ ಮೂಲದ ಬಗ್ಗೆ ಬ್ಯಾಂಕ್ ಮಾಹಿತಿ ದಾಖಲೆಗಳನ್ನು ಕೇಳುವುದು ಸಹಜ. ಆದ್ದರಿಂದ ಎಲ್ಲ ವ್ಯವಹಾರವು ಬ್ಯಾಂಕಿನ ನಿಯಮಕ್ಕೆ ಒಳಪಟ್ಟಿರುತ್ತದೆ. ಈ ಜನ್ಧನ್ ಖಾತೆ ಹೇಗೆ ತೆರೆಯುವುದು, ಅರ್ಜಿ ಸಲ್ಲಿಸುವುದು ಹೇಗೆ, ಯಾವ ಬ್ಯಾಂಕುಗಳಿವೆ ಎಂಬುದನ್ನು ನೋಡೋಣ. ನೀವು ಎಲ್ಲಿಯೂ ಈಗಾಗಲೇ ಖಾತೆ ಹೊಂದಿರದಿದ್ದರೆ ಹತ್ತಿರದ ಯಾವುದೇ

0: ಸರ್ಕಾರಿ ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್, ಎಸ್ಬಿಐ, ಕೆನರಾ, ಎಚ್ಡಿಎಫ್ಸಿ, ಕರ್ನಾಟಕ ಬ್ಯಾಂಕ್, ಐಸಿಐಸಿಐ ಪೋಸ್ಟ್ ಆಫೀಸ್ ಬ್ಯಾಂಕ್ ಅಥವಾ ಬ್ಯಾಂಕ್ ಮಿತ್ರ ಬಳಿ ಹೋಗಿ ಜನ್ಧನ್ ಯೋಜನೆಯ ಫಾರ್ಮ್ ಪಡೆದು ಭರ್ತಿ ಮಾಡಬೇಕು. ಒಂದು ವೇಳೆ ಈಗಾಗಲೇ ಒಂದು ಬ್ಯಾಂಕಿನಲ್ಲಿ ನೀವು ಖಾತೆಯನ್ನು ತೆರೆದಿದ್ದರೆ ಅದೇ ಬ್ಯಾಂಕಿನಲ್ಲಿ ಜನ್ಧನ್ ಖಾತೆಯನ್ನು ಕೂಡ ನೀವು ತೆರೆಯಬಹುದು. ಚಿಕ್ಕ ಹಳ್ಳಿಗಳಲ್ಲಿ ಬ್ಯಾಂಕ್ ಇಲ್ಲದಿದ್ದರೆ ಬ್ಯಾಂಕ್ ಮಿತ್ರ ಎಂದರೆ ಬ್ಯಾಂಕಿನಂತೆ ಕೆಲಸ ಮಾಡುವ ವ್ಯಕ್ತಿ ಇರುತ್ತಾರೆ. ಅವರೇ ಜನ್ಧನ್ ಖಾತೆ ತೆರೆದುಕೊಡುತ್ತಾರೆ ಹಾಗೂ ಹಣ ಜಮಾ ಮಾಡುವುದು, ತೆಗೆದುಕೊಡುವುದು, ಸರ್ಕಾರದ ಹಣ ಬಂದಿರುವ ಬಗ್ಗೆ ಮಾಹಿತಿ ನೀಡುವುದು, ವಿಮೆ ಪಿಂಚಣಿ ಯೋಜನೆಗೆ ಸೇರಿಸುವುದನ್ನು ಕೂಡ ಉಚಿತವಾಗಿಯೇ ಅವರು ಮಾಡುತ್ತಾರೆ. ಇನ್ನು ಈ ಬ್ಯಾಂಕ್ ಮಿತ್ರ ಗ್ರಾಮ ಪಂಚಾಯಿತಿ, ಪೋಸ್ಟ್ ಆಫೀಸ್ ಇಲ್ಲವೇ ಕಿರಾಣಿ ಅಂಗಡಿಯಲ್ಲಿ ಬ್ಯಾಂಕ್ ಮಿತ್ರ ಎಂಬ ಇಲ್ಲವೇ ಕಸ್ಟಮರ್ ಸರ್ವಿಸ್ ಪಾಯಿಂಟ್ ಎಂಬ ಬೋರ್ಡ್ ಲಗತ್ತಿಸಿ ಕೆಲಸ ಮಾಡುತ್ತಾರೆ. ವಿಳಾಸ ಮಾಹಿತಿಗಾಗಿ ಆಧಾರ್ ಕಾರ್ಡ್ ಇಲ್ಲವೇ ವೋಟರ್ ಐಡಿ, ನರೇಗಾ ಜಾಬ್ ಕಾರ್ಡ್, ಪ್ಯಾನ್ ಕಾರ್ಡ್ ಯಾವುದಾದರೂ ಒಂದನ್ನು ದಾಖಲಿಸಿ ಮತ್ತು ಭಾವಚಿತ್ರಗಳನ್ನು ಸಲ್ಲಿಸಿ ಖಾತೆಯನ್ನು ತೆರೆಯಬಹುದು. ಆಗ ಅದೇ ದಿನ ಖಾತೆ ನಂಬರ್ ಮತ್ತು ರೂಪೇ ಕಾರ್ಡ್ ನೀಡಲಾಗುತ್ತದೆ. ಪಾಸ್ಬುಕ್ ಕೂಡ ಪಡೆಯಬಹುದು. ತಾವು ಖಾತೆ ತೆರೆಯಬೇಕಾದರೆ ಯಾವುದೇ ಏಜೆಂಟ್ಗೆ ಹಣ ಕೊಡುವ ಅಗತ್ಯವಿಲ್ಲ. ಇದು ಸಂಪೂರ್ಣ ಉಚಿತವಾಗಿದೆ. ಖಾತೆದಾರರಿಗೆ ಉಚಿತವಾಗಿ ರೂಪೇ ಡೆಬಿಟ್ ಕಾರ್ಡ್ ಸೌಲಭ್ಯ ಒದಗಿಸಿರುವುದು ತುಂಬಾ ಪ್ರಯೋಜನಕಾರಿಯಾಗಿದೆ. ಇದರಿಂದ ಎಟಿಎಂ, ಮೊಬೈಲ್ ಬ್ಯಾಂಕಿಂಗ್, ಗೂಗಲ್ ಪೇ, ಫೋನ್ ಪೇ, ಇಂಟರ್ನೆಟ್ ಬ್ಯಾಂಕಿಂಗ್ಗೆ ಬಳಸಬಹುದು. ಡೆಬಿಟ್ ಕಾರ್ಡ್ನಿಂದ ಹಿಡಿದು ಅಪಘಾತ ವಿಮೆವರೆಗಿನ ಎಲ್ಲ ಬಗೆಯ ಬ್ಯಾಂಕಿಂಗ್ ಕ್ಷೇತ್ರದ ಮೂಲ ಸೌಲಭ್ಯಗಳು ಜನ್ಧನ್ ಖಾತೆಯಿಂದ ಸಿಗಲಿವೆ. ಈ ಯೋಜನೆಗೆ ಸಂಬಂಧಿಸಿದಂತೆ ಜನ್ಧನ್ ಖಾತೆದಾರರಿಗೆ ನೀಡಲಾದ ರೂಪೇ ಕಾರ್ಡ್ನೊಂದಿಗೆ 1 ಲಕ್ಷ ರೂಪಾಯಿಗಳ ಅಪಘಾತ ವಿಮಾ ರಕ್ಷಣೆ ನೀಡಲಾಗುತ್ತದೆ. ಇದು ಆಗಸ್ಟ್ 2018 ಯೋಜನೆ ಸೇರಿದ ಖಾತೆದಾರರಿಗೆ ಅನ್ವಯಿಸುತ್ತದೆ ಹಾಗೂ 2018 ನಂತರ ಖಾತೆ ತೆರೆದವರಿಗೆ ರೂಪೇ ಕಾರ್ಡ್ ಜೊತೆ 2 ಲಕ್ಷ ರೂಪಾಯಿ ಹೆಚ್ಚಿನ ವಿಮೆ ಹಣ ಸಿಗುತ್ತದೆ. ಅಪಘಾತದಲ್ಲಿ ಮರಣ ಹೊಂದಿದರೆ ಇಲ್ಲವೇ ಅಂಗವಿಕಲರಾದರೆ 2 ಲಕ್ಷ ವಿಮೆ ಕುಟುಂಬಕ್ಕೆ ಲಭಿಸುತ್ತದೆ. ಆದರೆ ಫಲಾನುಭವಿಯು ರೂಪೇ ಕಾರ್ಡ್ನಿಂದ 90 ದಿನಗಳಲ್ಲಿ ಒಂದು ಬಾರಿಯಾದರೂ ಹಣ ತೆಗೆದಿರಬೇಕು. ಆಗಲೇ ವಿಮೆ ಹಣ ಪಡೆಯಲು ಅವರಿಗೆ ಸಾಧ್ಯವಾಗುತ್ತದೆ. ಈ ಯೋಜನೆಯಡಿ ಖಾತೆ ಮಾಡಿಸಿಕೊಂಡ ವ್ಯಕ್ತಿ 6 ತಿಂಗಳ ನಂತರ 2,500 ರೂಪಾಯಿ ಓವರ್ ಡ್ರಾಫ್ಟ್ಗೆ ಭಾಜನನಾಗುತ್ತಾನೆ. ಆಧಾರ್ ಲಿಂಕ್ ಆಗಿದ್ದರೆ ಖಾತೆಯ 6 ತಿಂಗಳ ವಹಿವಾಟಿನ ಬಳಿಕ 18 ರಿಂದ 65 ವಯಸ್ಸಿನ ಖಾತೆದಾರರಿಗೆ ಖಾತೆಯಲ್ಲಿ ದುಡ್ಡು ಇಲ್ಲದಿದ್ದರೂ 10,000 ರೂಪಾಯಿಗಳವರೆಗೆ ಓವರ್ ಡ್ರಾಫ್ಟ್ ಸೌಲಭ್ಯ ಸಿಗುತ್ತದೆ. ಆಗ ಅವರು ತಮ್ಮ ಖಾತೆಯಿಂದ 10,000 ಹಣ ತೆಗೆಯಬಹುದು. ಇದರಲ್ಲಿ 2,000 ರೂಪಾಯಿ ಯಾವುದೇ ಷರತ್ತಿಲ್ಲದೆ ಸಿಗುತ್ತದೆ. ಇದು ಒಂದು ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶವಿದ್ದು ಅದರಲ್ಲೂ ಮಹಿಳೆಗೆ ಆದ್ಯತೆ ಇದೆ. ಇನ್ನು ಸರ್ಕಾರಿ ಯೋಜನೆಗಳ ಸಬ್ಸಿಡಿ ಮತ್ತು ಪಿಂಚಣಿ ವಿಮೆ, ಸ್ಕಾಲರ್ಶಿಪ್ ಹಣ ಎಲ್ಲವೂ ಡಿಬಿಟಿ ಮೂಲಕ ಎಂದರೆ ನೇರವಾಗಿ ನಗದು ಈ ಖಾತೆಗೆ ಜಮೆಯಾಗುತ್ತದೆ. ಒಂದು ವೇಳೆ ಈಗಾಗಲೇ ತಾವು ಯಾವುದೇ ಬ್ಯಾಂಕಿನಲ್ಲಿ ಸಾಮಾನ್ಯ ಖಾತೆಯನ್ನು ತೆಗೆದಿದ್ದರೆ ಅದನ್ನು ಜನ್ಧನ್ ಖಾತೆಯನ್ನಾಗಿ ಮಾರ್ಪಾಡು ಮಾಡಿಕೊಳ್ಳಬಹುದು. ಅದಕ್ಕೆ ಬೇಕಾದ ದಾಖಲಾತಿಗಳನ್ನು ಅದೇ ಬ್ಯಾಂಕಿನಲ್ಲಿ ಸಲ್ಲಿಸಿ ಬದಲಾಯಿಸಿಕೊಳ್ಳಬಹುದು. ಇತ್ತೀಚಿನ ಅಂಕಿಅಂಶಗಳನ್ನು ಗಮನಿಸಿದರೆ 2026 ಆಗಸ್ಟ್ವರೆಗೆ ದೇಶದಲ್ಲಿ ಒಟ್ಟು 59.9 ಕೋಟಿ ಜನ್ಧನ್ ಖಾತೆಗಳನ್ನು ತೆರೆಯಲಾಗಿದೆ. ಮಹಿಳೆಯರ ಖಾತೆಗಳು 32.92 ಕೋಟಿ. ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳ ಖಾತೆಗಳು 46 ಕೋಟಿ ಎಂದು ವರದಿಯಾಗಿದೆ. 12 ವರ್ಷಗಳಲ್ಲಿ ಕೋಟ್ಯಂತರ ಜನರು ಈ ಯೋಜನೆಯ ಲಾಭ ಪಡೆದಿದ್ದು ಖಾತೆಯಲ್ಲಿ ಒಟ್ಟು ಠೇವಣಿ ಸುಮಾರು 3,17,000 ಕೋಟಿ ಸಂಗ್ರಹವಾಗಿದೆ. ಇಂದು ದೇಶದಲ್ಲಿ 100 ಯೋಜನೆಗಳು ಜಾರಿಗೊಂಡಿದ್ದು ಆಯಾ ಯೋಜನೆಯ ವ್ಯಾಪ್ತಿಯಲ್ಲಿ ಬರುವ ಫಲಾನುಭವಿಗಳು ಮಾತ್ರ ಅದರ ಲಾಭ ಪಡೆದಿರುತ್ತಾರೆ. ಆದರೆ ದೇಶದಲ್ಲಿ ನಿರೀಕ್ಷೆಗೂ ಮೀರಿ ಸಾಕಾರಗೊಂಡ ಈ ಜನ್ಧನ್ ಯೋಜನೆಯಡಿ ಕೋಟ್ಯಂತರ ಜನರು ಖಾತೆ ತೆರೆದಿದ್ದಾರೆ. ಇದು ಕೇವಲ ನಿರ್ದಿಷ್ಟವಾದ ಸೀಮಿತ ಯೋಜನೆಯಲ್ಲ, ಕೆಳ ಹಂತದಿಂದ ಎಲ್ಲ ವರ್ಗದವರಿಗೂ ಅನ್ವಯವಾಗುವಂತಹ ಯೋಜನೆಯಾಗಿದ್ದರಿಂದ ಸಮರೋಪಾದಿ ಇಂದು ಯಶಸ್ಸು ಕಂಡಿದೆ. ಒಟ್ಟಿನಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯು ಕೇವಲ ಬ್ಯಾಂಕ್ ಖಾತೆ ತೆರೆಯಲು ಸೀಮಿತವಲ್ಲ, ಬದಲಾಗಿ ಅದು ಬಡವನ ಆರ್ಥಿಕ ಸ್ವಾತಂತ್ರ್ಯದ ಮೊದಲ ಹೆಜ್ಜೆಯಾಗಿದೆ. ಜನಸಾಮಾನ್ಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸುವ ಮತ್ತು ಬ್ಯಾಂಕಿನ ಸೌಲಭ್ಯಗಳನ್ನು ಎಲ್ಲರಿಗೂ ತಲುಪಿಸುವ ಮಹತ್ವದ ಯೋಜನೆಯಾಗಿದೆ. ಪ್ರತಿ ನಾಗರಿಕನು ಬ್ಯಾಂಕಿನ ಸೌಲಭ್ಯಗಳ ಅರಿವು ಪಡೆದುಕೊಳ್ಳಬೇಕಿದೆ. ಆರ್ಥಿಕ ಒಳಗೊಳ್ಳುವಿಕೆಯ ಮೂಲಕ ಸಬಲ ಭಾರತ ನಿರ್ಮಾಣವಾಗಲಿ ಎಂಬ ಸದಾಶಯದೊಂದಿಗೆ ಇಂದಿನ ಮಾಹಿತಿಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವೆ.
1: ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮಕನಮರಡಿ ಅವರಿಂದ ಮಾಹಿತಿ ಕೇಳಿದಿರಿ. ಇದುವರೆಗೆ ಪ್ರಸಾರವಾದ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಸಾಮೂಹಿಕ ಬೆಳವಣಿಗೆ ಮತ್ತು ಸಮಾಧಾನ ಅವಕಾಶವೇ ಭಾರತದ ಪ್ರಗತಿಗೆ ಆಧಾರ, ಪ್ರಧಾನಿ ನರೇಂದ್ರ ಮೋದಿ. ಬಿಮ್ಸ್ಟೆಕ್ ರಾಷ್ಟಗಳ ಮೊದಲ ಗೃಹ ಸಚಿವರ ಸಭೆ ನವದೆಹಲಿಯಲ್ಲಿ ಆರಂಭ. ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಇಂದಿನಿಂದ 2 ದಿನಗಳ ಭಾರತ ಪ್ರವಾಸ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ವಿವಿಧ ವಿಭಾಗಗಳಲ್ಲಿಂದು ಭಾರತದ ಶಟ್ಲರ್ಗಳು ಕಣದಲ್ಲಿ. ವಾರ್ತೆಗಳ ವಿವರ. ಭಾರತದ ಪ್ರಗತಿಯು ಸಾಮೂಹಿಕ ಬೆಳವಣಿಗೆ ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸುವುದರ ಮೇಲೆ ಆಧಾರಿತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬ್ಲೂಂಬರ್ಗ್ ನೂತನ ಆರ್ಥಿಕತೆ ವೇದಿಕೆಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಆಡಳಿತ ವಿಧಾನ ಮತ್ತು ಕಾರ್ಯ ಸಂಸ್ಕೃತಿಯಲ್ಲಿ ಸಬಲೀಕರಣಕ್ಕಾಗಿ ಅಧಿಕಾರ ಎಂಬ ತತ್ವವನ್ನು ಅಳವಡಿಸಿಕೊಂಡಿದೆ ಎಂದರು. ಅಧಿಕಾರ ಎಂದರೆ ಮುಂದೆ ಸಾಗುವ ಸಾಮರ್ಥ್ಯ ಮಾತ್ರವಲ್ಲ, ಇತರರನ್ನು ಸಬಲಗೊಳಿಸುವ ಶಕ್ತಿಯಾಗಿದೆ. ಇಂದಿನ ಯುಗದಲ್ಲಿ ಡಿಜಿಟಲ್ ಶಕ್ತಿಯು ಈ ಪರಿವರ್ತನೆಯ ಪ್ರಮುಖ ಚಾಲಕ ಶಕ್ತಿಗಳಲ್ಲಿ ಒಂದಾಗಿದ್ದು ಭಾರತಕ್ಕೆ ಹೆಚ್ಚಿನ ಅವಕಾಶಗಳನ್ನು ತೆರೆದಿದೆ ಎಂದು ಪ್ರಧಾನಿ ಹೇಳಿದರು. ತಂತ್ರಜ್ಞಾನ, ದತ್ತಾಂಶ, ಜ್ಞಾನ ಮತ್ತು ನಾವೀನ್ಯತೆಗಳು 21ನೇ ಶತಮಾನದಲ್ಲಿ ಶಕ್ತಿಯ ಪ್ರಮುಖ ಮೂಲಗಳಾಗಿವೆ. ಭಾರತದ ಸಾಮರ್ಥ್ಯಗಳು ಇತರ ದೇಶಗಳಿಗೂ ಹೊಸ ಅವಕಾಶಗಳ ಬಾಗಿಲು ತೆರೆಯುವಂತೆ ಮಾಡುವುದು ಸರ್ಕಾರದ ನಿರಂತರ ಪ್ರಯತ್ನವಾಗಿದೆ ಎಂದರು. ಕಳೆದ 1 ದಶಕದಲ್ಲಿ 25 ಕೋಟಿ ಜನರನ್ನು ಬಡತನದಿಂದ ಹೊರತರಲಾಗಿದೆ. 2014ರಿಂದ ದೇಶದ ನವೋದ್ಯಮ ವಲಯ ಗಣನೀಯವಾಗಿ ವಿಸ್ತರಿಸಿದ್ದು, ನವೋದ್ಯಮಗಳ ಸಂಖ್ಯೆ 2.5 ಲಕ್ಷ ದಾಟಿದೆ. ಇವುಗಳಲ್ಲಿ ಶೇಕಡ 45ಕ್ಕೂ ಅಧಿಕ ನವೋದ್ಯಮಗಳಲ್ಲಿ ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರು ಇದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತದ ಆತಿಥ್ಯದಲ್ಲಿ ಬಿಮ್ಸ್ಟೆಕ್ ರಾಷ್ಟಗಳ ಮೊದಲ ಗೃಹ ಸಚಿವರ ಸಭೆ ನವದೆಹಲಿಯಲ್ಲಿ ಆರಂಭಗೊಂಡಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಭಯೋತ್ಪಾದನೆ, ಗಡಿಯಾಚೆಗಿನ ಸಂಘಟಿತ ಅಪರಾಧಗಳು, ಮಾದಕ ವಸ್ತು ಕಳ್ಳಸಾಗಣೆ, ಮೂಲಭೂತವಾದ ಅಕ್ರಮ ಹಣಕಾಸು ಹರಿವು ಹಾಗೂ ಸೈಬರ್ ಬೆದರಿಕೆಗಳನ್ನು ಜಂಟಿಯಾಗಿ ಎದುರಿಸಲು ಈ ಸಭೆಯು ಎಲ್ಲಾ ರಾಷ್ಟಗಳ ದೃಢ ಸಂಕಲ್ಪವನ್ನು ಬಿಂಬಿಸುತ್ತದೆ ಎಂದು ತಿಳಿಸಿದರು. ದೃಢವಾದ ಸಮನ್ವಯತೆಯ ಮೂಲಕ ಹೆಚ್ಚು ಸುರಕ್ಷಿತ ಮತ್ತು ಬಲವಾದ ಬಿಮ್ಸ್ಟೆಕ್ ಪ್ರದೇಶವನ್ನು ನಿರ್ಮಿಸಲು ಎಲ್ಲಾ ಸದಸ್ಯ ರಾಷ್ಟಗಳು ಬದ್ಧವಾಗಿದೆ ಎಂದು ಅವರು ಪ್ರತಿಪಾದಿಸಿದರು. 1997ರಲ್ಲಿ ಸ್ಥಾಪನೆಯಾದ ಬಿಮ್ಸ್ಟೆಕ್ ಸಂಘಟನೆಯಲ್ಲಿ ಭಾರತ, ಬಾಂಗ್ಲಾದೇಶ, ಭೂತಾನ್, ಮ್ಯಾನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥಾಯ್ಲೆಂಡ್ ಸೇರಿದಂತೆ 7 ರಾಷ್ಟಗಳು ಸದಸ್ಯರಾಗಿವೆ. ಬಂಗಾಳಕೊಲ್ಲಿ ಪ್ರದೇಶದ ರಾಷ್ಟಗಳ ನಡುವೆ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಉತ್ತೇಜಿಸುವುದು ಸಂಘಟನೆಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಇಂದಿನಿಂದ 2 ದಿನಗಳ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಅವರ ಭೇಟಿಯ ಸಮಯದಲ್ಲಿ ನಾಳೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯಮಶೀಲತೆ ಸಚಿವ ಜಯಂತ್ ಚೌಧರಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತದಲ್ಲಿನ ಕೆನಡಾ ಹೈಕಮಿಷನರ್ ಕ್ರಿಸ್ಟೋಫರ್ ಕೂಟರ್ ಮಾತನಾಡಿ, ಪ್ರಸ್ತಾವಿತ ಮುಕ್ತ ವ್ಯಾಪಾರ ಒಪ್ಪಂದ, ಹೆಚ್ಚಿನ ಹೂಡಿಕೆ ಮತ್ತು ಉಭಯ ದೇಶಗಳ ನಡುವೆ ಜನರ ಸಂಚಾರ ಹೆಚ್ಚಿಸುವ ಮೂಲಕ ದ್ವಿಪಕ್ಷೀಯ ವ್ಯಾಪಾರವನ್ನು ಬಲಪಡಿಸಲು ಕೆನಡಾ ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದಾರೆ. ಭಾರತ ಮತ್ತು ಕೆನಡಾ ನಡುವಿನ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿಯೂ ಬೆಳವಣಿಗೆಗೆ ಹೆಚ್ಚಿನ ಅವಕಾಶಗಳಿವೆ ಎಂದು ಅವರು ಹೇಳಿದ್ದಾರೆ. ಅರ್ಹ ಪ್ರತಿಯೊಬ್ಬ ನಾಗರಿಕರ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವ ಉದ್ದೇಶದಿಂದ ಭಾರತ ಚುನಾವಣಾ ಆಯೋಗ ಹಲವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ಶಿಬಿರಗಳು ಹಾಗೂ ಮತದಾರರ ನೆರವು ಅಭಿಯಾನಗಳನ್ನು ತೀವ್ರಗೊಳಿಸಿದೆ. ಮುಖ್ಯ ಚುನಾವಣಾಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳು ಮತದಾರರ ಹೆಸರು ನೋಂದಣಿ, ವೈಯಕ್ತಿಕ ವಿವರಗಳ ತಿದ್ದುಪಡಿ ಹಾಗೂ ಮತದಾರರ ಪಟ್ಟಿಯಲ್ಲಿನ ಲೋಪದೋಷಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಮತಗಟ್ಟೆಗಳಲ್ಲಿ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದ್ದು, ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳನ್ನು ಸಂಪರ್ಕಿಸಿ ನೆರವು ಪಡೆಯಬಹುದು. ಮತದಾರರ ನೋಂದಣಿ, ವಿಚಾರಣೆ ಪ್ರಕ್ರಿಯೆ ಹಾಗೂ ದಾಖಲೆಗಳಲ್ಲಿನ ವ್ಯತ್ಯಾಸಗಳಿಗೆ ಸಂಬಂಧಿಸಿದ ದೂರುಗಳ ಪರಿಹಾರಕ್ಕೂ ಈ ಅಭಿಯಾನ ಆದ್ಯತೆ ನೀಡಲಿದೆ. ದೇಶದಲ್ಲಿ ಅಂತರ್ಜಾಲ ಬಳಕೆದಾರರ ಸಂಖ್ಯೆ 2026ರ ಮಾರ್ಚ್ ಅಂತ್ಯದಿಂದ 109.28 ಕೋಟಿ ಜೂನ್ ಅಂತ್ಯಕ್ಕೆ 111

0: ಕೋಟಿ 41 ಲಕ್ಷಕ್ಕೂ ಅಧಿಕವಾಗಿ ಏರಿಕೆಯಾಗಿದೆ. ತ್ರೈಮಾಸಿಕ ಅವಧಿಯಲ್ಲಿ ಶೇಕಡಾ 1.96% ಬೆಳವಣಿಗೆ ದಾಖಲಾಗಿದೆ. ಒಟ್ಟು ಅಂತರ್ಜಾಲ ಬಳಕೆದಾರರಲ್ಲಿ 4.77 ಕೋಟಿ ಅಧಿಕ ಮಂದಿ ವೈರ್ಡ್ ಸಂಪರ್ಕ ಹೊಂದಿದ್ದರೆ ಸುಮಾರು 106.64 ಕೋಟಿ ಮಂದಿ ವೈರ್ಲೆಸ್ ಸಂಪರ್ಕ ಹೊಂದಿದ್ದಾರೆ. ಜೂನ್ ಅಂತ್ಯಕ್ಕೆ ಬ್ರಾಡ್ ಬ್ಯಾಂಡ್ ಬಳಕೆದಾರರ ಸಂಖ್ಯೆ ಶೇಕಡಾ 2.3% ಹೆಚ್ಚಿದರೆ ನ್ಯಾರೋ ಬ್ಯಾಂಡ್ ಬಳಕೆದಾರರ ಸಂಖ್ಯೆ ಶೇಕಡಾ 0.89% ಇಳಿಕೆಯಾಗಿದೆ ಎಂದು ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. 2015 ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಹಾಗೂ ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.6 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ನಿಲುಗಡೆ ಅವಧಿಯು 2014 96 ಗಂಟೆಗಳಿಂದ 225 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಇಳಿಕೆಯಾಗಿದೆ. ಇಂದು ವಿಶ್ವದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನ ಪಡೆದಿವೆ. ದೇಶದ ಶೇಕಡಾ 95% ವ್ಯಾಪಾರ ಕಡಲ ಮಾರ್ಗದ ಮೂಲಕವೇ ನಡೆಯುತ್ತಿದ್ದು 2014 873 ದಶಲಕ್ಷ ಟನ್ಗಳಷ್ಟಿದ್ದು ಪ್ರಮುಖ ಬಂದರುಗಳ ಸಾಮರ್ಥ್ಯ 2026 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ರಕ್ಷಣಾ ವಲಯದ ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ದೇಶೀಯ ನಾವೀನ್ಯತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಮದ್ರಾಸ್ನ ತಂತ್ರಜ್ಞಾನ ನಾವೀನ್ಯತಾ ಕೇಂದ್ರವಾದ ಪ್ರವರ್ತಕ್ ಟೆಕ್ನಾಲಜೀಸ್ ಫೌಂಡೇಶನ್ ಹೈದರಾಬಾದ್ ಮೂಲದ ರಕ್ಷಣಾ ಕೃತಕ ಬುದ್ದಿಮತ್ತೆ ಕಂಪನಿಯಾದ ಮೇಧಾಸ್ತ್ರ ಟೆಕ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಐಐಟಿ ಮದ್ರಾಸ್ನ ನಿರ್ದೇಶಕ ಪ್ರೊಫೆಸರ್ ವಿ ಕಾಮಕೋಟಿ ಮತ್ತು ಪ್ರವರ್ತಕ್ನ ಸಿಇಒ ಡಾಕ್ಟರ್ ಎಂಜೆ ಶಂಕರ್ ರಾಮನ್ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಡೆನ್ಮಾರ್ಕ್ನ ಒಡೆನ್ಸ್ನಲ್ಲಿ ಇಂದಿನಿಂದ ಪ್ರತಿಷ್ಠಿತ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆಯಲಿದ್ದು ಮಹಿಳಾ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯದಲ್ಲಿಂದು 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಜರ್ಮನಿಯ ಏವಾನ್ ಲಿ ಅವರನ್ನು ಎದುರಿಸಲಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಪಂದ್ಯದಲ್ಲಿ ಭಾರತದ ಉದಯೋನ್ಮುಖ ಆಟಗಾರ್ತಿ ತನ್ವಿ ಶರ್ಮಾ ಜಪಾನ್ನ ನತ್ಸುಕಿ ನಿದಾಯಿರಾ ಅವರೊಂದಿಗೆ ಸೆಣಸಲಿದ್ದಾರೆ. ಭಾರತದ ಅಶ್ಮಿತಾ ಚಲಿಹಾ, ದೇವಿಕಾ ಸಿಹಾಗ್ ಹಾಗೂ ಉನ್ನತಿ ಹೂಡಾ ನಾಳೆ ನಡೆಯಲಿರುವ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಕಣಕ್ಕಿಳಿಯಲಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯಗಳಲ್ಲಿ ಇಂದು ಭಾರತದ ಲಕ್ಷ್ಯ ಸೇನ್ ಹಾಗೂ ಮಾಜಿ ವಿಶ್ವ ಅಗ್ರಶ್ರೇಯಾಂಕಿತ ಕಿಡಂಬಿ ಶ್ರೀಕಾಂತ್ ಸ್ಪರ್ಧಿಸುತ್ತಿದ್ದಾರೆ. ಆಯುಷ್ ಶೆಟ್ಟಿ ಅವರ ಪಂದ್ಯ ನಾಳೆ ನಿಗದಿಯಾಗಿದೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಭಾರತದ ಅಗ್ರಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ನಾಳೆ ಕಣಕ್ಕಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮೂಹಿಕ ಬೆಳವಣಿಗೆ ಮತ್ತು ಸಮಾನ ಅವಕಾಶವೇ ಭಾರತದ ಪ್ರಗತಿಗೆ ಆಧಾರ, ಪ್ರಧಾನಿ ನರೇಂದ್ರ ಮೋದಿ. ಬಿಮ್ಸ್ಟೆಕ್ ರಾಷ್ಟಗಳ ಮೊದಲ ಗೃಹ ಸಚಿವರ

0: ಸಭೆ ನವದೆಹಲಿಯಲ್ಲಿ ಆರಂಭ. ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಇಂದಿನಿಂದ 2 ದಿನಗಳ ಭಾರತ ಪ್ರವಾಸ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ವಿವಿಧ ವಿಭಾಗಗಳಲ್ಲಿಂದು ಭಾರತದ ಶಟ್ಲರ್ಗಳು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20:37. ಇನ್ನು ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಸಾ ಶ್ರೀ ಮರುಳಯ್ಯ ಅವರ ರಚನೆ ಸಮೂಹ ಗಾಯನದಲ್ಲಿ.

0: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:30 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz.
2: ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ
0: 6:30
2: ಪ್ರಸಾರವಾಗಲಿದೆ ನುಡಿಯ ಬೆಡಗು. ಇದು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕುರಿತಾದ ಕಾರ್ಯಕ್ರಮ. ಪ್ರಾಯೋಜಕರು
3: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

0: ಕನ್ನಡ ಸಾಹಿತ್ಯ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು, ಸಂಗೀತದ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು ಅಂದ್ರೆ ಆಕಾಶವಾಣಿ ಪ್ರಭಾವ ಬಹಳಷ್ಟಿದೆ ಅಂತ ಅಂದ್ಬಿಟ್ಟು ಈ ಸಮಯದಲ್ಲಿ ನಾನು ಸ್ಮರಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ.
1: ಸಾಹಿತ್ಯ, ಕಲೆ, ಸಂಗೀತ, ವಿಜ್ಞಾನ ಇವೆಲ್ಲವನ್ನ ಬಹುಜನ ಹಿತಾಯ, ಬಹುಜನ ಸುಖಾಯ ಎನ್ನುವಂತಹ ನುಡಿಯಂತೆ ಪ್ರಸಾರ ಮಾಡುತ್ತಿರುವುದು ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಶ್ರೋತೃಗಳಿಗಾಗಿ ವೈವಿಧ್ಯಮಯ ಕಾರ್ಯಕ್ರಮ ಆಲಿಸಿ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸಮಯ 1:33:52. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.

ಶ್ರೋತೃಗಳೆಲ್ಲರಿಗೂ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತಕ್ಕೆ ಸ್ವಾಗತ. ಪ್ರತಿ ವರ್ಷ ಅಕ್ಟೋಬರ್ 13ರಂದು ಅಂತಾರಾಷ್ಟ್ರೀಯ ವಿಪತ್ತು ಅಪಾಯ ಕಡಿತ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ದಿನದ ಮುಖ್ಯ ಉದ್ದೇಶ ವಿಪತ್ತುಗಳಿಂದ ಉಂಟಾಗುವ ಜೀವಹಾನಿ, ಆಸ್ತಿಪಾಸ್ತಿ ನಷ್ಟ ಮತ್ತು ಪರಿಸರ ಹಾನಿಯನ್ನು ಕಡಿಮೆ ಮಾಡುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ.

ಈ ದಿನದ ಪ್ರಮುಖ ಉದ್ದೇಶಗಳೇನೆಂದರೆ ಭೂಕಂಪ, ಪ್ರವಾಹ, ಚಂಡಮಾರುತ, ಬರಗಾಲ ಮತ್ತು ಭೂಕುಸಿತದಂತಹ ವಿಪತ್ತುಗಳ ಅಪಾಯದ ಬಗ್ಗೆ ಅರಿವು ಮೂಡಿಸುವುದು, ವಿಪತ್ತುಗಳನ್ನು ಎದುರಿಸಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು, ಜನರ ಜೀವ ಮತ್ತು ಆಸ್ತಿಯನ್ನು ರಕ್ಷಿಸುವ ಕ್ರಮಗಳನ್ನು ಉತ್ತೇಜಿಸುವುದು, ವಿಪತ್ತು ನಿರ್ವಹಣೆಯಲ್ಲಿ ಸಾರ್ವಜನಿಕರ ಸಹಭಾಗಿತ್ವವನ್ನು ಹೆಚ್ಚಿಸುವುದು, ಸುಸ್ಥಿರ ಅಭಿವೃದ್ಧಿ ಮತ್ತು ಸುರಕ್ಷಿತ ಸಮಾಜ ನಿರ್ಮಾಣಕ್ಕೆ ಪ್ರೋತ್ಸಾಹ ನೀಡುವುದು ಈ ಆಚರಣೆಯ ಮುಖ್ಯ ಉದ್ದೇಶಗಳಾಗಿವೆ. ಇನ್ನು ಕೇಳಿ ಚಿಗುರಿದ ಕನಸು ಚಿತ್ರದ ಗೀತೆಯನ್ನು.

ನಿರ್ವಹಣೆಯಲ್ಲಿ ಸಾರ್ವಜನಿಕರ ಸಹಭಾಗಿತ್ವವನ್ನು ಹೆಚ್ಚಿಸುವುದು, ಸುಸ್ಥಿರ ಅಭಿವೃದ್ಧಿ ಮತ್ತು ಸುರಕ್ಷಿತ ಸಮಾಜ ನಿರ್ಮಾಣಕ್ಕೆ ಪ್ರೋತ್ಸಾಹ ನೀಡುವುದು ಈ ಆಚರಣೆಯ ಮುಖ್ಯ ಉದ್ದೇಶಗಳಾಗಿವೆ. ಇನ್ನು ಕೇಳಿ ಚಿಗುರಿದ ಕನಸು ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಹಾಡಿದ್ದಾರೆ ಉದಿತ್ ನಾರಾಯಣ್, ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್.

2026ರ ಧ್ಯೇಯ ವಾಕ್ಯವೇನೆಂದರೆ ವಿಪತ್ತುಗಳನ್ನು ಎದುರಿಸುವ ಸಾಮರ್ಥ್ಯ ಮನೆಯಲ್ಲೇ ಆರಂಭವಾಗುತ್ತದೆ ಎಂಬುದಾಗಿದೆ. ನಾವು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕೆಂದರೆ ತುರ್ತು ಸಂದರ್ಭದಲ್ಲಿ ಅಗತ್ಯವಾಗುವ ಔಷಧಿ, ಕುಡಿಯುವ ನೀರು ಮತ್ತು ಪ್ರಥಮ ಚಿಕಿತ್ಸಾ ಸಾಮಗ್ರಿಗಳನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು. ಹವಾಮಾನ ಮುನ್ಸೂಚನೆ ಹಾಗೂ ಅಧಿಕೃತ ಎಚ್ಚರಿಕೆಗಳನ್ನು ಗಮನಿಸಬೇಕು. ಮಕ್ಕಳಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ವಿಪತ್ತು ಸುರಕ್ಷತೆಯ ಬಗ್ಗೆ ತಿಳಿಸಬೇಕು. ವಿಪತ್ತಿನ ಸಂದರ್ಭದಲ್ಲಿ ಆತಂಕ ಪಡದೆ ಸುರಕ್ಷತಾ ಸೂಚನೆಗಳನ್ನು ಪಾಲಿಸಬೇಕು. ವಿಪತ್ತುಗಳನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಾಗದಿದ್ದರೂ ಮುನ್ನೆಚ್ಚರಿಕೆ, ಸೂಕ್ತ ಯೋಜನೆ ಹಾಗೂ ಜನಜಾಗೃತಿಯ ಮೂಲಕ ಅವುಗಳಿಂದಾಗುವ ಹಾನಿಯನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು. ಆದ್ದರಿಂದ ವಿಪತ್ತು ಸಂಭವಿಸಿದ ನಂತರ ಪರಿಹಾರ ಹುಡುಕುವುದಕ್ಕಿಂತ ವಿಪತ್ತು ಸಂಭವಿಸುವ ಮೊದಲೇ ಸಿದ್ಧರಾಗುವುದು ಉತ್ತಮ. ವಿಪತ್ತು ಸುರಕ್ಷತೆಯೇ ನಮ್ಮೆಲ್ಲರ ಹೊಣೆಗಾರಿಕೆ. ಸುರಕ್ಷಿತ ಮನೆ, ಸುರಕ್ಷಿತ ಸಮಾಜ ಮತ್ತು ಸುರಕ್ಷಿತ ರಾಷ್ಟ್ರ ನಿರ್ಮಾಣವೇ ನಮ್ಮ ಗುರಿಯಾಗಲಿ. ಇನ್ನು ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ರಮೇಶ್ ಹಾಗೂ ಮನು ಅವರು ಹಾಡಿರುವ ಸಂಯುಕ್ತ ಚಿತ್ರದ ಗೀತೆ. ಸಾಹಿತ್ಯ ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ನಿರ್ದೇಶನ ಸಂಗೀತಂ ಶ್ರೀನಿವಾಸರಾವ್.

0: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪ್ರಚಲಿತ. ಪ್ರಸ್ತುತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಬನ್ನಿ ಮುಂದುವರಿಸೋಣ.
1: ಎರಡು ಸಾವಿರದ 2026-27 ಸಾಲಿನಲ್ಲಿ ಕೊಡಗು ಜಿಲ್ಲೆ ಗ್ರಾಮೀಣ ಕೈಗಾರಿಕಾ ವಿಭಾಗದಿಂದ ಗ್ರಾಮೀಣ ಪ್ರದೇಶ ಅಥವಾ ಭಾಗದಲ್ಲಿ ಬ್ಯಾಂಕ್ನಿಂದ ಸಾಲ ಪಡೆದು ಸ್ಥಾಪಕವಾಗಿರುವ ಕಿರು ಕೈಗಾರಿಕೆಗಳು ಮತ್ತು ಕುಶಲಕರ್ಮಿಗಳಿಗೆ ಬಡ್ಡಿ ಸಹಾಯಧನ ಯೋಜನೆಯು ಚಾಲ್ತಿಯಲ್ಲಿದ್ದು, ರಾಷ್ಟ್ರೀಕೃತ ಅಥವಾ ಗ್ರಾಮೀಣ ಬ್ಯಾಂಕಿನಲ್ಲಿ ಗರಿಷ್ಠರು 5 ಲಕ್ಷಗಳ ಅವಧಿ ಸಾಲ ಪಡೆದು ಕ್ರಮಬದ್ಧವಾಗಿ ಮರುಪಾವತಿಸುತ್ತಿರುವ ಕಿರು ಕೈಗಾರಿಕಾ ಉದ್ದಿಮೆದಾರರು ಅಥವಾ ಕುಶಲಕರ್ಮಿಗಳು ಬಡ್ಡಿ ಸಹಾಯಧನ ಯೋಜನೆಯ ಉಪಯೋಗ ಪಡೆದುಕೊಳ್ಳಲು ಉಪನಿರ್ದೇಶಕರು ಗ್ರಾಮೀಣ ಕೈಗಾರಿಕೆಗಳು ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಟ್ಟಡ ಕೊಹಿನೂರು ರಸ್ತೆ ಮಡಿಕೇರಿ ಕಚೇರಿಯಿಂದ ದಿನಾಂಕ 9/10/2026 23/10/2026 ಬಡ್ಡಿ ಸಹಾಯಧನ ಪ್ರಸ್ತಾವನೆ ನಮೂನೆ ಅರ್ಜಿಯನ್ನು ಪಡೆದು ನಿಯಮಾನುಸಾರ ತಮ್ಮ ಬ್ಯಾಂಕಿನ ವ್ಯವಸ್ಥಾಪಕರಿಂದ ದೃಢೀಕರಿಸಿ ಕಚೇರಿಗೆ ನೀಡಲು ಕೋರಲಾಗಿದೆ. ಭರ್ತಿ ಮಾಡಿದ ಬಡ್ಡಿ ಸಹಾಯಧನ ಪ್ರಸ್ತಾವನೆಯನ್ನು ಕಚೇರಿಗೆ ನೀಡಲು ಕೊನೆಯ ದಿನಾಂಕ 29/10/2026 ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ವೇಳೆಯಲ್ಲಿ ಉಪನಿರ್ದೇಶಕರು ಗ್ರಾಮೀಣ ಕೈಗಾರಿಕಾ ಕಚೇರಿ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕೊಹಿನೂರು ರಸ್ತೆ ಮಡಿಕೇರಿ ಇವರನ್ನು ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 08272228113 ಈ ಸಂಖ್ಯೆಯ ಮೂಲಕ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ. ಇನ್ನು ಕೇಳಿ ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿರುವ ಗುರು ಶಿಷ್ಯರು ಚಿತ್ರದ ಗೀತೆ. ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ದಿನಾಂಕ 14/10/2026 ಬುಧವಾರದಂದು ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೆ ತಾಲೂಕು ಪಂಚಾಯಿತಿ ಸಭಾಂಗಣ ಪೊನ್ನಂಪೇಟೆ ಇಲ್ಲಿ, ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿಯ ಲೋಕಾಯುಕ್ತ ಅಧಿಕಾರಿಗಳು ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ದೂರು ಅರ್ಜಿಗಳನ್ನು ವಿತರಿಸಲಿರುವರು. ಭರ್ತಿ ಮಾಡಿದ ಮತ್ತು ನೋಟರಿಯಿಂದ ಅಫಿಡವಿಟ್ ಮಾಡಿಸಿದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಹಾಗೂ ಇನ್ನಿತರೆ ತೊಂದರೆ ನೀಡುತ್ತಿರುವ ಸರ್ಕಾರಿ ಅಧಿಕಾರಿ ಅಥವಾ ನೌಕರರ ವಿರುದ್ಧ ಸಾರ್ವಜನಿಕರು ದೂರುಗಳನ್ನು ನಿಗದಿತ ಪ್ರಪತ್ರದಲ್ಲಿ ನೀಡಬಹುದಾಗಿದೆ. ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ವಿವರಗಳಿಗೆ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿ ಗೌಳಿಬೀದಿ ಮಡಿಕೇರಿಯ ದೂರವಾಣಿ ಸಂಖ್ಯೆ 08272229297 ಈ ಸಂಖ್ಯೆಯನ್ನು ಸಂಪರ್ಕಿಸುವುದು. ಇನ್ನು ಕೇಳಿ ಗೋಟೂರಿ ಅವರು ಸಾಹಿತ್ಯ ಬರೆದಿರುವ ಆಪ್ತಮಿತ್ರ ಚಿತ್ರದ ಗೀತೆ. ಹಾಡಿದ್ದಾರೆ ಮಧುಬಾಲಕೃಷ್ಣ, ಸಂಗೀತ ಗುರುಕಿರಣ್.

0: ಇದುವರೆಗೆ ಪ್ರಚಲಿತ ಚಿತ್ರಗೀರ್ತಿಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೀಸಲಾತಿ ಕುರಿತ ಹೈಕೋರ್ಟ್ ತೀರ್ಪಿನ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ. ಉಪಮುಖ್ಯಮಂತ್ರಿ ಡಾ ಜಿ

0: ಪರಮೇಶ್ವರ್. ಬೆಂಗಳೂರಿನಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಕ್ರಮದಂತೆ ಕುರಿತಂತೆ ಪರಿಶೀಲನೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ಭೀಕರ ಬರಗಾಲ, ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ದೆಹಲಿ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರದ ಹಿನ್ನೆಲೆ ರಾಜ್ಯದ ವಿವಿಧೆಡೆ ರೈತರಿಂದ ಹೆದ್ದಾರಿ ತಡೆದು ಪ್ರತಿಭಟನೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ನೀಡಿರುವ ತೀರ್ಪಿನ ಕುರಿತು ಸಚಿವ ಸಂಪುಟದಲ್ಲಿ ಸಮಗ್ರವಾಗಿ ಚರ್ಚಿಸಿ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಶೇಕಡ 56% ಮೀಸಲಾತಿಯ ಆಧಾರದಲ್ಲಿ ನಡೆದಿರುವ ಶೈಕ್ಷಣಿಕ ಪ್ರವೇಶಾತಿ ಹಾಗೂ ಸರ್ಕಾರಿ ನೇಮಕಾತಿಗಳ ಮೇಲೆ ಹೈಕೋರ್ಟ್ ತೀರ್ಪು ಯಾವ ರೀತಿಯ ಪರಿಣಾಮ ಬೀರಲಿದೆ ಎಂಬುದನ್ನು ಪರಿಶೀಲಿಸಬೇಕಿದೆ ಎಂದು ಹೇಳಿದ್ದಾರೆ. ಇದರಿಂದ ವಿವಿಧ ಸಮುದಾಯಗಳಿಗೆ ದೊರೆಯಬೇಕಾದ ಅವಕಾಶಗಳು ಕಡಿಮೆಯಾಗುವ ಸಾಧ್ಯತೆಯೇ ಹೆಚ್ಚಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಸಾವಿರಾರು ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಉದ್ಯೋಗ ಕ್ಷೇತ್ರಗಳಲ್ಲಿ ಅವಕಾಶಗಳಿಂದ ವಂಚಿತರಾದ ಸಮುದಾಯಗಳಿಗೆ ನ್ಯಾಯ ಒದಗಿಸುವುದು ಮೀಸಲಾತಿಯ ಮೂಲ ಉದ್ದೇಶವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಪರಿಸ್ಥಿತಿಯನ್ನು ಅಸಾಧಾರಣ ಸಂದರ್ಭವೆಂದು ಪರಿಗಣಿಸಿ ನ್ಯಾಯಾಲಯಕ್ಕೆ ವಿಶೇಷ ಪ್ರಕರಣವಾಗಿ ಪರಿಶೀಲಿಸುವ ಅವಕಾಶವಿತ್ತು ಎಂದು ಹೇಳಿದ್ದಾರೆ. ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ನ್ಯಾಯಾಲಯದ ತೀರ್ಪಿನ ಮೇಲೆ ಸರ್ಕಾರ ಪ್ರಭಾವ ಬೀರುವುದಕ್ಕೆ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಪ್ರತಿಭಟನಾಕಾರರ ಮೇಲಿನ ಪೊಲೀಸರ ಕ್ರಮದ ಕುರಿತಂತೆ ಪರಿಶೀಲನೆ ನಡೆಸಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಯಾವುದೇ ಶಾಂತಿಯುತ ಪ್ರತಿಭಟನೆಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳಲು ಪೊಲೀಸರಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಪೊಲೀಸರು ನಿಮ್ಮ ಹಕ್ಕುಗಳನ್ನು ರಕ್ಷಿಸಲು ಇದ್ದಾರೆಯೇ ಹೊರತು ಪ್ರತಿಭಟನಾಕಾರರ ಧ್ವನಿಗೆ ಅಡ್ಡಿಯಾಗಲು ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಬೆಂಗಳೂರಿನ ಕೆಆರ್ ವೃತ್ತದ ಬಳಿ ಮುಖ್ಯ ಚುನಾವಣಾಧಿಕಾರಿಯ ಕಚೇರಿಯತ್ತ ಮೆರವಣಿಗೆ ನಡೆಸಲು ಪೂರ್ವಾನುಮತಿ ಇಲ್ಲದೆ ಜಮಾಯಿಸಿದ್ದ ಪ್ರತಿಭಟನಾಕಾರರ ಗುಂಪನ್ನು ಬೆಂಗಳೂರು ಪೊಲೀಸರು ವಶಕ್ಕೆ ಪಡೆದಿದ್ದರು. ರಾಜ್ಯದಲ್ಲಿ ಭೀಕರ ಬರಗಾಲವಿದೆ, ಆದರೆ ಇದ್ಯಾವುದರ ಬಗ್ಗೆಯೂ ಗಮನ ಇಲ್ಲದೆ ರಾಜ್ಯ ಸರ್ಕಾರ ರಹಸ್ಯ ಕಾರ್ಯಾಚರಣೆಯಲ್ಲಿ ಮುಳುಗಿ ಹೋಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 217 ತಾಲೂಕುಗಳಲ್ಲಿ ಬರಗಾಲ ಉಂಟಾಗಿದೆ, 46,000 ಕೋಟಿ ರೂಪಾಯಿ ನಷ್ಟ ಆಗಿದೆ, ಆದರೆ ಸರ್ಕಾರ 1,200 ಕೋಟಿ ರೂಪಾಯಿ ನೀಡುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಮೂಲಗಳ ಪ್ರಕಾರ ಸರ್ಕಾರ ರೈತರಿಗೆ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಎಂದು ದೂರಿದ್ದಾರೆ. ಬರಗಾಲದ ಹಾಗೂ ಸರ್ಕಾರದ ಕ್ರಮಗಳ ಬಗ್ಗೆ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದ 32 ಸಚಿವರು ಎಂದಾದರೂ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರಾ ಎಂದು ಅವರು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ. ಬೆಂಗಳೂರಿನ ಪಬ್ ಒಂದರಲ್ಲಿ ನಡೆದ ದಾಳಿಯ ವೇಳೆ ಗುರುತಿನ ಚೀಟಿ ತೋರಿಸುವಂತೆ ಕೇಳಿದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹಲ್ಲೆ ನಡೆಸಿ ನಿಂದಿಸಿದ ಆರೋಪದ ಮೇಲೆ ಆಂಧ್ರಪ್ರದೇಶ ಕೇಡರ್ನ ಐಎಎಸ್ ಅಧಿಕಾರಿ ಮತ್ತು ಅವರ 3 ಸ್ನೇಹಿತರ ವಿರುದ್ದ ಬೆಂಗಳೂರು ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಐಎಎಸ್ ಅಧಿಕಾರಿ ಹಾಗೂ ಅವರ ಸ್ನೇಹಿತರು ಪೊಲೀಸ್ ಅಧಿಕಾರಿಯನ್ನು ನಿಂದಿಸುತ್ತಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಕಬ್ಬು ರೈತರ ಪ್ರಮುಖ ಬೇಡಿಕೆಗಳು ಈಡೇರದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಅನ್ನದಾತರ ಪ್ರತಿಭಟನೆ ಮುಂದುವರೆದಿದೆ. ಬಾಗಲಕೋಟೆಯಲ್ಲಿ ರೈತರು ರಾಷ್ಟೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಕಬ್ಬು ಬೆಳೆ ದರ ನಿಗದಿಗೆ ಆಗ್ರಹಿಸಿ ಬೆಳಗಾವಿಯ ಹಿರೇಬಾಗೇವಾಡಿ ಬಳಿ ರೈತರು ಬೆಳಗಾವಿ ಧಾರವಾಡ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಕಬ್ಬಿಗೆ ಪ್ರತಿ ಟನ್ನಿಗೆ 5,500 ಬೆಂಬಲ ಬೆಲೆ ನೀಡಬೇಕೆಂದು ಬೇಡಿಕೆ

ಪಡೆಯುತ್ತಿದ್ದಾರೆ. ರಾಷ್ಟೀಯ ಹೆದ್ದಾರಿ ಮೇಲೆ ಉರುಳು ಸೇವೆ ಮಾಡಿದ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮಾತನಾಡಿ, ಸಾರ್ವಜನಿಕರಿಗೆ ಹಾಗೂ ಕೃಷಿ ಉತ್ಪನ್ನ ಇತರೆ ವಾಣಿಜ್ಯ ವಸ್ತುಗಳ ಅಂತಾರಾಷ್ಟೀಯ ಸಾಗಾಣಿಕೆಯಲ್ಲಿ ತೊಂದರೆಯಾಗದಂತೆ ಪರ್ಯಾಯ ಮಾರ್ಗದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನೊಂದೆಡೆ ಕಬ್ಬು ಜೋಳ ರಾಗಿಗೆ ವೈಜ್ಞಾನಿಕ ಬೆಲೆ ಕಲ್ಪಿಸುವ ನಿಟ್ಟನಲ್ಲಿ ಎಂಎಸ್ಪಿ ಮತ್ತು ಎಫ್ಆರ್ಪಿ ನಿಗದಿ ಮಾಡಬೇಕೆಂದು ಒತ್ತಾಯಿಸಿ ಚಾಮರಾಜನಗರದ ಗುಂಡ್ಲುಪೇಟೆ ಪಟ್ಟಣದ ಮೈಸೂರು ಊಟಿ ಹೆದ್ದಾರಿ ತಡೆದು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ.

0: ಸೇವೆಯ 75 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ. 2015 ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಮತ್ತು ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.6 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಈ ಯೋಜನೆಯಿಂದ 2014 8.73 ದಶಲಕ್ಷ ಟನ್ಗಳಷ್ಟಿದ್ದ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026ಕ್ಕೆ 1.728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಮೈಸೂರಿನ ಅರಮನೆ ಆವರಣದಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ರಂಗೋಲಿ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಮಹಿಳಾ ರಂಗೋಲಿ ಸ್ಪರ್ಧಿಗಳು ಭಾಗಿಯಾಗಿದ್ದಾರೆ. ಶಾಸಕ ಟಿಎಸ್ ರಂಗೋಲಿ ಸ್ಪರ್ಧೆಗೆ ಚಾಲನೆ ನೀಡಿದರು. ಅರಮನೆಯ ಮುಂಭಾಗದ ಅಂಗಳದಲ್ಲಿ 265 ಸ್ಪರ್ಧಿಗಳು ಬಿಡಿಸಿದ ವೈವಿಧ್ಯಮಯ ಹಾಗೂ ಸಾಂಪ್ರದಾಯಿಕ ರಂಗೋಲಿಗಳು ದಸರಾ ಸಂಸ್ಕೃತಿ ಮತ್ತು ನಾಡಿನ ಪರಂಪರೆಯನ್ನು ಸಾರುವ ಚಿತ್ರಕಲಾಕೃತಿಗಳು ಸಾರ್ವಜನಿಕರ ಹಾಗೂ ಪ್ರವಾಸಿಗರ ಗಮನ ಸೆಳೆದವು. ಈ ಸ್ಪರ್ಧೆಯಲ್ಲಿ 63 ವರ್ಷದ ಹಿರಿಯ ಮಹಿಳೆ ಸರಸಮ್ಮ ಅವರಿಗೆ ಪ್ರಥಮ ಬಹುಮಾನ ದೊರೆತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ನಡೆದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪಾರದರ್ಶಕವಾಗಿ ಮುಕ್ತಾಯಗೊಂಡಿದ್ದು ಅಂತಿಮ ಮತದಾರರ ಪಟ್ಟಿಯನ್ನು ಇದೇ 27ರಂದು ಪ್ರಕಟಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಗಂಗಾಧರಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗದ ನಿರ್ದೇಶನದಂತೆ ಅಧಿಕಾರಿಗಳು ಮತ್ತು ಮತಗಟ್ಟೆ ಸಿಬ್ಬಂದಿ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಯಾವುದೇ ದೂರುಗಳಿಗೆ ಆಸ್ಪದ ನೀಡದಂತೆ 100%ರಷ್ಟು ಎಸ್ಐಆರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸೂಕ್ತ ಪರಿಶೀಲನೆ ಹಾಗೂ ದಾಖಲೆಗಳ ಆಧಾರದ ಮೇಲೆ ಮೃತಪಟ್ಟವರು ಹಾಗೂ ಎರಡೂ ಕಡೆ ಹೆಸರು ಹೊಂದಿದ 180 ಮತದಾರರು, 5 ನೇಪಾಳಿ ಪ್ರಜೆಗಳು ಹಾಗೂ ಒಬ್ಬ ವಿದೇಶದಲ್ಲಿದ್ದ ಪ್ರಜೆಯ ಹೆಸರನ್ನು ಪಟ್ಟಿಯಿಂದ ತಿರಸ್ಕರಿಸಲಾಗಿದೆ. ಈ ಎಲ್ಲಾ ಮಾಹಿತಿಯನ್ನು ದಾಖಲೆ ಸಮೇತ ರಾಜಕೀಯ ಪಕ್ಷಗಳೊಂದಿಗೆ ಹಂಚಿಕೊಳ್ಳಲಾಗಿದೆ ಎಂದು ವಿವರಿಸಿದ್ದಾರೆ. ಬೆಂಗಳೂರಿನ ನಿಮ್ಯಾನ್ಸ್ನಲ್ಲಿ ಬಿಯಾಂಡ್ ದಿ ವಿಸಿಬಲ್ ಕನೆಕ್ಟಿಂಗ್ ದಿ ಡಾಟ್ಸ್ ಇನ್ ಪ್ಯಾಲಿಯೇಟಿವ್ ಕೇರ್ ಎಂಬ ಶೀರ್ಷಿಕೆಯಡಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ವೃತ್ತಿಪರ ಜಾಲಗಳನ್ನು ಬಲಪಡಿಸುವುದು, ಅನುಭವಗಳ ವಿನಿಮಯವನ್ನು ಪ್ರೋತ್ಸಾಹಿಸುವುದು, ಉಪಶಾಮಕ ಆರೈಕೆಗೆ ಪ್ರವೇಶ ಸುಧಾರಿಸಲು ಅವಕಾಶಗಳನ್ನು ಗುರುತಿಸುವ ಗುರಿ ಹೊಂದಿದೆ. ಬೆಂಗಳೂರಿನ ವಿವಿಧ ಸಂಸ್ಥೆಗಳು ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀಸಲಾತಿ ಕುರಿತ ಹೈಕೋರ್ಟ್ ತೀರ್ಪಿನ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರಿನಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಕ್ರಮದ ಕುರಿತಂತೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ಭೀಕರ ಬರಗಾಲ, ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ದೆಹಲಿ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರಿದ ಹಿನ್ನೆಲೆ ರಾಜ್ಯದ ವಿವಿಧೆಡೆ ರೈತರಿಂದ ಹೆದ್ದಾರಿ ತಡೆದು ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2:40:23. ಇನ್ನು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ನಾಗಚಂದ್ರಿಕಾ ಹಾಗೂ ರಮ್ಯಾ ಅವರು ಹಾಡಿರುವ ಶ್ರೀ ಕಾಳಿಕಾಂಬಾ ಚಿತ್ರದ ಗೀತೆ. ದೇವ ಅವರ ಸಂಗೀತ, ಸಾಹಿತ್ಯ ಬರೆದಿದ್ದಾರೆ ಕೆ ಕಲ್ಯಾಣ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಶ್ರೀರಾಮ್ ಅವರು ಹಾಡಿರುವ ವಿಜಯದಶಮಿ ಚಿತ್ರದ ಗೀತೆ, ಸಂಗೀತ ನಿರ್ದೇಶನ ದೇವ ಅವರದ್ದು, ಸಾಹಿತ್ಯ ಬರೆದಿದ್ದಾರೆ ಆರ್ ಎನ್ ಜೈಗೋಪಾಲ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆಪ್ತರಕ್ಷಕ ಚಿತ್ರದ ಗೀತೆ, ಗುರುಕಿರಣ್ ಅವರ ಸಂಗೀತ, ಕವಿರಾಜ್ ಅವರ ಸಾಹಿತ್ಯ

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 3 ಗಂಟೆ ಆಗಲಿದೆ. ಇನ್ನು ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:36.
1: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
2: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
3: ಒಂದು ನಿಮಿಷ ಇಲ್ಲಿ ಕೇಳಿ. ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ. ವೈ ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
4: ವಸಂತ ಕಾಲ ಬಂದಾಗ
5: ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು, ತವರಿನ ಸಿರಿಯ ನೆನಪುಗಳ ಮೆಲುಕು. ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು, ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ October 17. ಗೆಳತಿಯರೇ, ನಿಮ್ಮ ತವರಿ

0: ಕನ್ನಡ ಸಾಹಿತ್ಯ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು, ಸಂಗೀತದ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು ಅಂದ್ರೆ ಆಕಾಶವಾಣಿ ಪ್ರಭಾವ ಬಹಳಷ್ಟಿದೆ ಅಂತ ಅಂದ್ಬಿಟ್ಟು ಈ ಸಮಯದಲ್ಲಿ ನಾನು ಸ್ಮರಿಸ್ಕೊಳಕ್ ಇಷ್ಟಪಡ್ತೀನಿ.
1: ಸಾಹಿತ್ಯ, ಕಲೆ, ಸಂಗೀತ, ವಿಜ್ಞಾನ ಇವೆಲ್ಲವನ್ನ ಬಹುಜನ ಹಿತಾಯ, ಬಹುಜನ ಸುಖಾಯ ಎನ್ನುವಂತಹ ನುಡಿಯಂತೆ ಪ್ರಸಾರ ಮಾಡುತ್ತಿರುವುದು ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಶ್ರೋತೃಗಳಿಗಾಗಿ ವೈವಿಧ್ಯಮಯ ಕಾರ್ಯಕ್ರಮ ಆಲಿಸಿ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ
1: The number you've dialed is currently busy. Kindly
2: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ
9: 6:30
8: ಪ್ರಸಾರವಾಗಲಿದೆ ನುಡಿಯ ಬೆಡಗು. ಇದು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕುರಿತಾದ ಕಾರ್ಯಕ್ರಮ. ಪ್ರಾಯೋಜಕರು
4: ಮೂಲಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: FM 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:06:21. ಇನ್ನು ಕಾರ್ಯಕ್ರಮ ಕೊಡಗಿನ ಕಾವೇರಿ. ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೊಡಗಿನ ಕಾವೇರಿಗೆ ಸ್ವಾಗತ. ಶ್ರೋತೃಗಳೇ, ನಿಮ್ಮೊಂದಿಗೆ

ಕೆ ಈ ಕಾರ್ಯಕ್ರಮದಲ್ಲಿ ನಾನು ಅವಿನಾಶ್ ಕೆ ಎಲ್. ನೀವು ಕರೆ ಮಾಡಿ ರಸಪ್ರಶ್ನೆಗೆ ಉತ್ತರ ನೀಡಿ ಹಾಗೆ ನಿಮ್ಮ ನೆಚ್ಚಿನ ಗೀತೆಯನ್ನ ಕೂಡ ಆಲಿಸಬಹುದು. ಕರೆ ಮಾಡಲು ಸಂಖ್ಯೆ ಹೀಗಿದೆ: 0827222285558. ಸಂಖ್ಯೆ ಮತ್ತೊಮ್ಮೆ 0827222285558.

0: ನಮ್ಮ ಮೊದಲ ಕರೆ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಹಾಗೂ ಎಲ್ಲಿಂದ?
1: ನಾನು ಸುಳ್ಯ ತಾಲೂಕು ಆಲೇಟಿ ಗ್ರಾಮದಿಂದ ಶ್ರೀಧರ ಪೈಂಗಾಜೆ ಮಾತನಾಡುತ್ತೆ.
0: ಹೇಗಿದ್ದೀರಾ ಶ್ರೀಧರ್ ಅವರೇ?
1: ನಾವೆಲ್ಲ ಚೆನ್ನಾಗಿದ್ದೀವಿ ಸರ್. ನಮ್ಮ ಆಕಾಶವಾಣಿ ಬಳಗದವರೆಲ್ಲ ಹೇಗಿದ್ದಾರೆ?
0: ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ.
1: ತುಂಬಾ ದಿನ ಆಯ್ತು ಫೋನ್ ಮಾಡಿದೆ ಸರ್.
0: ಹೌದಾ, ಯಾಕೆ?
1: ಹೌದು, ಇಲ್ಲ ಸುಮ್ಮನೆ ಹೊಸಬರಿಗೆಲ್ಲ ಸಿಗ್ಲಿ ಅಂತ ಅವಕಾಶಕ್ಕಾಗಿ.
0: ಕಾರ್ಯಕ್ರಮ ಕೇಳಿದ್ರೆ ಇವತ್ತು?
1: ಇವತ್ತು ಬೆಳಿ ಇಲ್ಲ ಸರ್. ನಾನು ಬೆಳಿಗ್ಗೆ ಪ್ರದೇಶ ಸಮಾಚಾರ, ಸಂಸ್ಕೃತ ವಾರ್ತೆ, ಪ್ರದೇಶ ಸಮಾಚಾರ ಮತ್ತೆ ವಾರ್ತೆ ಅದೆಲ್ಲ ಕೇಳಿದೆ. ಮತ್ತೆ ಕೊಡವ ವಾರ್ತೆ ಅದು ಕೇಳಿದೆ. ಅಲ್ಲಿಂದ ಮತ್ತೆ ನಾನು ರೇಡಿಯೋ ಇಡ್ಲಿಲ್ಲ ಸರ್.
0: ಈಗ ಆಕಾಶವಾಣಿ ಮಡಿಕೇರಿ ಹೊಸ ಹೊಸ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದೆ, ಹೇಗೆ ಅನಿಸ್ತದೆ ನಿಮಗೆ?
1: ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್. ಹೌದು,
0: ಒಳ್ಳೆಯ ಅಭಿಪ್ರಾಯನ ತಿಳಿಸಿದ್ರಿ. ಯಾವ ಗೀತೆ ಬೇಕಿವತ್ತು ನಿಮಗೆ?
1: ನಮ್ಮ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ ಸರ್.
0: ನಿಮಗೂ ಕೂಡ. ಯಾವ ಚಿತ್ರದ ಗೀತೆ ಬೇಕಿವತ್ತು ನಿಮಗೆ?
1: ನನಗಿವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕರುಳಿನ ಕರೆಯಲ್ಲಿ ಪಿ ಬಿ ಶ್ರೀನಿವಾಸ್ ಸಂಗಡಿಗರು ಯಾರು ಹಾಡಿದ್ದು, ಅದು ಮೈಸೂರು ದಸರ ಎಷ್ಟೊಂದು ಸುಂದರ ಅಂತ ಹೇಳಿ
0: ಪ್ರಸಾರ ಮಾಡುವ
1: ಹಾಡನ್ನು ಪ್ರಸಾರ ಮಾಡಿ ಸರ್. ಹೌದು.
0: ನಿಮಗೆ ಪ್ರಶ್ನೆ ಒಂದು
1: ಕೇಳಿ ಸರ್, ಗೊತ್ತಿದ್ರೆ ಹೇಳ್ತೇನೆ.
0: ಕರ್ನಾಟಕ ರಾಜ್ಯದಲ್ಲಿ ಮೊದಲ ಹಾಲು ಸಂಗ್ರಹಿಸುವ ಡೈರಿ ಘಟಕ ಎಲ್ಲಿ ಸ್ಥಾಪನೆಯಾಗಿದ್ದು ಅಂತ?
1: ಮಂಗಳೂರು ಅಂತ ಸರ್.
0: ಅಲ್ಲ, ಕೊಡಗು ಜಿಲ್ಲೆಯಲ್ಲಿ.
1: ಅದು ಕೂಡಿಗೆ.
0: ಸರಿಯಾದ ಉತ್ತರ.
1: ಹೌದು ಸರ್.
0: ಹೀಗೆ ಕರೆ ಮಾಡ್ತಾರೆ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ.
1: ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
2: ಮೈಸೂರು ದಸರಾ.

0: ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಹಾಗೂ ಎಲ್ಲಿಂದ?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುತ್ತೇನೆ.
0: ತಿಮ್ಮಪ್ಪ ಅವರೇ, ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೇನೆ ಸರ್. ನಿಮಗೆ ಮತ್ತು ಆಕಾಶವಾಣಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಸರ್.
0: ನಿಮಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ, ಕಾರ್ಯಕ್ರಮ ಕೇಳಿದ್ರೆ ಇವತ್ತು ಬೆಳಿಗ್ಗೆಯಿಂದ?
1: ಬೆಳಿಗ್ಗಿಂದ ಕೇಳಿದ್ದೇನೆ ಸರ್.
0: ನಿರಂತರವರೆಗೆ ಆಲಿಸ್ತಾ ಇದ್ದೀರಾ?
1: ಅಲ್ಲ, ಕೇಳ್ತೇನೆ. ಒಮ್ಮೊಮ್ಮೆ ಆಚೆ ಈಚೆ ಹೋಗ್ಲಿಕ್ಕೆ ಇರ್ತದಲ್ಲ, ಬೇಟೆಗೆ ಮತ್ತೆ ಕೆಲಸಕ್ಕೆಲ್ಲ ಹೋಗ್ಲಿಕ್ಕೆ ಇರ್ತದಲ್ಲ ಸರ್.
0: ಅಲ್ಲ,
1: ಆಗ
0: ರೇಡಿಯೋ ಕೇಳ್ತಾ
1: ಕೇಳಲಿಕ್ಕೆ
0: ಇದ್ರೆ ಏನಾದ್ರು
1: ಆಗುದಿಲ್ಲ
0: ಬದಲಾವಣೆ ಅನಿಸ್ತಾ ನಿಮಗೆ?
1: ಉಂಟ ಸರ್.
0: ಬದಲಾವಣೆ ಏನಾದರೂ ಅನಿಸ್ತಾ ಆಕಾಶವಾಣಿ
1: ಇಲ್ಲ ಸರ್,
0: ಮಡಿಕೇರಿಯಲ್ಲಿ?
1: ಈಗ ಇದ್ದದ್ದು ಒಳ್ಳೇದುಂಟು, ಎಲ್ಲ ಕಾರ್ಯಕ್ರಮ ಒಳ್ಳೇದುಂಟು. ಇಂದಿನಿಂದಲೇ ಒಳ್ಳೇದುಂಟು ಸರ್.
0: ಅಲ್ಲ, ಈಗ ನಾವು
1: ಕಾಲಕ್ಕನುಗುಣವಾಗಿ ಬದಲಾವಣೆ ಅಗತ್ಯ ಆಗ್ಲೇಬೇಕಲ್ಲ ಸರ್.
0: ಅಲ್ಲ, ಹೊಸ ಹೊಸ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ, ಹಾಗಾಗಿ ಕೇಳಿದೆ.
1: ಹೌದು ಸರ್, ಹೊಸ ಹೊಸ ಕಾರ್ಯಕ್ರಮ ಚಂದ ಉಂಟು. ಇನ್ನು ಕೆಲವು ವರ್ಷ ಆಗುವಾಗ ಚೇಂಜ್ ಆಗ್ತಾ ಹೋಗ್ತದೆ ಸರ್. ಎಲ್ಲರೂ ಹೊಸತನ್ನೆಲ್ಲ ಬಯಸುದು ಈ ಕಾಲದಲ್ಲಿ.
0: ಯಾವ ಚಿತ್ರದ ಗೀತೆ ಬೇಕಿದೆ ನಿಮಗೆ?
1: ನನಗೆ ವಿಜಯದಶಮಿ ಚಿತ್ರದಿಂದ ದಸರಾ ದಸರಾ ದಸರಾ ಬಂತಮ್ಮ ಕೊಸರು ಕುಣಿಯ ತಂತಮ್ಮ ಅಂತ ಒಂದು ಹಾಡು ಉಂಟಲ್ಲ ಸರ್,
0: ಪ್ರಸಾರ ಮಾಡುವ ನಿಮಗೆ ಒಂದು ಪ್ರಶ್ನೆ.
1: ಕೇಳಿ ಸರ್.
0: ತಬ್ಬಲಿಯು ನೀನಾದೆ ಮಗನೇ ಎಂಬ ಕನ್ನಡ ಚಲನಚಿತ್ರ ಯಾರ ಕಾದಂಬರಿಯನ್ನ ಆಧರಿಸಿದೆ ಅಂತ?
1: ಅದು ಕುವೆಂಪುನವರದ್ದಲ್ಲ ಸರ್.
0: ಇಲ್ಲ ಇಲ್ಲ,
1: ನೆನಪು ಈಗ ಬರ್ತಾ ಇಲ್ಲ ಸರ್.
0: ನಾನು ಹೇಳ್ಬಿಡ್ತೇನೆ, SL ಭೈರಪ್ಪ.
1: ಹೌದು ಸರ್, ಅದು ಕೇಳಿದ್ದೇನೆ ಸರ್, ತುಂಬಾ ಸಲ ಕೇಳಿದ್ದೇನೆ. ಮತ್ತೆ ಸಡನ್ ಆಗಿ ಕೇಳುವಾಗ ಉತ್ತರ ಗೊತ್ತಾಗುದಿಲ್ಲ ಸರ್.
0: ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಹೀಗೆ ಕರೆ ಮಾಡ್ತಾ ಇರಿ.
1: ಆಯ್ತು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು.

0: हेलो
1: हेलो नमस्ते सर।
0: हेलो
1: हेलो नमस्ते सर।
0: नमस्ते, यारु हागु इल्लिंदा?
1: ನಾನು ಪುತ್ತೂರು ಈಶ್ವರಮಂಗಲದಿಂದ ಪುಷ್ಪ।
0: ಪುಷ್ಪ ಅವರು
1: ಹೌದು
0: ಹೇಗಿದ್ದೀರಾ ಪುಷ್ಪ ಅವರೇ?
1: ಚೆನ್ನಾಗಿದ್ದೇವೆ ಸರ್।
0: ಕಾಫಿ ಟೀ ಎಲ್ಲ ಆಯ್ತಾ?
1: ಇಲ್ಲ ಆಗ್ಬೇಕಷ್ಟೆ।
0: ರೇಡಿಯೋ ಕೇಳ್ತೀರಾ ನೀವು ದಿನನಿತ್ಯ?
1: ಕೇಳ್ತೇವೆ।
0: ಹೊಸ ಹೊಸ ಕಾರ್ಯಕ್ರಮಗಳೆಲ್ಲ ಪ್ರಸಾರ ಆಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ?
1: ತುಂಬಾ ಖುಷಿ ಆಗ್ತದೆ।
0: ಯಾವ್ದು ಇಷ್ಟ ಆಯ್ತು ನಿಮಗೆ?
1: ಸಂಜೆ ಕಾರ್ಯಕ್ರಮ ತುಂಬಾ ಖುಷಿ ಆಗ್ತದೆ।
0: ಯಾವ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ?
1: ಕೊಡಗಿನ
0: ಇದೇ ಇಷ್ಟ ಆಗಿದ್ದ?
1: ಮತ್ತೆ ಎಲ್ಲ ಕಾರ್ಯಕ್ರಮ
0: ಎಲ್ಲ ಕಾರ್ಯಕ್ರಮ ಇಷ್ಟ ಆಗ್ತದೆ. ಅದೇ ಸಡನ್ ಆಗಿ ಬರ್ತಿಲ್ಲ ಯಾವ ಕಾರ್ಯಕ್ರಮ ಅಂತ ಅಲ್ಲ. ಯಾವ ಚಿತ್ರದ ಗೀತೆ ಬೇಕಿದೆ ನಿಮಗೆ?
1: ನಂಗೆ ಕರ್ನಾಟಕ ಪ್ರೀತಿಯನ್ನ
0: ಪ್ರಸಾರ ಮಾಡುವ ನಿಮಗೊಂದು ಪ್ರಶ್ನೆ. ಸೀರೆ ಉದ್ಯಮಕ್ಕೆ ಹೆಸರಾದ ಇಳ್ಕಲ್ ಎಂಬ ಊರು ಯಾವ ಜಿಲ್ಲೆಗೆ ಸೇರಿದೆ?
1: ಮೈಸೂರು ಜಿಲ್ಲೆ।
0: ಅಲ್ಲ, ಕೇಳಿದಿರ ಇಳ್ಕಲ್ ಸೀರೆ? ಹಲೋ,
1: ಧಾರವಾಡ
0: ಕೇಳಿದಿರ
1: ಧಾರವಾಡ
0: ಇಳ್ಕಲ್ ಸೀರೆ?
1: ಇಲ್ಲ ಸರ್
0: ಕೇಳಿಲ್ಲ ಇಳ್ಕಲ್ ಸೀರೆ.
1: ಇಲ್ಲ ಇಲ್ಲ
0: ನಾನೇ ಹೇಳ್ಬಿಡ್ತೇನೆ, ಬಾಗಲಕೋಟೆ. ಹೀಗೆ ಕರೆ ಮಾಡ್ತಾರೆ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ.

0: हेलो
1: ஹலோ, நமஸ்தே சார்.
0: நமஸ்தே, யாரு ஹகுலிந்தா?
1: நான் கீரம்மனை கொளக்கத்தாலு கிராமத்தில கீரம்மனை வாணி சங்கம்மனை.
0: ವಾಣಿ ಹೊರಗೆ ಇದ್ದೀರಾ?
1: ಚೆನ್ನಾಗಿದ್ದೀನಿ ಸರ್.
0: ಯಾವ ಗೀತೆ ಬೇಕಿತ್ತು ಇವತ್ತು ನಿಮಗೆ?
1: ನನಗೆ ಶುಭಮಂಗಳಮ್ಮ ಅಮ್ಮನಿಗೆ ಭಾರಿ ಇಷ್ಟ. ಶುಭಮಂಗಳ ಸೂರ್ಯನಿಗೆ ಚಂದ್ರನ
0: ಪ್ರಸಾರ ಮಾಡುವ ರೇಡಿಯೋ ಕೇಳ್ತಿರ್ತೀರಲ್ಲ ನೀವು?
1: ನಾನು ರೇಡಿಯೋ ಕೇಳ್ತೇನೆ ಸರ್, ನುಡಿಯ ಬೆಡಗಿನಿಂದ ಹಿಡಿದು ಎಲ್ಲ ಕಾರ್ಯಕ್ರಮ ಕೂತು ಕೇಳ್ತೇನೆ. ನನಗೆ ಅದೇ ಕೆಲಸ ಅಲ್ವಾ,
0: ಹೌದು ಹೌದು.
1: ನೋಡಿ ಕೇಳೋದು.
0: ಹೊಸ ಹೊಸ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ, ಹೇಗೆ
1: ಹೊಸ ಹೊಸ
0: ಅನಿಸ್ತಾ ಇದೆ?
1: ಕಾರ್ಯಕ್ರಮ ಎಲ್ಲ ಚೆನ್ನಾಗಿದೆ ಸರ್.
0: ಎಲ್ಲ ಚೆನ್ನಾಗಿದೆಯಾ?
1: ಪತ್ರ ಕಾರ್ಯಕ್ರಮ

0: ನಮ್ಮ ನಿನ್ನೆ ಪತ್ರ ಅದೇ ಇದು ಗಾದೆಗೆ ಮಾತೆಲ್ಲ ಕೇಳಿದೆ.
1: ಭಾಗವಹಿಸಿದ್ರಾ?
0: ಭಾಗವಹಿಸ್ತೀನಿ, ಇವತ್ತು ಪೋಸ್ಟ್ ಮಾಡಿದ್ದೀನಿ, ಕಳೆದ ವಾರನು ಭಾಗವಹಿಸ್ತೀನಿ.
1: ಒಟ್ಟಿನ ಸಂತೋಷ ಆಗ್ತಾ ಇದೆ.
0: ಕಾರ್ಯಕ್ರಮ ಹೆಚ್ಚು ಇಷ್ಟ,
1: ಪತ್ರಾಧಾರಿತ ಕಾರ್ಯಕ್ರಮ ತುಂಬಾ ಇಷ್ಟ ಆಗ್ತದೆ.
0: ತುಂಬಾ ಇಷ್ಟ, ಸ್ವಲ್ಪ ಕೈಗೂ ಬರವಣಿಗೆ ಸಿಗುತ್ತಲ್ಲ ಸರ್.
1: ಹೌದೌದು, ನೀವು ಮಹಿಳಾ ಲೋಕಕ್ಕೆ, ಮಹಿಳಾ ಲೋಕದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬರೀತಾ ಇರ್ತೀರಲ್ಲ.
0: ಪತ್ರಕಾರಂಜಿ ಪತ್ರ ಸಂಗ್ರಹಕ್ಕೆ ನಾ ಹೆಚ್ಚು ಭಾಗವಹಿಸ್ತೇನೆ. ಅವರು ಪತ್ರ ಓದೋ ದಿವಸ ನನಗೆ ಕಾಲ್ ಮಾಡಿ ಹೇಳ್ತಾರೆ, ಪಾಪ ನಿಮ್ಮ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ಪತ್ರ ತಗೊಂಡಿದೀವಿ. ನಾ ಪತ್ರ ಬರೆಯದಿದ್ರೆ ಅವರು ಕೇಳ್ತಾರೆ, ಮೇಡಮ್ ಅವರು ಯಾಕೆ ಪತ್ರ ಬಂದಿಲ್ಲ ಅಂತ. ನನಗೆ ಡೈಲಿ ಪೋಸ್ಟ್ ಮಾಡಕ್ ಹೋಗಕ್ಕ
1: ಆಗತ್ತ,
0: ನಮ್ದು ಸ್ವಲ್ಪ ಗ್ರಾಮೀಣ ಪ್ರದೇಶ, ದೂರ ಇದೆ ಪೋಸ್ಟ್ ಆಫೀಸ್. ಅದಕ್ಕೆ ಅಮ್ಮ ವಾರಕ್ಕೊಂದ್ಸಲ ಸಂತೆಗೆ ಹೋಗುವಾಗ ಬರೆದು ಕೊಡೋದು, ಆಗ ಅಕಸ್ಮಿತ ಅಮ್ಮ ಹೋಗದಿದ್ರೆ ಪೋಸ್ಟ್ ಆಗಲ್ಲ, ಅದಕ್ಕೆ ಅವ್ರು ಕೇಳುತ್ತಾರೆ ಫೋನ್ ಮಾಡಿ.
1: ಇವತ್ತು ಪೋಸ್ಟ್ ಮಾಡಿದೀರಾ?
0: ಇವತ್ತು ಪೋಸ್ಟ್ ಮಾಡಿದ್ದೀನಿ ಬರೋ ವಾರಕ್ಕೆ.
1: ಈಗ ನಿಮಗೊಂದು ಪ್ರಶ್ನೆ,
0: ಅದೇನು ವಿವರಣೆ ಮಾಡಿಕೊಡ್ಲಿಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ ಅಲ್ವಾ?
1: ಈಗ
0: ಜನರೇಷನ್ ಅಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಗಾದೆ ಎಲ್ಲ ಗೊತ್ತೇ ಇಲ್ಲ.
1: ಹೌದು ಹೌದು,
0: ಮೊಬೈಲ್ ಪ್ರಪಂಚ ಹಿಡಿದು ಬಿಡ್ತಾರೆ.
1: ನಿಮಗೆ ಪ್ರಶ್ನೆ,
0: ಆಯ್ತು,
1: ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಈ ಗೀತೆ ಬರೆದ ಸಾಹಿತಿ ಯಾರು ಅಂತ?
0: ಶಿವರುದ್ರಪ್ಪ.
1: ಹೌದು, ನಿಮ್ಮ ಉತ್ತರ ಸರಿಯಾಗಿದೆ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಹೀಗೆ ಕರೆ ಮಾಡ್ತಾ ಇದೆ.
0: ಧನ್ಯವಾದಗಳು ಸರ್.

0: ಹಬ್ಬ ಹಬ್ಬ ಪ್ರೀತಿಯ ಗೆಳತಿಯರೇ, ಇಂದು ರಾತ್ರಿ 8 ಗಂಟೆಗೆ ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ನಾಡಹಬ್ಬ ದಸರಾ ಸಂದರ್ಭದಲ್ಲಿ ಮಡಿಕೇರಿ ತಾಲೂಕಿನ ಮೂರ್ನಾಡಿನ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ.
1: ಬಾಯಂದು ಕರೆಯುವೆನು ಚಾಮುಂಡೇಶ್ವರಿ.
0: ಸಮಯ ಮತ್ತೊಮ್ಮೆ ಇಂದು ರಾತ್ರಿ 8 ಗಂಟೆಗೆ.
1: ಕರುಣಾಳು ಕಾಪಾಡೋ ಅಂಬಿಕೆ, ನಿನ್ನ ಜಗವೆಲ್ಲ ಪೊರೆಯುವ ಚಂಡಿಗೆ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇದು ದಸರಾ ವಿಶೇಷ. ಗೆಳತಿಯರೇ, ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?

0: Maga, adiyen mobile mobile anta 24 gante idkond kuntiyalla
1: ayyo sumkiravo
0: kunilardange nela down kunta gaadi kelilva angaitu nim kate ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡು ಕೂತಿದ್ಯಲ್ಲೋ
1: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ ಅದನ್ನ ಓದ್ತಾ ಇದ್ದೀನಿ.
2: ಪ್ರೀತಿಯ ಶ್ರೋತೃಗಳೇ, ನೈದಿಲೆ ಗಾದೆ ಘಮ ಈ ಕಾರ್ಯಕ್ರಮಕ್ಕಾಗಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ಈ ಎರಡು ಗಾದೆಗಳ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ಕಿವಿ ಮಾತಾಗಿ ಪತ್ರದಲ್ಲಿ ಬರೆದು ನಿಲಯದ ನಿರ್ದೇಶಕರು ನೈದಿಲೆ ಗಾದೆ ಘಮ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕೊಡಗು ಜಿಲ್ಲೆ ಪಿನ್ಕೋಡ್ ಸಂಖ್ಯೆ 571201.
3: ಚೆಲ್ಲಿದರು ಮಲ್ಲಿಗೆಯ ಬಾಣ ಸುಗರಿ ಮಾಲೆ.
2: ಪತ್ರಗಳು ತಲುಪಲು ಕಡೆಯ ದಿನಾಂಕ 17 ಅಕ್ಟೋಬರ್. ಶ್ರೋತೃಗಳೇ, ಪತ್ರ ಬರೀತಿರಲ್ಲ, ಆಕಾಶದೀಪ.
4: ನಾವು ಹುಟ್ಟಿದ ಮೇಲೆ ಒಬ್ಬ ಮನುಷ್ಯ ಏನಾದರೂ ಒಂದು ಸಾಧಿಸಬೇಕು, ಏನಾದರೂ ಒಂದು ಅವನ ಬದುಕಿಗೆ ಒಂದು ಸಾರ್ಥಕತೆ ಸಿಗಬೇಕು ಅಂತ ಆ ನಿಟ್ಟಿನಲ್ಲಿ ನಾನು ಬದುಕು
5: ಸಾಗಿಸ್ತೇನೆ.
2: ಬರುವ ಶುಕ್ರವಾರ ಅಂದರೆ 16 ಅಕ್ಟೋಬರ್ರಂದು ಬೆಳಗ್ಗೆ ಪ್ರಸಾರವಾಗಲಿದೆ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ಹಸ್ತಿರ ನಾಯಿಗೆ ಕಡುಬು ಸಿಕ್ಕಿದಾಗೆ ದುಡ್ಡಿನ ವ್ಯಾಮೋಹಕ್ಕೆ ಇಳಿದು ಬಿಟ್ಟೆ.
2: ಭಾಗವಹಿಸುತ್ತಾರೆ ಕೊಡಗಿನ ಯುವ ಪ್ರತಿಭೆ ಅಜ್ಜಮಾಡ ವಿನೋ ಕುಶಾಲಪ್ಪ.
4: ಈ ಜೀವನ ಯಾಕೋ ಸರಿಯಾಗಲ್ಲ ಅನ್ಸ, ಆವಾಗ ನಾನು ಏನ್ ಮಾಡಿದೆ, ನಮ್ಮ ಊರಿಂದ ಬಿಟ್ಟು ಸ್ವಲ್ಪ ಹೊರಗಡೆಗೆ ಬರುವ ಅನ್ಕೊಂಡು ನಾನು ಮಡಿಕೇರಿಗೆ ಆವಾಗ ಬಂದೆ.
2: ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ,
6: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:35:38. ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೊಡಗಿನ ಕಾವೇರಿ ಪ್ರಸಾರ ಆಗ್ತಾ ಇದೆ. ನಮ್ಮ ಮುಂದಿನ ಕರೆ, ಹಲೋ.
7: ನಮಸ್ತೆ ಸರ್.
6: ನಮಸ್ತೆ, ಯಾರು ಹಾಗೂ ಎಲ್ಲಿಂದ?
7: ನಾನು ಪುಷ್ಪರಾಜ್ ಮಾತಾಡೋದು ಸರ್, ಕಗ್ಗೋಡ್ಲು ಹೂಕಾಡು ಪೈಸಾದಿಂದ ಸರ್.
6: ಪುಷ್ಪರಾಜ್ ಅವರೇ, ಹೇಗಿದ್ದೀರಾ?
7: ಚೆನ್ನಾಗಿದ್ದೀನಿ ಸರ್, ನೀವೆಲ್ಲಾಗಿದ್ದೀರಿ ಸರ್?
6: ನಾವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀವಿ. ಯಾವ ಚಿತ್ರದ ಗೀತೆ ಬೇಕಿವತ್ತು
7: ಸರ್? ಬುಲ್ಬುಲ್ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಟಿಪ್ಪು ಅವರು ಆಡಿರುವ ಜೂನಿಯರ್ ಯಲಪ್ಪ ಸೀನಿಯರ್ ಆಗಿದೆ.
6: ಪ್ರಸಾರ ಮಾಡುವ ನಿಮಗೆ ಒಂದು ಪ್ರಶ್ನೆ. ಈಗ ಒಂದು ಘೋಷವಾಕ್ಯ ಹೇಳ್ತೀನಿ, ಅದನ್ನ ಪೂರ್ಣ ಮಾಡಿ ನೀವು. ಮನೆಗೊಂದು ಮರ,
7: ಊರಿಗೊಂದು ವನ.
6: ಸರಿಯಾದ ಉತ್ತರ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಹೀಗೆ ಕರೆ ಮಾಡ್ತಾರೆ.
7: ನಮಸ್ತೆ ಸರ್.
8: ಯಾರ್ಗೆ ಹೇಳ್ತೀಯ ಪುರ್?

0: ಹಲೋ,
1: ಹಾಂ ಸರ್, ನಮಸ್ತೆ.
0: ನಮಸ್ತೆ. ಯಾರು
1: ನಾನು
0: ಮಾತಾಡ್ತಿರೋದು?
1: ಸೋಮಪೇಟೆ ದಿನೇಶ್ ಅವರೇ ಮಾತಾಡ್ತಾ ಇದ್ದೀನಿ ಸರ್.
0: ದಿನೇಶ್ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್. ಮಡಿಕೇರಿ ಆಕರ್ಷಣೆ ಮಾಡೋದನ್ನು ಪ್ರತಿಯಾಗಿ ಇದನ್ನೇ ಬಯಸ್ತಾ ಇದ್ದೀನಿ. ನೋಡಿ, ಚಿತ್ರಕಾವೇರಿ ಇದ್ದರೆ 20ನೇ ತಾರೀಕು ಮಾಡಿದ್ದೆ, ಸೆಪ್ಟೆಂಬರ್ 20ಗೆ. ನಂತರ ಸಿಕ್ಕಿರಲಿಲ್ಲ.
0: ಇವತ್ತೇ
1: ಹೊಸ
0: ಸಿಕ್ಕಿದ್ದ?
1: ಕಾರ್ಯಕ್ರಮ ಗೊತ್ತಾಗಿದ್ದು ಕಳೆದ ಶುಕ್ರವಾರದಲ್ಲಿ ಹೊಸ ಶೈಕ್ಷಣಿಕ ಆರಂಭ ಆಗಿದೆ ಅಂತ.
0: ಈಗ 1 ಗಂಟೆ ಟೈಮ್ ಇದೆ.
1: ಹೌದು, ಗೊತ್ತಾಯ್ತು ಗೊತ್ತಾಯ್ತು, ನಂಗೆ ಶುಕ್ರವಾರ ಗೊತ್ತಾಗಿದೆ ನನಗೆ.
0: ಹೌದೌದು. ಯಾವ ಚಿತ್ರದ ಗೀತೆ ಬೇಕು ನಿಮಗೆ?
1: ಸರ್, ನನಗೆ ಹಳೆಯ ಚಿತ್ರ ಮಹಾಸತಿ ಅನಸೂಯದಲ್ಲಿ ಇಲ್ಲಾರೀಶ್ವರಿ ಹಾಡಿದ್ದು ಆದಿ ದೇವ ಆದಿ ಬ್ರಹ್ಮ ಆದಿ ಜೋಜೋ ಹಾಡು ಪ್ರಸಾರ ಮಾಡಿ ಸರ್.
0: ಪ್ರಸಾರ ಮಾಡ್ತೇವೆ. ನಿಮಗೆ ಒಂದು ಪ್ರಶ್ನೆ.
1: ಕೇಳಿದೆ.
0: ಮನುಜ ಮತ ವಿಶ್ವಪಥ ಎಂದು ಸಾರಿದ ಕನ್ನಡದ ಸಾಹಿತಿ ಯಾರು ಅಂತ?
1: ಭೂಸುಂದರ ಮಠನ?
0: ಅಲ್ಲ ಅಲ್ಲ.
1: ರಾಮಮೂರ್ತಿಯವರು?
0: ಕನ್ನಡದ ಸಾಹಿತಿ ಕವಿ?
1: ಕವಿ ಭೂತಿ ನರಸಿಂಹಾಚಾರ್ಯ ಇರ್ಬೋದು ಸರ್.
0: ಅಲ್ಲ, ಸುಲಭ ಇದೆ.
1: ಹೇಳ್ಬಿಡಿ ಸರ್.
0: ಕುವೆಂಪು ಅವರು.
1: ಓಹ್, ಸ್ವಲ್ಪ ಹತ್ರಕ್ಕೆ ಬಂದಿದೆ.
0: ಹೀಗೆ ಕರೆ
1: ಆಯಿತು,
0: ಮಾಡ್ತಾರೆ,
1: ಥ್ಯಾಂಕ್ ಯು,
0: ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ.
1: ಥ್ಯಾಂಕ್ ಯು.

0: ಹಲೋ
1: ಹಲೋ ನಮಸ್ಕಾರ ಸರ್.
0: ನಮಸ್ತೆ, ಯಾರು ಮಾತಾಡ್ತಿರೋದು? ಗಿರಿಜಾ ಅವರೇ, ಹೇಗಿದ್ದೀರಾ?
1: ಪರವಾಗಿಲ್ಲ, ಬಿಸಿಲು.
0: ಕಾಫಿ ಟೀ ಎಲ್ಲ ಆಯ್ತಾ?
1: ಚಳಿ ಬರ್ತಾ ಇದೆ. ಈಗ
0: ಮಳೆ ಬರಲಿಲ್ವಾ ಸಕಲೇಶ್ಪುರದಲ್ಲಿ?
1: ಇಲ್ಲ ಸರ್, ನಮ್ಗೆ ಸಕಲೇಶ್ಪುರಕ್ಕೆ ಮಳೆಯೇ ಬರಲಿಲ್ಲ ಸರ್. ಹೇಮಾವತಿ ಹೊಳೆಯಲ್ಲಿ ನೀರೇ ಇಲ್ಲ.
0: ಹೌದಾ?
1: ಹೌದು ಸರಿ ಸರಿ. ಗಣಪತಿ ಬಿಡಕ್ಕೂ ನೀರಿರ್ಲಿಲ್ಲಪ್ಪ, ಎಲ್ಲ ಮಲಗಿಸ್ಬಿಟ್ಟಿದ್ರು ಗಣಪತಿಗಳನ್ನ.
0: ಮತ್ತೆ ತರಕಾರಿಗಳಿಂದು?
1: ತರಕಾರಿ ಎಲ್ಲ ಮನೇಲಿ ಸ್ವಲ್ಪ ಸ್ವಲ್ಪ ಬೆಳ್ಕತೀವಿ.
0: ಹೊಸ ತರಕಾರಿ ಯಾವ್ದು ಬೆಳೆದ್ರಿ?
1: ಅದೇ ಮಾಮೂಲಿ ನಾವು ಮೂಲಂಗಿ, ಬದನೆಕಾಯಿ, ಸೊಪ್ಪುಗಳು ಹಾಕ, ಬಸಳೆ ಸೊಪ್ಪು ಇರುತ್ತೆ, ನೆಲ ಬಸಳೆ, ಇವೆಲ್ಲ ಮನೇಲಿ ಚಪ್ಪಳ ಮಾಡ್ಕೊಂಡು ಹಾಕೊಂಡ್ಬಿಡ್ತೀವಲ್ಲ, ಕೊಂಡ್ಕೊಂಡು ಈರುಳ್ಳಿ ಆಲೂಗೆಡ್ಡೆ ಕೊಂಡ್ಕೊಂಡ್ಬರ್ತೀವಿ.
0: ಇನ್ನೆಲ್ಲ ನೀವು ಮನೇಲೆ ಬೆಳಿತೀರಾ?
1: ಹಾ, ಸ್ವಲ್ಪ ಸ್ವಲ್ಪ ನಾವೇ ಬೆಳ್ಕೋದು, ಮನೆಗಾಗೋಷ್ಟು ಬೆಳ್ಕೋತೀವಿ ಸರ್.
0: ಬೆಳಿಗ್ಗೆಯಿಂದ ಕಾರ್ಯಕ್ರಮ ಕೇಳಿದ್ರ?
1: ಹೋ, ನಾನು ಈಗ ಹೊಸ ಹೊಸ ಕಾರ್ಯಗಳ ಬಗ್ಗೆ ನಮ್ಮ ಆಕಾಶವಾಣಿ ತುಂಬಾ ಎತ್ತರಕ್ಕೆ ಹೋಗ್ತಾ ಇದ್ದೇವೆ ಸರ್.
0: ಹೌದು ಹೌದು,
1: ತುಂಬಾ ಖುಷಿ ಆಗ್ತಾ ಇದೆ.
0: ಯಾವ ಕಾರ್ಯಕ್ರಮ ಇಷ್ಟ ಆಯ್ತು?
1: ಎಲ್ಲವೂ ಇಷ್ಟ ಆಗುತ್ತೆ, ಆದ್ರೆ ಇನ್ನು ಹೋಗಿ ಕೇಳ್ತಾ ಕೇಳ್ತಾ ಸರಿ ಹೋಗುತ್ತೆ. ಹೊಸ ಹೊಸಲ್ವಾ,
0: ಭಾಗವಹಿಸ್ತಾ ಇದ್ದೀರಾ?
1: ಮಾತು ಮಾತಲ್ಲಿ ಅದನ್ನು ಕೇಳಿಸ್ಕೊಂಡು, ಅದೇ ಎಲ್ಲ ಇನ್ನು ಕೇಳಿಸ್ಕೊತಾ ಇರ್ಬೇಕು.
0: ಯಾವ ಗೀತೆ ಬೇಕಿದೆ ನಿಮಗೆ?
1: ನಮ್ಗೆ ಇದು ಕ್ಷಾರ ಪಂಚರದಿಂದ 14 ವರ್ಷ ವನವಾಸದಿಂದ ಆಹಾರ ಹಾಕಿ ಸರ್.
0: ಪ್ರಸಾರ ಮಾಡುವ ನಿಮಗೊಂದು ಪ್ರಶ್ನೆ
1: ಕೇಳಿ ಸರ್.
0: ನಂದಕಿಶೋರ, ನವನಿತ ಚೋರ, ದೇವಕಿ ನಂದ, ಹೀಗೆ ಯಾರನ್ನ ಕರೀತಾರೆ?
1: ಕೃಷ್ಣನ ಸರ್.
0: ಸರಿಯಾದ ಉತ್ತರ.
1: ಈ ಸತಿ ಎಲ್ಲ ಪ್ರಶ್ನೆಗಳನ್ನು ತುಂಬಾ ಸುಲಭವಾಗಿ ಕೇಳಿದಿರ ಸರ್.
0: ಸುಲಭ ಆಗ್ಲಿ ನಿಮಗೆ ಅಂತ.
1: ಎಲ್ರಿಗೂ ಸುಲಭ ಆಗಿದೆ ಸರ್.
0: ಹೌದು, ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ
1: ಆಕಾಶವಾಣಿಗೆ. ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ನಿಮಗೂ ಕೂಡ.
1: ಥ್ಯಾಂಕ್ ಯು.

0: ಹದಿನಾಲ್ಕು ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ.
1: ಹಲೋ
2: ಹಲೋ,
1: ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಮಸ್ತೆ ಸರ್, ನಾನು ಅರ್ಲಪದಿಂದ ರೇವತಿ.
1: ಯಾರು?
2: ರೇವತಿ. ರೇವತಿ
1: ರೇವತಿ ಎಲ್ಲಿಂದ?
2: ಅರ್ಲಪದ ಸರ್.
1: ಯಾವುದು ಕೇಳಿಸ್ಲಿಲ್ಲ?
2: ಅರ್ಲಪದ. ಅರ್ಲಪದ
1: ಎಲ್ಲಿ ಬರುತ್ತೆ ಅದು?
2: ಅದು ಪುತ್ತೂರಿನಿಂದ ಈ ಕಡೆ.
1: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮಗಳು ಕೇಳ್ತಿರ್ತೀರಾ?
2: ಹಾ, ಕೇಳ್ತೀವಿ ಸರ್.
1: ಯಾಕೆ ಕಾರ್ಯಕ್ರಮ ಇಷ್ಟ ಆಗುತ್ತೆ ನಿಮಗೆ?
2: ಸ್ವರ ಸಾಂಗತ್ಯ.
1: ಭಾಗವಹಿಸಿದ್ದೀರಾ?
2: ಮತ್ತೆ ಮಾತು ಮಲ್ಲಿಗೆ.
1: ಮಾತು ಮಾತಲ್ಲಿ.
2: ಮಾತು ಮಾತಲ್ಲಿ ಆಮೇಲೆ ಚಿಂತನ ಉದಯರಾಗ.
1: ನೇರ ಪ್ರಸಾರದಲ್ಲಿ ಭಾಗವಹಿಸಿದ್ದೀರಾ?
2: ಭಾಗವಹಿಸಿದ್ದೆ.
1: ಯಾವ ಗೀತೆ ಬೇಕಿವತ್ತು ನಿಮಗೆ?
2: ಬಯಲುದಾರಿ.
1: ಪ್ರಸಾರ ಮಾಡುವ ನಿಮಗೆ ಒಂದು ಪ್ರಶ್ನೆ
2: ಕೇಳಿ ಸರ್.
1: ಪುರಾಣದಲ್ಲಿ ಐರಾವತ ಇದು ಯಾರ ಆನೆ?
2: ಅಶ್ವತ್ಥಾಮನ ಸರ್.
1: ಇಲ್ಲ, ಯಾರ ಹೇಳ್ಕೊಡ್ತಿರ್ತಾರೆ? ಮಗಳು. ಸರಿಯಾದ ಉತ್ತರ ಇಂದ್ರ. ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ.
2: ಆಯ್ತು ಸರ್, ಆಯ್ತು.

0: हेलो,
1: हेलो, नमस्ते सर.
0: नमस्ते यार। मैं धरती रोधू।
1: नाने पुस्तुरी निंदे सरस्वती की मापा माता रुद्र सर.
0: हे गिदिरे सरस्वती अवरे,
1: हाँ, चेन्नागिद्दे सर. नीवेल्लर हेगिद्दी
0: ನಾವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀವಿ,
1: ಇಲ್ಲಿಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯ ಸರ್.
0: ನಿಮಗೂ ಕೂಡ. ಹೇಗೆ
1: ಥ್ಯಾಂಕ್
0: ನಡೀತಾ
1: ಯು
0: ಇದೆ ಹಬ್ಬದ ತಯಾರಿ?
1: ಹಬ್ಬದ ತಯಾರಿ ಅಂದರೆ ನಾವು ಈಗ ಅಂಗಡಿಯಲ್ಲಿದ್ದೇವೆ ಸರ್.
0: ಹ್ಞೂ ಹ್ಞೂ
1: ಅಲ್ಲಿಂದ ಮಾತಾಡಿದ್ದೀವಿ ಸರ್.
0: ಹ್ಞೂ ಹ್ಞೂ ಯಾವ ಗೀತೆ
1: ನಮಗೆ
0: ಬೇಕಿವತ್ತು ನಿಮಗೆ?
1: ದೇವಸ್ಥಾನಕ್ಕೆ ಹೋಗ್ತೇವೆ, ಮಧ್ಯಾಹ್ನ ಹೋಗ್ತೇವೆ,
0: ಹ್ಞೂ
1: ಸಂಜೆ ಭಜನೆ ಎಲ್ಲ ಉಂಟು ಸರ್. ಒಮ್ಮೊಮ್ಮೆ ಹೋಗ್ತೇವೆ, ಒಮ್ಮೊಮ್ಮೆ ಹೋಗುದಿಲ್ಲ ಸರ್.
0: ಹ್ಞೂ ಹ್ಞೂ ಹ್ಞೂ
1: ನಮಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಇರ್ತದಲ್ಲ ಸರ್.
0: ಹೌದು, ಯಾವ ಗೀತೆ ಬೇಕಿವತ್ತು ನಿಮಗೆ?
1: ನನಗೆ ಎರಡು ತನ ಸುಚಿತ್ರದಿಂದ ಪೂಜಿಸಲೆಂದೇ ಹೂಗಳ ತಂದೆ
0: ಹ್ಞೂ,
1: ಹಾಡಿದೆ.
0: ಪ್ರಸಾರ ಮಾಡುವ ನಿಮಗೊಂದು ಪ್ರಶ್ನೆ ಈಗ.
1: ಹಾಗೆ
0: ನೆನಪಿನ ದೋಣಿಯಲ್ಲಿ, ಇದು ಯಾರ ಆತ್ಮಕಥೆ?
1: ಅದು ಕುವೆಂಪು ಅವರದ.
0: ಸರಿಯಾದ ಉತ್ತರ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಹೀಗೆ ಕರೆ ಮಾಡ್ತಾ ಇರಿ.
1: ಥ್ಯಾಂಕ್ ಯು ಸರ್. ನಮಸ್ತೆ.

0: ಇದುವರೆಗೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಕೊಡಗಿನ ಕಾವೇರಿ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:28.
1: ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ
2: 6:30
1: ಪ್ರಸಾರವಾಗಲಿದೆ ನುಡಿಯ ಬೆಡಗು. ಇದು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕುರಿತಾದ ಕಾರ್ಯಕ್ರಮ. ಪ್ರಾಯೋಜಕರು
3: ನುಡಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
6: ಓ ವಾವ್! ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
7: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
7: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
7: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090128.
9: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇ.

0: ಅದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಕಪಲ್ಸ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಲ್ಲಿದ್ದಾಗ ಅವರು ಬೇರೆ ಟ್ರೀಟ್ಮೆಂಟ್ಸ್ ಕೂಡ ತಗೊಂಡಿರ್ತಾರೆ. IVF ನ ಯಾವ ಕನ್ಸಿಡರ್ ಮಾಡಬೇಕು?
1: IVF ಫಾರ್ ಟೆಸ್ಟ್ ಟ್ಯೂಬ್ ಬೇಬಿ, ಇದು ಮೊದಲ ಸಲ ಮಾಡುವಾಗ ಟ್ಯೂಬ್ಸ್ ಬ್ಲಾಕ್ ಇತ್ತು ಮಾಡಿದ್ರು ಅವರು. ಸಿನ್ಸ್ ದೆನ್ ನಾಟ್ IVF ಇಸ್ ಆಲ್ಸೋ ಡನ್ ಫಾರ್ ಮೇಲ್ ಫ್ಯಾಕ್ಟರ್. ಈಗ ಸ್ಪರ್ಮ್ ಕೌಂಟ್ ತುಂಬ ಕಮ್ಮಿ ಇರುವಾಗ, ಈಗ ಸೀಮೆನಲ್ಲಿ ಸ್ಪರ್ಮ್ಸ್ ಇರಲ್ಲ, ಅಂಥವ್ರಿಗೆ ಹೆಲ್ಪ್ ಆಗ್ತದೆ. ಮತ್ತು ಪೇಷಂಟ್ಸ್ ವಿತ್ ಅಡ್ವಾನ್ಸ್ ಸ್ಟೇಜ್, ಅವ್ರಿಗೆ ವೆನ್ ಎಗ್ ನಂಬರ್ ಆಫ್ ಎಗ್ಸ್ ಇಸ್ ಲೆಸ್, ಸೊ ದ ಫ್ಯಾಕ್ಟ್ ದೀಸ್ ಆರ್ ದ ಪೇಷಂಟ್ಸ್ ದಟ್ ಕ್ಯಾನ್ ಕನ್ಸಿಡರ್ IVF.
0: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
2: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: FM 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 5:03:50. ಈಗಿನ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಶ್ರುತಿ ಸಂಜೀವ್.

0: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:30 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 5:05. ಪ್ರಿಯ ಕೇಳುಗರೇ, ಈಗ ಕಾರ್ಯಕ್ರಮ ಸಂಧ್ಯಾರತಿ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ನೆನಪಿರಲಿ ಚಿತ್ರದ ಗೀತೆ. ಈ ಗೀತೆಯನ್ನ ಹಾಡಿದ್ದಾರೆ ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ಇನ್ನು ಕೇಳೋಣ ಶಂಕರ್ ಮಹಾದೇವನ್ ಅವರು ಹಾಡಿರುವ ಶ್ರೀರಾಮ್ ಚಿತ್ರದ ಗೀತೆ. ಈ ಗೀತೆಯ ರಚನೆ ವಿ. ನಾಗೇಂದ್ರ ಪ್ರಸಾದ್ ಅವರದ್ದು. ರಾಗ ಸಂಯೋಜಿಸಿದ್ದಾರೆ ಗುರುಕಿರಣ್.

ತವರಿನ ಸಿರಿ ಚಿತ್ರಕ್ಕೆಂದು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ನಂದಿತಾ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಸಂಧ್ಯಾರತಿ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ರವಿಮಾಮ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ ಮತ್ತು ಚಿತ್ರ. ಈ ಗೀತೆಯ ರಚನೆ ಎಸ್ ನಾರಾಯಣ ಅವರದ್ದು, ಸಂಗೀತ ಸಂಯೋಜಿಸಿದ್ದಾರೆ ಚೈತನ್ಯ.

ಶ್ರೋತೃಗಳೇ, ಈಗ ಎಲ್ಎನ್ ಶಾಸ್ತ್ರಿ, ಚಿತ್ರ ಮತ್ತು ಸುಮಾ ಶಾಸ್ತ್ರಿಯವರ ಸ್ವರಗಳಲ್ಲಿ ಕೇಳೋಣ ನಾನು ನನ್ನ ಹೆಂಡತಿರು ಚಿತ್ರದ ಗೀತೆ. ಈ ಗೀತೆಯ ರಚನೆ ಕೆ ಕಲ್ಯಾಣ್ ಅವರದ್ದು. ರಾಗ ಸಂಯೋಜಿಸಿದ್ದಾರೆ ವಿ ರವಿಚಂದ್ರನ್.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೆ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ, ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರೂ ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿ.

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಶ್ರೋತೃಗಳಿಗೆ ಗಮನಿಸಿ, ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಕಾಫಿ ಬೆಳೆಯ ಕೃಷಿ ಅನುಭವಗಳನ್ನು ಕುರಿತು ಮಡಿಕೇರಿ

0: ತಾಲೂಕು ನರೇಂದಡ ಗ್ರಾಮದ ಪ್ರಗತಿಪರ ರೈತರಾದ ಮಕ್ಕಿಮನೆ ಸುಧೀರ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.
1: ಆಕಾಶದೀಪ.
2: ನಾವು ಹುಟ್ಟಿದ ಮೇಲೆ ಒಬ್ಬ ಮನುಷ್ಯ ಏನಾದರೂ ಒಂದು ಸಾಧಿಸಬೇಕು, ಏನಾದರೂ ಒಂದು ಅವನ ಬದುಕಿಗೆ ಒಂದು ಸಾರ್ಥಕತೆ ಸಿಗಬೇಕು ಅಂತ ಆ ನಿಟ್ಟಿನಲ್ಲಿ ನಾನು ಬದುಕು
3: ಸಾಗಿಸ್ತೀನಿ.
1: ಬರುವ ಶುಕ್ರವಾರ ಅಂದರೆ ಅಕ್ಟೋಬರ್ 16ರಂದು ಬೆಳಗ್ಗೆ ಪ್ರಸಾರವಾಗಲಿದೆ ಆಕಾಶದೀಪ. ಬಾಳಿಗೆ ಬೆಳಕಾದವರು ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಹಸ್ತಿರ ನಾಯಿಗೆ ಕಡುಬು ಸಿಕ್ಕಿದಾಗೆ ದುಡ್ಡಿನ ವ್ಯಾಮೋಹಕ್ಕೆ ಇಳಿದು ಬಿಟ್ಟೆ.
1: ಭಾಗವಹಿಸುತ್ತಾರೆ ಕೊಡಗಿನ ಯುವ ಪ್ರತಿಭೆ ಅಜ್ಜಮಾಡ ವಿನು ಕುಶಾಲಪ್ಪ.
2: ಈ ಜೀವನ ಯಾಕೋ ಸರಿಯಾಗಲ್ಲ ಅನ್ಸ ಆವಾಗ ನಾನು ಏನ್ ಮಾಡಿದೆ, ನಮ್ಮ ಊರಿಂದ ಬಿಟ್ಟು ಸ್ವಲ್ಪ ಹೊರಗಡೆಗೆ ಬರುವ ಅನ್ಕೊಂಡು ನಾನು ಮಡಿಕೇರಿಗೆ ಆವಾಗ ಬಂದೆ.
1: ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ,
0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:34. ಶ್ರೋತೃಗಳೇ, ಸಂಧ್ಯಾರತಿ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ. ಈಗ ಕೇಳೋಣ ಶಬ್ದವೇದಿ ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ಹಂಸಲೇಖ ಅವರದ್ದೇ ಸಾಹಿತ್ಯ ಮತ್ತು ಸಂಗೀತವಿರುವ ಹೃದಯ ಹೃದಯ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಹಬ್ಬ ಹಬ್ಬ ಪ್ರೀತಿಯ ಗೆಳತಿಯರೇ, ಇಂದು ರಾತ್ರಿ 8 ಗಂಟೆಗೆ ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ನಾಡಹಬ್ಬ ದಸರಾ ಸಂದರ್ಭದಲ್ಲಿ ಮಡಿಕೇರಿ ತಾಲೂಕಿನ ಮೂರ್ನಾಡಿನ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ.
1: ಬಾಯಂದು ಕರೆಯುವೆನು ಚಾಮುಂಡೇಶ್ವರಿ.
0: ಸಮಯ ಮತ್ತೊಮ್ಮೆ ಇಂದು ರಾತ್ರಿ 8 ಗಂಟೆಗೆ.
1: ಕರುಣಾಳು ಕಾಪಾಡು ಅಂಬಿಕೆ, ನಿನ್ನ ಜಗವೆಲ್ಲ ಪೊರೆಯುವ ಚಂಡಿಗೆ.
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇದು ದಸರಾ ವಿಶೇಷ. ಗೆಳತಿಯರೇ, ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?

ಶ್ರೋತೃಗಳೇ, ಇದು ನೀವು ಆಲಿಸ್ತಾ ಇದ್ದೀರಾ ಕಾರ್ಯಕ್ರಮ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳು. ಈಗ ಸಮಯ 5:46. ಸಂಧ್ಯಾರತಿ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು. ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದ್ದು.

ಕೆ ಕಲ್ಯಾಣವರದ್ದೇ ಸಾಹಿತ್ಯ ಮತ್ತು ಸಂಗೀತವಿರುವ ಮತ್ತೊಂದು ಗೀತೆ ಶ್ರೀರಸ್ತು ಶುಭಮಸ್ತು ಚಿತ್ರದ್ದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಯಜಮಾನ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರು ಸಂಗೀತ ನೀಡಿರುವ ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಮತ್ತು ಚಿತ್ರಾ.

ಇದುವರೆಗೆ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6 ಗಂಟೆಯಾಗಲಿದೆ. ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ಗೀತಸುಧಾ, 6:30 ಅವಲೋಕನ, 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಕಾಫಿ ಬೆಳೆಯ ಕೃಷಿ ಅನುಭವಗಳನ್ನು ಕುರಿತು ಮಡಿಕೇರಿ ತಾಲೂಕು ನರೇಂದ್ರಡ ಗ್ರಾಮದ ಪ್ರಗತಿಪರ ರೈತರಾದ ಮಕ್ಕಿಮನೆ ಸುಧೀರ್ ಕುಮಾರ್ ಕೆಎಸ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾಂಡ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ಮಹಿಳಾ ವಾಣಿ, ಇದರಲ್ಲಿ ನಾಡಹಬ್ಬ ದಸರಾ ಸಂದರ್ಭದಲ್ಲಿ ಕೊಡಗು ಮೂರ್ನಾಡಿನ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ವಹಣೆ ಎಂ ಶಕುಂತಲಾ. 8:30 ಅರೆಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ತುಲಾ ಸಂಕ್ರಮಣದ ಪ್ರಯುಕ್ತ ಕಾವೇರಿ ಸಂಕ್ರಾಂತಿ ಕುರಿತು ಪಟ್ಟಡ ಶಿವಕುಮಾರ್ ಅವರಿಂದ ಭಾಷಣ, ನಿರ್ಮಾಣ ಸ್ವಾತಿ ಎಂಜಿ. 9:15 ಭಕ್ತಿಗೀತೆ, 9:30 ಹಿಂದಿ ಚಿತ್ರಗೀತೆಗಳು. ಇಂದು ರಾತ್ರಿ 10:00 ಕಾಡುವ ಹಾಡುಗಳು, ಕನ್ನಡ ಹಾಗೂ ಹಿಂದಿಯ ಹಳೆಯ ಚಿತ್ರದ ಹಾಡುಗಳು. ಇವಿಷ್ಟು ಇಂದು ರಾತ್ರಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ನಾಳೆ ಬೆಳಗ್ಗೆ 6:10 ಪ್ರಾಯೋಜಿತ ಕಾರ್ಯಕ್ರಮ ದಸರಾ ಗೀತಾರಾಧನಾ, ಪ್ರಾಯೋಜಕರು ಜಿಎಸ್ಎಸ್ಎಸ್ ಮೈಸೂರು. 6:30 ನುಡಿಯ ಬೆಡಗು, ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳು, ಪ್ರಾಯೋಜಕರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಪುತ್ತೂರು, ಬೆಳ್ತಂಗಡಿ ಮತ್ತು ಬೆಂಗಳೂರು. ಕಾರ್ಯಕ್ರಮ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. 6:40 ಪ್ರಾಯೋಜಿತ ಕಾರ್ಯಕ್ರಮ ದಸರದಲ್ಲಿ ಇಂದು, ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ವಿಷಯ ಐಒಟಿ ಸೆಕ್ಯೂರಿಟಿ ಇಕೋಸಿಸ್ಟಮ್ ಮತ್ತು ಸ್ಯಾಂಡ್ಬಾಕ್ಸ್. ಭಾಗವಹಿಸುತ್ತಾರೆ ರಘು ಹೆಚ್ವಿ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ ಬೆಳಗ್ಗೆ 8:30, ವಿಷಯ ಬೆವರುವಿಕೆಗೆ ಹೋಮಿಯೋಪತಿ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಕೊಡವ ಹಾಡುಗಳು, ಬೊಟ್ಟೊಳಂಡ ಕಾಶಿ ಅಚ್ಚಯ್ಯ, ನಾಪಂಡ ಈರಪ್ಪ, ಸಿಎಸ್ ಅಯ್ಯಪ್ಪ, ಜೀವನ್ ಅಯ್ಯಪ್ಪ ಮತ್ತು ಎಂಎ ಮುತ್ತಪ್ಪ ಅವರಿಂದ ಸಂಸ್ಕಾರ ಗೀತೆಗಳು. 9:00 ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ. 9:10 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರೈಸಿದ ಕುರಿತು ಸರಣಿ ಕಾರ್ಯಕ್ರಮ. 9:45 ಕನ್ನಡ ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ವಿದುಷಿ ಪಾರ್ವತಿ ಮಹಾದೇವನ್ ಅವರ ಹಾಡುಗಾರಿಕೆ ಕೇಳಲಿದ್ದೀರಿ. 10:30 ಗಾನಭಜಾನ, 11:00

0: ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರದಲ್ಲಿ ಕವನ ವಾಚನ ಅಶ್ವಿತಾ ಶೆಟ್ಟಿ ಅವರಿಂದ. ಬಳಿಕ ನಮ್ಮ ಪರಿಸರವನ್ನು ಹಾಗೂ ಆವಾಸ ಸ್ಥಾನವನ್ನು ಸ್ವಚ್ಛವಾಗಿಡುವುದು ಎಂಬ ವಿಷಯದ ಕುರಿತು ಭಾಷಣ ಡಾ ಭಾಗ್ಯ ಬಿ ಶರ್ಮಾ ಅವರಿಂದ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಡಾ ಪ್ರಸನ್ನ ಎಚ್ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್ ಕುರಿತು ಮಾಹಿತಿ. 1:20 ದೇಶಭಕ್ತಿ ಗೀತೆಗಳನ್ನು ಆಲಿಸಲಿದ್ದೀರಿ. 1:30 ಪ್ರಚಲಿತ, ಪ್ರಸ್ತುತ ವಿದ್ಯಮಾನಗಳೊಂದಿಗೆ ಚಿತ್ರಗೀತೆಗಳನ್ನೊಳಗೊಂಡ ಕಾರ್ಯಕ್ರಮ. 2:40 ಕನ್ನಡ ಚಿತ್ರಗೀತೆಗಳು. 4:00 ಭಾರವೇನಿಲ್ಲ ಈ ಬದುಕು, ಅನುಭವಿಗಳ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಎಂ ಶಕುಂತಲಾ. ಭಾವಗೀತೆಗಳು 4:30. 5:00 ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6:10 ಗೀತಸುಧೆ ಭಕ್ತಿಗೀತೆಗಳು. 6:50 ಕೃಷಿ ರಂಗ, ಇದರಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ, ಪ್ರಸ್ತುತಿ ವಿನೋದ್ ಮೂಡಗದ್ದೆ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಭಾವಯಾನ, ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 8:30 ಜಸ್ವಿಂದರ್ ಸಿಂಗ್ ಅವರಿಂದ ಗಜಲ್ಸ್ ಕೇಳಲಿದ್ದೀರಿ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ, ಇದರಲ್ಲಿ ಅಂತಾರಾಷ್ಟೀಯ ಚೆಸ್ ಆಟಗಾರರು ಹಾಗೂ ಕೋಚ್ ಮತ್ತು ಅಂತಾರಾಷ್ಟೀಯ ಯೋಗ ಶಿಕ್ಷಕರಾದ ಎಸ್ ಸುಮನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ರಾತ್ರಿ 10:00 ಕಾಡುವ ಹಾಡುಗಳು. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashvani. The news are read by Abhishek Mukhopadhyay. Prime Minister Narendra Modi has said that the centre has embodied the principle of power to empower in his governance approach and work culture. Speaking at the Bloomberg New Economy Forum in New Delhi, Prime Minister Modi said that India's economic growth is taking place on strong foundation amidst global uncertainty. Mr. Modi said country's progress is rooted in collective growth and shared opportunities. He said the government's constant endeavour is to ensure that India's capabilities open new doors of opportunities for other countries as well.
2: Knowledge sirf kuch logon ko aage badhayegi ya karodon logon ke liye naye avsar badhayegi? Kya knowledge keval kuch logon ki taakat bani rahegi ya सबकी क्षमता बढ़ाएगी? यहीं से एक नया विचार जन्म लेता है और ये विचार है पावर टू एम्पावर, पावर टू एम्पावर, पावर टू कंट्रोल से आगे पावर टू एनेबल, पावर टू कॉम्पीट से आगे पावर टू कोलैबोरेट, पावर टू सक्सीड से आगे पावर टू हेल्प अदर सक्सीड. और इसलिए आज मैं यहाँ जिस विजन के साथ आया हूँ वो है पावर टू एम्पावर.
1: यूपीआई मर्चेंट डिस्काउंट रेट एमडीआर ऑन सिलेक्ट पर्सन टू मर्चेंट ट्रांसैक्शंस विल बी इंप्लीमेंटेड आफ्टर दिवाली. इन अ सोशल मीडिया पोस्ट नेशनल पेमेंट्स कॉर्पोरेशन ऑफ इंडिया सेड दैट यूपीआई एंड सर्विसेज स्टीयरिंग कमिटी टुडे डिसाइडेड दैट कीपिंग इन माइंड द फेस्टिव सीजन एमडीआर ऑन सिलेक्ट पर्सन टू मर्चेंट यूपीआई ट्रांसैक्शंस विल बी इंप्लीमेंटेड इमीडिएटली पोस्ट दिवाली. India Today reiterated that Ladakh is an integral and inalienable part of India and no amount of denial by the Chinese side can change this established fact. In response to media queries regarding recent comments made by the Chinese side on Ladakh, External Affairs Ministry spokesperson Randhir Jaiswal said the press release by Home Affairs Ministry is self-explanatory. The announcement mentions that the 28 places located in the Indian Territory of Ladakh have been identified with standard place and feature names on the official map of Survey of India. This has been done in consultation with Ladakh and local stakeholders. Mr. Jaiswal said identifying these places formally on the Survey of India map of Ladakh is aimed at facilitating the accurate recognition and better awareness among the public at large. India is hosting the first Bay of Bengal initiative for multi-sectoral

0: Technical and Economic Cooperation BIMSTEC Home Ministers meeting in New Delhi. Speaking on the occasion, Home Minister Amit Shah reaffirmed India's policy of zero tolerance towards terrorism. He called for a collective commitment to ensure that no terrorist network finds space within the region for shelter, recruitment, training, financing or activities against neighbouring countries. Defence Minister Rajnath Singh today met the first Vice Prime Minister and Minister of Industry and Trade of the Czech Republic, Karel Havlíček, in New Delhi. During the talks, both the ministers also discussed the ongoing issues of peace and security and acknowledged the need for greater cooperation to maintain regional stability. Mr. Singh said that both countries agreed to further expand this collaboration under the aegis of the India-Czech Joint Defence Committee to promote Atmanirbhar Bharat. Parliamentary Affairs Minister Kiran Rijiju today said that a Viksit Bharat requires a healthy, empowered and a drug-free youth, noting that substance abuse can hinder the potential of a country's youth. Addressing the Yuva Samvad and the Nasha Mukti Yuva for Viksit Bharat in New Delhi, Mr. Rijiju said any society which comes under the grip of substance abuse, it affects the whole generation. He called for making awareness, prevention and collective action essential for Nasha Mukt Bharat. The Education Ministry has constituted a three-member committee to examine the unfortunate death of a student at the Indian Institute of Information Technology, IIIT Ranchi campus. The committee is headed and chaired by Director of University of Delhi, South Campus, Professor Rajni Abhi. Indian opener Shefali Verma was named the ICC Women's Player of the Month for September 2026 following incredible title-winning outings in the Women's Asia Cup and the Asian Games. On the other hand, Indian captain Shubman Gill was named ICC Men's Player of the Month. And that is the end of this news bulletin.
1: ಆಕಾಶವಾಣಿ ಮಡಿಕೇರಿ, ಸಮಯ 6:10. ಈಗ ಗೀತಸುಧಾ ಕಾರ್ಯಕ್ರಮ. ಅದಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡಬೇಕು?
4: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮಣಿಪಾಲ್ ಇಸ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಆಲ್ ಇಟ್ಸ್ ಅ ಸಿಂಗಲ್ ಸ್ಟಾಪ್. ಆಲ್ ಯುವರ್ ಟ್ರೀಟ್ಮೆಂಟ್, ಎವ್ರಿಥಿಂಗ್ ರೈಟ್ ಫ್ರಮ್ ಡೆಲಿವರಿ, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಮಣಿಪಾಲ್. ಸೊ ಡೂ ಕನ್ಸಿಡರ್ ಮಣಿಪಾಲ್.
3: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
7: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
9: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ, ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
10: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
11: ಆಂಟೋರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೋರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ, 9591803656. ಕಾಳಿಮಾಡ ಶರತ್, 8762050292.
12: ಬಿರ್ವಾಸ್ ಗೋಣಿಕೊಪ್ಪ, ಮುಕ್ಲೆನ ಆಶ್ರಯೋಡು. ಪೂಜಾರಿ ಪ್ರೀಮಿಯರ್ ಲೀಗ್ 2026 ಸೀಸನ್ 3 ಪಂದ್ಯಾಟೋ ಉಂದುವೆ ಅಕ್ಟೋಬರ್ 14-17 ಬುಕ್ಕ 17 ಮೇಗ್ ಗೋಣಿಕೊಪ್ಪ ಹಾತೂರು ಶಾಲಾ ಮೈದಾನಟ್ಟು ನಡೆಪಿರುಂಡು. ಪುರುಷರಿನ ಕ್ರಿಕೆಟ್ ಪಂದ್ಯಾಟೋಗ್ ಪ್ರಥಮ ಬಹುಮಾನ 8,000 ಬುಕ್ಕ ಟ್ರೋಫಿ, ದ್ವಿತೀಯ ಬಹುಮಾನ 40,000 ಬುಕ್ಕ ಟ್ರೋಫಿ. ಪುರುಷರಿಗೆ ಹಗ್ಗ ಜಗ್ಗಾಟ, ಮಹಿಳೆಯರಿಗೆ

0: ತ್ರೋಬಾಲ್ ಅತಂತೆ ಮಾತೆರೆಗ್ಲ ಬೇತೆ ಬೇತೆ ಗೊಬ್ಬು ಉಂಡು ಜಿಲ್ಲಾ ಮಟ್ಟದ ಡ್ಯಾನ್ಸ್ ಸ್ಪರ್ಧೆಲ ನಡೆಪಿರುಂಡು ಮಾತ ಸ್ಪರ್ಧೆಗ್ಲ ನಗದು ಬುಕ್ಕ ಆಕರ್ಷಕ ಟ್ರೋಫಿ ಉಂಡು ಮೂಜಿ ದಿನೋಲ ವಣಸ್ತ ವ್ಯವಸ್ಥೆ ಉಂಡು ಸಮಾಜ ಬಾಂಧವರಿಗೆ ಕ್ರೀಡಾಭಿಮಾನಿಗಳಿಗೆ ಮಾತೆರೆಗ್ಲ ಸ್ವಾಗತ ಕೇಳುಂದಿರು ಅಧ್ಯಕ್ಷರ ಬುಕ್ಕ ಸರ್ವ ಸದಸ್ಯರು
1: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ ಇಷ್ಟೊಂದು ಬಿಸಿ ಹಲೋ
2: ಹಲೋ ಪಪ್ಪ ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ ಅಕ್ಕ ಸೈಟ್ ತಗೊಂಡ್ಲಂತೆ
1: ಹಾ ನನಗೂ ಕಾಲ್ ಮಾಡಿದ್ಲು ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ
2: ಹೌದು ಪಪ್ಪ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ ನಾನು ಒಂದ್ ಸೈಟ್ ತಗೊಳ್ತೀನಿ
1: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900901282
3: ಡಿಫ್ರೆಂಟ್ ಸ್ಟೈಲ್ ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ EMI ಫೆಸಿಲಿಟಿ ಕೂಡ ಇದೆ ಸುನಿತಾ ಫರ್ನಿಚರ್ ಉಳಿಯಲ್ ಇರಿಟಿ ತಾವಕರ ಕಣ್ಣೂರ್ ಸುನಿತಾ ಫರ್ನಿಚರ್ ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್
4: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲ್ ಕುಶಾಲನಗರ ಮತ್ತು ಪಿರಿಯಾಪಟ್ಟಣ
5: ನಿಮ್ಮ 4800 ರಿವಾರ್ಡ್ ಪಾಯಿಂಟ್ಸ್ ಹಿಂದೆ ಎಕ್ಸ್ಪೈರ್ ಆಗಲಿದೆ ಈಗಲೇ ರಿಡೀಮ್ ಮಾಡಿ
6: ಅರೆ ವಾ ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು
7: ಒಂದು ನಿಮಿಷ ಇಲ್ಲಿ ಕೇಳಿ ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ ವೈ ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ SBI ನ ಕ್ಯಾಪ್ಟನ್ ವೈ ನಿಮ್ಮ ಸೈಬರ್ ರಕ್ಷಕ
0: ಕೆನರಾ ಬ್ಯಾಂಕ್ ಆಚರಿಸುತ್ತಿದೆ ಬೃಹತ್ ಸಾಲ ಸಂಪರ್ಕ ಅಭಿಯಾನ ಆ ಪ್ರಯುಕ್ತ ಇದೇ 14ರಂದು ನಾಳೆ ಬುಧವಾರ ಕುಶಾಲನಗರ ಗೌಡ ಸಮಾಜ ರಸ್ತೆಯ BGT ಹೋಟೆಲ್ ಅಂಡ್ ಲಕ್ಸುರಿ ಕಂಫರ್ಟ್ಸ್ ನಲ್ಲಿ ಈ ವಿಶೇಷ ಅಭಿಯಾನ ನಡೆಯಲಿದ್ದು ಸಾರ್ವಜನಿಕರು ಭೇಟಿ ನೀಡಿ ಬೆಳೆ ಸಾಲ ಸೇರಿದಂತೆ ವಿವಿಧ ಕೃಷಿ ಸಾಲಗಳು ವ್ಯಾಪಾರ ಸಾಲ ಸೇರಿದಂತೆ ವಿವಿಧ MSME ಸಾಲಗಳು ಗೃಹ ಸಾಲ ವಾಹನ ಸಾಲ ಶಿಕ್ಷಣ ಸಾಲಗಳ ಪ್ರಯೋಜನ ಪಡೆದುಕೊಳ್ಳಬಹುದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಬಹುದು
8: ಅಮ್ಮ ನನ್ ವೆಡ್ಡಿಂಗ್ ಜ್ಯುವೆಲರಿ ಕಲೆಕ್ಷನ್ ಸಖತ್ ರಾಯಲ್ ಆಗಿರ್ಬೇಕು ಆದ್ರೆ ಮೇಕಿಂಗ್ ಚಾರ್ಜ್ ತುಂಬಾನೇ ಆಗುತ್ತಲ್ವಾ
9: ಟೆನ್ಷನ್ ಯಾಕೆ ಮಗಳ ಮದುವೆ ಅಂದ್ಮೇಲೆ ಒಳ್ಳೆ ಡಿಸೈನ್ಸ್ ತಗೋಬೇಕು ಮುಳಿಯಾಕೆ ಹೋಗೋಣ October 11 November 11 ಮುಳಿಯಾದಲ್ಲಿ ಚಿನ್ನೋತ್ಸವ ನಡೀತಾ ಇದೆ ಈ ಸಲದ ವಿಶೇಷ ಯೂನಿಕ್ ಡಿಸೈನ್ಸ್ ಲೋವೆಸ್ಟ್ ಮೇಕಿಂಗ್ ಚಾರ್ಜ್
8: ಅಂದ್ರೆ ಮೇಕಿಂಗ್ ಚಾರ್ಜ್ 6% ಇಂದ ಪ್ರಾರಂಭ ರಿಯಲಿ ಹಾಗಾದ್ರೆ ನನ್ ಮದುವೆಗೆ ರಾಯಲ್ ಜ್ಯುವೆಲರಿ ನನ್ನ ಆಸೆಯಂತೆ
9: ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಕೋಣಿಕೊಪ್ಪಲ್ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು
10: ತಾಯಿ ಕಾವೇರಿಯ ಭಕ್ತಾದಿಗಳೇ ಗಮನಿಸಿ ಕೊಡಗಿನ ವಿವಿಧ ಜನಾಂಗ ಮತ್ತು ಸಂಸ್ಕೃತಿಯ ಪ್ರಾತಿನಿಧಿಕ ಸಂಘಟನೆಯಾದ ಕೊಡಗು ಏಕೀಕರಣ ರಂಗ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ವರ್ಷಂಪ್ರತಿಯಂತೆ ಈ ವರ್ಷವೂ ಜಿಲ್ಲೆಯ ಶ್ರದ್ಧಾಭಕ್ತಿಯ ಕೇಂದ್ರವಾದ ಶ್ರೀ ಕ್ಷೇತ್ರ ತಲಕಾವೇರಿಯಲ್ಲಿ ತೀರ್ಥೋದ್ಭವ ಸಂದರ್ಭದಲ್ಲಿ ಇದೇ October 16 November 16 ತುಲಾಮಾಸದಲ್ಲಿ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸುತ್ತಿದೆ ಹಾಗಾಗಿ ನಾಡಿನ ಭಕ್ತಾದಿಗಳು ಅನ್ನದಾನಕ್ಕೆ ಕೈಜೋಡಿಸಲು ಅಕ್ಕಿ ತೆಂಗಿನಕಾಯಿ ತರಕಾರಿ ಹಾಗೂ ಧನ ಸಹಾಯ ನೀಡಲಿಚ್ಛಿಸುವ ದಾನಿಗಳು ಈಗ ಹೇಳುವವರನ್ನು ಸಂಪರ್ಕಿಸಬಹುದಾಗಿದೆ ಬೆಂಗಳೂರಿನಲ್ಲಿ ಸೂರಜ್ ಮಚಯ್ಯ ಅಂಡ್ ಸುನಿಲ್ ಚೆಂಗಪ್ಪ ನೀಲ್ ಗಗನ್ 3 ಗೋಪಾಲಪುರ ಲೇಔಟ್ ಆರ್ಟಿ ನಗರ ಪೋಸ್ಟ್ ಸುಲ್ತಾನ್ಪಾಳ್ಯ ಮಂಡೇಟಿರ ಸುನಿಲ್ ಪೊನ್ನಣ್ಣ B512 ಬ್ರಿಗೇಡ್ ಒಮೇಗಾ 80 feet ರಸ್ತೆ ಬನಶಂಕರಿ 6ನೇ ಸ್ಟೇಜ್ ಸುಬ್ರಹ್ಮಣ್ಯಪುರ ಬೆಂಗಳೂರು ಶ್ರೀಮಂಗಲ ಮಚ್ಚಮಡ ಡಾಲಿ ಚೆಂಗಪ್ಪ ಕಾಳಿ ಏಜೆನ್ಸೀಸ್ ವಿರಾಜಪೇಟೆ ವಾನಂಡ ಟಿ ಮದನ್ ಅರ್ಜಿ ಗ್ರಾಮ ಮಡಿಕೇರಿಯಲ್ಲಿ ಎ ತಮ್ಮಪ್ಪವಯ್ಯ ಕೊಡಗು ಡಿಜಿಟಲ್ ನೆಟ್ವರ್ಕ್ ಕಾವೇರಿ ಬಿಲ್ಡಿಂಗ್ ಕಾಲೇಜು ರಸ್ತೆ ಕೊಡಗು ಸೇವಾ ಕೇಂದ್ರ ಕೊಡಗು ಸಮಾಜ ವಾಣಿಜ್ಯ ಸಂಕೀರ್ಣ ಮಡಿಕೇರಿ ಕುಕ್ಕೆರ ಲಕ್ಷ್ಮಣ ಕೊಡಗು ಗೌಡ ಯುವ ವೇದಿಕೆ ಅಮ್ಮತಿಯಲ್ಲಿ ಮಂಡೆಪಂಡ ಸುಗುಣಮುತ್ತಣ್ಣ ಹಾಗೂ ಕುಟ್ಟಂಡ ಬೋಜಿ ಹೋಟೆಲ್ ಬ್ರದರ್ಸ್ ಬೆಟ್ಟಗೇರಿ ಮಂದಪಂಡ ಸತೀಶ್ ಅಪ್ಪಚ್ಚು ಬಿರುನಾಣಿ ಕರ್ತಮಡ ಧನುಪೆಮ್ಮಯ್ಯ ಗೋಣಿಗೊಪ್ಪಲಿನಲ್ಲಿ ಕೊಲ್ಲಿರ ಉಮೇಶ್ ಉಮಾಮಹೇಶ್ವರಿ ಪೆಟ್ರೋಲ್ ಬಂಕ್ ಹಾಗೂ ಬಲ್ಲಣವಾಡ ಪಿ ಅಪ್ಪಯ್ಯ ಕೊಡಗು ಕ್ಲಾತ್ ಎಂಪೋರಿಯಂ ಹಾತೂರು ಅಮ್ಮನಗುಟ್ಟಂಡ ಚಿಮ್ಮಣ ಎಜಿ ಪೆಮ್ಮಯ್ಯ ಹುದಿಕೇರಿ ಅಜ್ಜಿಕುಟ್ಟಿರ ಎನ್ ಮಾದಯ್ಯ ಸುಬ್ರಹ್ಮಣಿ ಹೈಸೂಡ್ಲೂರು ಬಯವಂಡ ಮಹಾಬಲ ಮೈಸೂರು ಪಾಂಡಿರ ಎಂ ಮುತ್ತಣ್ಣ ಕಕ್ಕಬ್ಬೆ ಬಾಚಮಂಡ ಲವ ಚಿನ್ನಪ್ಪ ಮೂರ್ನಾಡು ನಂದೇಟಿರ ರಾಜ ಮಾದಪ್ಪ ಹಾಗೂ ಪುದಿಯೊಕ್ಕಡ ರಾಜ ಮೇದಪ್ಪ ನಾಪೋಕ್ಲು ಬಿಎಸ್ ತಮ್ಮಯ್ಯ ಭಗವತಿ ಸ್ಪೈಸಸ್ ಕಟೋಳಿರ ಶಮ್ಮಿ ಅಯ್ಯಪ್ಪ ಕೊಳಕೇರಿ ಹಾಗೂ ಬಿಎ ಮುದ್ದಯ್ಯ ಕ್ಲಾತ್ ಮರ್ಚೆಂಟ್ ಪಾರಾಣೆ ಬೊಳ್ಳಂಡ ಗಿರೀಶ್ ಶರ್ರಿ ಕೈಕಾಡು ಗ್ರಾಮ ಪೊನ್ನಂಪೇಟೆ ಚೆರಿಯಪ್ಪಂಡ ರಾಜಾನಂಜಪ್ಪ ಸಿದ್ದಾಪುರ ಚುಮ್ಮಿಪ್ಪುವಯ್ಯ ರಿವರ್ ಸೈಡ್ ಎಸ್ಟೇಟ್ ಸುಂಟಿಕೊಪ್ಪ ಎಂಎ ವಸಂತ್ ವಸಂತ್ ಸ್ಟೋರ್ಸ್ ಕಾನೂರು ಚೊಟ್ಟೆಕ್ಮಳ ರಾಜೀವ್ ಬೋಪಯ್ಯ ಹಾಗೂ ಮಲ್ಲಮಡ ಪ್ರಭು ಪುಣಚ ನೆಲಜಿ ಮಣಮಟ್ಟಿರ ಸ್ವರೂಪ್ ನೆಲಜಿ ಜಂಕ್ಷನ್ ಚಟ್ಟಳ್ಳಿ ಪುತ್ತರಿರ ಪಪ್ಪು ತಿಮ್ಮಯ್ಯ ಸಿವಿಲ್ ಕಾಂಟ್ರಾಕ್ಟರ್ ಕಾಲಭೈರುವ ಕನ್ಸ್ಟ್ರಕ್ಷನ್ಸ್ ಮೈನ್ ರೋಡ್ ಚಟ್ಟಳ್ಳಿ ಕುಶಾಲನಗರ ಕರ್ನಂಡ ಅರುಣ್ ಮೊಣ್ಣಪ್ಪ ಇಗ್ಗುತಪ್ಪ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅರೆಕಾಡು ಮರಗೋಡು ದೋಳ್ಪಾಡಿ ಯಶವಂತ್ ಮೊಟ್ಟೆಮನೆ ಎಸ್ಟೇಟ್ ಕಾಕುಟುಪರಂಬು ಮ್ಯಾವಡ ಚಿನ್ನಪ್ಪ ಪ್ಲಾಂಟರ್ಸ್ ಕ್ಲಬ್ ಕಾಕುಟುಪರಂಬು ಅರಪಟ್ಟು ಕರಂಗ ಕರಡ ಪಾಲಂಗಾಲ ಬಲ್ಲಟಿಕಾರಂಡ ರಂಜು ಮಾದಪ್ಪ ಬಲ್ಲಮಾವುಟಿ ಸಣ್ಣ ಪುಲಿಕೋಟು ಮುಕ್ಕಾಟಿರ ಸುತನ್ ಸುಬ್ಬಯ್ಯ ಕಂಬಿಬಾಣೆ ಕುಂಜಲನ ಎಸ್ ಮಂಜುನಾಥ್ ಹಾಗೂ ಮರಗೋಡು ಶ್ರೀಮತಿ ಕಾವೇರಿ ನಯನ
11: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
2: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
5: ಉದ್ಯೋಗಾಸಕ್ತರೆ ಗಮನಿಸಿ, ಪ್ರಮುಖ ಸಂಸ್ಥೆಯೊಂದರ ವೇರ್ ಹೌಸ್ ನಲ್ಲಿ ಪ್ಯಾಕಿಂಗ್ ಕೆಲಸಕ್ಕೆ ಮಹಿಳೆಯರು ಯುವತಿಯರು ಬೇಕಾಗಿದ್ದಾರೆ. ಅನುಭವದ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಕೂಡಲೇ ಸಂಪರ್ಕಿಸಿ 9108227700 ಅಥವಾ 9740434725.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
8: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
9: ತನಿಷ್ಕ್ ನಲ್ಲಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮದ ಆಫರ್. ನೀವು ಖರೀದಿಸುವ ಪ್ಲೇನ್ ಚಿನ್ನಾಭರಣಗಳ ಪ್ರತಿ ಒಂದು ಗ್ರಾಮ್ ಮೇಲೆ 301 ರುಪೀಸ್ ಆಫ್. ಅಲ್ಲದೆ ಮೇಕಿಂಗ್ ಚಾರ್ಜ್ ನಲ್ಲಿ ಪಡೆಯಿರಿ ಅಪ್ ಟು 20% ಆಫ್. ಡೈಮಂಡ್ ಆಭರಣಗಳ ಡೈಮಂಡ್ ವ್ಯಾಲ್ಯೂ ಮೇಲೆ ಅಪ್ ಟು 35% ಆಫ್. ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ನಿಮ್ಮ ಹಳೆಯ ಚಿನ್ನಾಭರಣಗಳಿಗೆ 100% ವ್ಯಾಲ್ಯೂ ಪಡೆಯಿರಿ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
10: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
11: ವಿರಾಜಪೇಟೆ ಕೊಡವ ಸಮಾಜ ಮತ್ತು ಲಯನ್ಸ್ ಕ್ಲಬ್ ವಿರಾಜಪೇಟೆ ಇವರ ಸಹಯೋಗದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರ ಇದೇ 14ರಂದು, ನಾಳೆ ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ ಅಪರಾಹ್ನ 3 ಗಂಟೆಯವರೆಗೆ ವಿರಾಜಪೇಟೆ ಕೊಡವ ಸಮಾಜದ ಆವರಣದಲ್ಲಿ ನಡೆದಿದೆ. ಬೆಂಗಳೂರು ನಾರಾಯಣ ಹೃದಯಾಲಯದ ನುರಿತ ತಜ್ಞರು ಈ ಶಿಬಿರದಲ್ಲಿ ಇರಲಿದ್ದು, ಸಾರ್ವಜನಿಕರೆಲ್ಲ ಪಾಲ್ಗೊಂಡು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ವಿರಾಜಪೇಟೆ ಕೊಡವ ಸಮಾಜದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು, ವಿರಾಜಪೇಟೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
12: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
13: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
14: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
15: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್, ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗ್ಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
16: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
17: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
16: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
17: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.

0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಟೈಲ್ಸ್ ಮತ್ತು ಸ್ಯಾನಿಟರಿ ಖರೀದಿಸುವಾಗ ಕ್ವಾಲಿಟಿ ನೋಡಿ ಖರೀದಿಸಿ. ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ ಬೆಸ್ಟ್ ರೇಟ್ನಲ್ಲಿ ನಿಮಗೆ ಲಭ್ಯವಿದೆ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್. ಫ್ಲೋ ಯೋರ್ ಡ್ರೀಮ್ಸ್, ಟ್ರಾನ್ಸಿ ಟೈಲ್ ಗ್ಯಾಲರಿ.
2: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
3: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
2: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
1: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ. ಮಾಂಡೋವಿ ಮೋಟರ್ಸ್ ಮೈಸೂರ್ ವತಿಯಿಂದ ಸ್ವಿಫ್ಟ್, ಆಲ್ಟೋ ಕೇಟನ್, ಸೆಲೋರಿಯಾ, ವ್ಯಾಗನಾರ್ ಹಾಗೂ ವಿಕ್ಟ್ರಿಸ್ ಕಾರುಗಳ ಮೇಲೆ ಆಕರ್ಷಕ ಆಫರ್ಗಳು, ಹೆಚ್ಚುವರಿ ಬೆನಿಫಿಟ್ಸ್, ಎಕ್ಸ್ಚೇಂಜ್ ಪ್ರಯೋಜನಗಳು, ಅಲ್ಲದೆ ಆಕರ್ಷಕ ಫೈನಾನ್ಸ್ ಸೌಲಭ್ಯ ಕೂಡ ಇದೆ. ಈ ಎಲ್ಲದರ ಪ್ರಯೋಜನಗಳನ್ನು ನಿಮ್ಮದಾಗಿಸಲು ಇಂದೇ ಭೇಟಿ ನೀಡಿ ಮಾಂಡೋವಿ ಮೋಟರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
4: ಕೆನರಾ ಬ್ಯಾಂಕ್ ಆಚರಿಸುತ್ತಿದೆ ಬೃಹತ್ ಸಾಲ ಸಂಪರ್ಕ ಅಭಿಯಾನ. ಆ ಪ್ರಯುಕ್ತ ಇದೇ 14ರಂದು ನಾಳೆ ಬುಧವಾರ ಕುಶಾಲನಗರ ಗೌಡ ಸಮಾಜ ರಸ್ತೆಯ ಬಿಜಿಟಿ ಹೋಟೆಲ್ ಅಂಡ್ ಲಕ್ಸುರಿ ಕಂಫರ್ಟ್ಸ್ ನಲ್ಲಿ ಈ ವಿಶೇಷ ಅಭಿಯಾನ ನಡೆಯಲಿದ್ದು, ಸಾರ್ವಜನಿಕರು ಭೇಟಿ ನೀಡಿ ಬೆಳೆ ಸಾಲ ಸೇರಿದಂತೆ ವಿವಿಧ ಕೃಷಿ ಸಾಲಗಳು, ವ್ಯಾಪಾರ ಸಾಲ ಸೇರಿದಂತೆ ವಿವಿಧ ಎಂಎಸ್ಎಂಇ ಸಾಲಗಳು, ಗೃಹ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲಗಳ ಪ್ರಯೋಜನ ಪಡೆದುಕೊಳ್ಳಬಹುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಬಹುದು.
2: ನಿಮ್ಮ ಮನೆಗೆ ಹಾಗೂ ತೋಟದ ಕೃಷಿಗಾಗಿ ಅವಶ್ಯಕವಾಗಿ ಬೇಕಾದ ನೀರಿಗಾಗಿ ಬೋರ್ವೆಲ್ ತೆಗೆಸಲು ಸಂಪರ್ಕಿಸಿ ಬಾಬಾ ಬೋರ್ವೆಲ್ಸ್, ಕುಯಿಮಂಡ ಕಿರಣ್, ವಿರಾಜಪೇಟೆ. ಕಾಲ್ 9448433393.
5: ಕಾಫಿ ಪ್ರಿಯರೇ, ರೆಡಿ ಆಗಿದ್ದೀರಾ?
6: ಮಡಿಕೇರಿ ಜನೋತ್ಸವ ದಸರಾದಲ್ಲಿ ಇದೇ ಅಕ್ಟೋಬರ್ 13 ಮತ್ತು 14ರಂದು ಕಾಫಿ ದಸರಾ ಸಂಭ್ರಮ.
5: 50 ಸ್ಟಾಲ್ಗಳಲ್ಲಿ ಕಾಫಿ ವೈವಿಧ್ಯತೆಗಳ ಅಮೋಘ ಪ್ರದರ್ಶನ.
6: ಅಕ್ಟೋಬರ್ 13ರಂದು ಮಂಗಳವಾರ ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಮತ್ತು ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ
5: ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ 3ನೇ ವರ್ಷದ ಕಾಫಿ ದಸರಾ.
6: ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಯಿಂದ ತಜ್ಞರಿಂದ ಕಾಫಿ ಕೃಷಿಯಲ್ಲಿನ ವಿದ್ಯಮಾನಗಳ ಬಗ್ಗೆ ಮಾಹಿತಿ.
5: ಕಾಫಿ ಮತ್ತು ಪ್ರವಾಸೋದ್ಯಮ, ಕಾಫಿ ಕೆಫೆಯ ಮಹತ್ವ, ಕಾಫಿಯ ಮಾರುಕಟ್ಟೆ ಹಾಗೂ ಬೆಳೆಗಾರರಿಗೆ ಇಯುಡಿಆರ್ ಬಗೆಗಿನ ಮಾಹಿತಿ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಅರ್ಥಪೂರ್ಣ ಸಂವಾದ.
6: ಕೊಡಗಿನ ಸಾಧಕ ಕೃಷಿಕರಿಗೆ ಸನ್ಮಾನದ ಗೌರವ.
5: ಕಾಫಿ ಫ್ಲೇವರ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಕಪ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಬ್ರೌನಿ, ಕಾಫಿ ಫ್ಲೇವರ್ ಚಾಕ್ಲೇಟ್ ಪುಡ್ಡಿಂಗ್, ಕಾಫಿ ಫ್ಲೇವರ್ ಪಾನೀಯ, ಕಾಫಿ ಫ್ಲೇವರ್ ನಲ್ಲಿ ಹೊಸ ರುಚಿ ವಿಭಾಗದಲ್ಲಿನ ಸ್ಪರ್ಧೆಗಳಲ್ಲಿಯೂ ನೀವು ಭಾಗವಹಿಸಬಹುದು.
6: ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರ್ಗೌಡ ಅವರ ಪರಿಕಲ್ಪನೆಯಲ್ಲಿ ಕೂರ್ಕ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆಯಲಿರುವ 3ನೇ ವರ್ಷದ ಕಾಫಿ ದಸರಾಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844060174. ಅನಿಲ್ ಹೆಚ್ ಟಿ, ಸಂಚಾಲಕರು, ಕಾಫಿ ದಸರಾ.
7: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
8: ಆಕಾಶವಾಣಿ ಮಡಿಕೇರಿ. ಗೀತ ಸುಧಾ, ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕೇಳಿ ಗೀತ ಸುಧಾ.
7: ಗೋಪಾಲದಾಸರ ಕೀರ್ತನೆ ಹಾಡಿದ್ದಾರೆ ಸಂಗೀತ ಬಾಲಚಂದ್ರ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 6:30 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಅವಲೋಕನ ವಿಷಯ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಗೆ 5 ವರ್ಷ ಭಾರತದ ಮೂಲಸೌಕರ್ಯ ವಲಯದಲ್ಲಿ ಕ್ರಾಂತಿಕಾರಿ ಸಾಧನೆ ಬರೆದವರು ಅಭಯ ದಾಮ್ಲೆ ಓದುತ್ತಿರುವವರು ಸರ್ವಮಂಗಳ ಎಂ ಭಾರತದ ಅಭಿವೃದ್ಧಿ ಪಯಣದಲ್ಲಿ ಮೂಲಸೌಕರ್ಯ ನಿರ್ಮಾಣ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ದೇಶದ ಆರ್ಥಿಕತೆಯನ್ನು ಬಲಪಡಿಸಲು ಮತ್ತು ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ರಸ್ತೆಗಳು ರೈಲು ಮಾರ್ಗಗಳು ಬಂದರುಗಳು ವಿಮಾನ ನಿಲ್ದಾಣಗಳು ಮತ್ತು ಜಲಮಾರ್ಗಗಳ ನಿರ್ಮಾಣ ಸಮನ್ವಯತೆಯಿಂದ ಆಗಬೇಕಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದ ಪ್ರಧಾನಮಂತ್ರಿ ಗತಿಶಕ್ತಿ ರಾಷ್ಟೀಯ ಕ್ರಿಯಾ ಯೋಜನೆ ಇಂದು ದೇಶದ ಮೂಲಸೌಕರ್ಯ ಯೋಜನೆಯಲ್ಲಿ ಹೊಸ ಯುಗವನ್ನು ಸಾಕಾರಗೊಳಿಸಿದೆ 2021 ಅಕ್ಟೋಬರ್ 13 ಪ್ರಾರಂಭವಾದ ಈ ಮಹತ್ವಾಕಾಂಕ್ಷೆಯ ಯೋಜನೆಯು ಇಂದು ಯಶಸ್ವಿ 5 ವರ್ಷಗಳನ್ನು ಪೂರೈಸಿದ್ದು ರಾಷ್ಟೀಯ ಮಟ್ಟದ ಬೃಹತ್ ಯೋಜನಾ ಶಕ್ತಿಯಾಗಿ ಬೆಳೆದು ನಿಂತಿದೆ ವಿವಿಧ ಸಚಿವಾಲಯಗಳು ಮತ್ತು ರಾಜ್ಯಗಳ ನಡುವೆ ಸರಿಯಾದ ಸಮನ್ವಯವಿಲ್ಲದೆ ಹೋದಾಗ ಕಾಮಗಾರಿಗಳು ವಿಳಂಬವಾಗುತ್ತವೆ ಮತ್ತು ವೆಚ್ಚವೂ ಹೆಚ್ಚಾಗುತ್ತದೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಗತಿಶಕ್ತಿ ಯೋಜನೆಯು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಜಿಐಎಸ್ ಆಧಾರಿತ ಸಾಮಾನ್ಯ ವೇದಿಕೆಯನ್ನು ಒದಗಿಸಿದೆ ಇದರ ಮೂಲಕ ರಸ್ತೆ ರೈಲ್ವೆ ಮತ್ತು ಇತರೆ ಸಾರಿಗೆ ಜಾಲಗಳನ್ನು ಒಂದೇ ಕಡೆ ವೀಕ್ಷಿಸಲು ಸಾಧ್ಯವಾಗುತ್ತದೆ ಇಂದು ಈ ಯೋಜನೆಯು 58 ಕೇಂದ್ರ ಸಚಿವಾಲಯಗಳು ಮತ್ತು ಎಲ್ಲ 36 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಇದು ಸರ್ಕಾರದ ಎಲ್ಲಾ ವಿಭಾಗಗಳನ್ನು ಒಂದೇ ವೇದಿಕೆಯಡಿ ತಂದು ಯೋಜನೆಗಳನ್ನು ತ್ವರಿತವಾಗಿ ಮತ್ತು ಸಮರ್ಪಕವಾಗಿ ಜಾರಿಗೆ ತರಲು ನೆರವಾಗಿದೆ ಈ ಬೃಹತ್ ಯೋಜನೆ ಸಮನ್ವಯ ಜಾಲವು ಸಮಗ್ರ ಅಭಿವೃದ್ಧಿ ಬಹುಮಾದರಿ ಮೂಲಸೌಕರ್ಯ ಕೊನೆಯ ಮೈಲಿ ಸಂಪರ್ಕ ತ್ವರಿತ ಭೂಸ್ವಾಧೀನ ಅನುಮೋದನೆಗಳ ಸರಳೀಕರಣ ಮತ್ತು ಪರಿಸರದ ಮೇಲಿನ ದುಷ್ಪರಿಣಾಮ ಕಡಿತ ಎಂಬ 6 ಮೂಲಭೂತ ತತ್ವಗಳ ಮೇಲೆ ಕೆಲಸ ಮಾಡುತ್ತದೆ ಇದರ ಅಡಿಯಲ್ಲಿ 7 ಪ್ರಮುಖ ಮೂಲಸೌಕರ್ಯ ಚಾಲಕ ಶಕ್ತಿಗಳಾದ ರಸ್ತೆ ರೈಲ್ವೆ ಬಂದರು ಜಲಮಾರ್ಗ ವಿಮಾನ ನಿಲ್ದಾಣ ಸಾರ್ವಜನಿಕ ಸಾರಿಗೆ ಮತ್ತು ಸರಕು ಸಾಗಣೆ ಮೂಲಸೌಕರ್ಯಗಳನ್ನು ಕೇಂದ್ರೀಕರಿಸಿ ಅಭಿವೃದ್ಧಿಪಡಿಸಲಾಗುತ್ತಿದೆ 2026 ಅಕ್ಟೋಬರ್ ವೇಳೆಗೆ ಈ ವೇದಿಕೆಯಲ್ಲಿ 23,493 ಹೆಚ್ಚು ಡೇಟಾ ಲೇಯರ್ಸ್ ಅಂದರೆ ದತ್ತಾಂಶ ಪದರಗಳನ್ನು ಅಳವಡಿಸಲಾಗಿದೆ ಇದು ಯೋಜನಾಕಾರರಿಗೆ ಸ್ಥಳದ ಆಯ್ಕೆ ಮತ್ತಿತರ ಅಗತ್ಯ ಕ್ರಮಗಳನ್ನು ಸುಲಭವಾಗಿ ಪರಿಶೀಲಿಸಲು ಸಹಾಯ ಮಾಡುತ್ತದೆ ಗತಿಶಕ್ತಿ ಯೋಜನೆಯ ಆಡಳಿತ ಮತ್ತು ಮೇಲ್ವಿಚಾರಣೆ

0: ಗಾಗಿ ಮೂರು ಸಾಂಸ್ಥಿಕ ಚೌಕಟ್ಟನ್ನು ರೂಪಿಸಲಾಗಿದೆ. ಸಂಪುಟ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಬಲೀಕೃತ ಕಾರ್ಯಪಡೆಯು ಯೋಜನೆಯ ಅನುಷ್ಠಾನ ಮೇಲ್ವಿಚಾರಣೆ ಮಾಡುತ್ತದೆ. ಯೋಜನಾ ಜಾಲ, ಗುಂಪು, ಎನ್ಪಿಜಿ, ಮೂಲಸೌಕರ್ಯ ಸಚಿವಾಲಯಗಳ ಮುಖ್ಯಸ್ಥರನ್ನು ಒಂದು ವೇದಿಕೆಯಡಿ ತಂದು ಪ್ರಸ್ತಾವನೆಗಳನ್ನು ಪರೀಕ್ಷಿಸುತ್ತದೆ. ತಾಂತ್ರಿಕ ಬೆಂಬಲ ಘಟಕ ಅಗತ್ಯ ತಜ್ಞರ ಸಹಾಯವನ್ನು ಒದಗಿಸುತ್ತದೆ. 2026 ಆಗಸ್ಟ್ 11 ವೇಳೆಗೆ ಎನ್ಪಿಜಿ ಸುಮಾರು 18.66 ಲಕ್ಷ ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದ 396 ಮೂಲಸೌಕರ್ಯ ಯೋಜನೆಗಳನ್ನು ಮೌಲ್ಯಮಾಪನ ಮಾಡಿದೆ. ಇದರಲ್ಲಿ 256 ಯೋಜನೆಗಳನ್ನು ಅನುಮೋದಿಸಲಾಗಿದ್ದು 198 ಯೋಜನೆಗಳು ಪ್ರಸ್ತುತ ಅನುಷ್ಠಾನದ ಹಂತದಲ್ಲಿದೆ. ಮೂಲಸೌಕರ್ಯ ಯೋಜನೆಗಳ ತರಬೇತಿ ಮತ್ತು ಕೌಶಲ್ಯ ವೃದ್ಧಿಗಾಗಿ 2022 ಗತಿಶಕ್ತಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ಈ ವಿಶೇಷ ವಿಶ್ವವಿದ್ಯಾಲಯ ಸಾರಿಗೆ ಮತ್ತು ಸರಕು ಸಾಗಾಣೆ ವಲಯಕ್ಕೆ ಅಗತ್ಯವಿರುವ ನುರಿತ ತಜ್ಞರನ್ನು ತಯಾರು ಮಾಡುತ್ತಿದೆ. ಇದುವರೆಗೆ ಈ ವಿಶ್ವವಿದ್ಯಾಲಯ ಗತಿಶಕ್ತಿ ಯೋಜನೆಗಾಗಿ ವಿನ್ಯಾಸಗೊಳಿಸಿದ ವ್ಯಾಸಂಗಗಳ ಮೂಲಕ ಅಧಿಕಾರಿಗಳಿಗೆ ತರಬೇತಿ ನೀಡಿದೆ. ಇದರ ಜೊತೆಗೆ ಕೇಂದ್ರ ಸಚಿವ ಸಂಪುಟ ಇತ್ತೀಚೆಗೆ ಅನುಮೋದಿಸಿರುವ ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಾಣೆ ಪ್ರಾಧಿಕಾರ ಕೂಡ ಪಿಎಂ ಗತಿಶಕ್ತಿ ಯೋಜನೆಯ ಧ್ಯೇಯಗಳಿಗೆ ಪೂರಕವಾಗಿದ್ದು ದೀರ್ಘಕಾಲೀನ ಸಾರಿಗೆ ಯೋಜನೆಯನ್ನು ರೂಪಿಸಲು ಮತ್ತು ರಾಷ್ಟೀಯ ಸಾರಿಗೆ ಕ್ರಿಯಾ ಯೋಜನೆ ಸಿದ್ಧಪಡಿಸಲು ನೆರವಾಗಲಿದೆ. ದೇಶದ ವಿವಿಧ ಪ್ರದೇಶಗಳಲ್ಲಿ ಈ ಯೋಜನೆಯು ಅದ್ಭುತ ಫಲಿತಾಂಶಗಳನ್ನು ನೀಡುತ್ತಿದೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕವನ್ನು ಸಂಪರ್ಕಿಸುವ ಪುಣೆ ಬೆಂಗಳೂರು ಎಕ್ಸ್ಪ್ರೆಸ್ ವೇ ನಿರ್ಮಾಣದಲ್ಲಿ ಗತಿಶಕ್ತಿ ವೇದಿಕೆಯನ್ನು ಬಳಸಿ ಅರಣ್ಯ ಭೂಮಿಯ ಬಳಕೆಯನ್ನು ಶೇಕಡ 19% ತಗ್ಗಿಸಲಾಗಿದೆ. ಇದರಿಂದ ಪ್ರಯಾಣದ ಸಮಯ 7-8 ಗಂಟೆಗಳವರೆಗೆ ಉಳಿತಾಯವಾಗಲಿದೆ. ಅದೇ ರೀತಿ ಅಸ್ಸಾಂನ ಜೋಗಿ ಘೋಫಾ ಬಹುಮಾದರಿ ಸರಕು ಸಾಗಣೆ ಕೇಂದ್ರ ಮತ್ತು ಲಡಾಖ್ ಹರಿಯಾಣ ನಡುವಿನ ಹಸಿರು ಇಂಧನ ಕಾರಿಡಾರ್ಗಳಂತಹ ಯೋಜನೆಗಳು ಈ ರಾಷ್ಟೀಯ ಕ್ರಿಯಾ ಯೋಜನೆಯ ಯಶಸ್ಸಿಗೆ ಸಾಕ್ಷಿಯಾಗಿವೆ. ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯು ಭಾರತದ ಮೂಲಸೌಕರ್ಯ ವಲಯವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದು ಸುಸ್ಥಿರ ಮತ್ತು ವೇಗಗತಿಯ ಅಭಿವೃದ್ಧಿಗೆ ಬಲವಾದ ಬುನಾದಿ ಹಾಕಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ, ಸಮಯ 6:35.
2: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
3: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
2: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
3: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಬಿರುವಾಸ್ ಗೋಣಿಗೊಪ್ಪ ಮುಕ್ಲೆನ ಆಶ್ರಯೋಡು ಪೂಜಾರಿ ಪ್ರೀಮಿಯರ್ ಲೀಗ್ 2026 Season 3 ಪಂದ್ಯಾಟೋ ಉಂದುವೆ October 14-17 ಗೋಣಿಕೊಪ್ಪ ಹಾತೂರು ಶಾಲಾ ಮೈದಾನಟ್ಟು ನಡೆಪಿರುಂಡು. ಪುರುಷರಿನ ಕ್ರಿಕೆಟ್ ಪಂದ್ಯಾಟೋಗ್ ಪ್ರಥಮ ಬಹುಮಾನ 8,000 ಟ್ರೋಫಿ, ದ್ವಿತೀಯ ಬಹುಮಾನ 40,000 ಟ್ರೋಫಿ. ಪುರುಷರಿಗೆ ಹಗ್ಗ ಜಗ್ಗಾಟ, ಮಹಿಳೆಯರಿಗೆ ಥ್ರೋಬಾಲ್ ಅತಂತೆ ಮಾತೆರಗ್ಲ ಬೇತೆ ಬೇತೆ ಗೊಬ್ಬು ಉಂಡು. ಜಿಲ್ಲಾ ಮಟ್ಟದ ಡ್ಯಾನ್ಸ್ ಸ್ಪರ್ಧೆಲ ನಡೆಪಿರುಂಡು. ಮಾತ ಸ್ಪರ್ಧೆಗ್ಲ ನಗದು ಬುಕ್ಕ ಆಕರ್ಷಕ ಟ್ರೋಫಿ ಉಂಡು. ಮೂಜಿ ದಿನೋಲ ಒಣಸ್ತ ವ್ಯವಸ್ಥೆ ಉಂಡು. ಸಮಾಜ ಬಾಂಧವರಿಗೆ ಕ್ರೀಡಾಭಿಮಾನಿಗಳಿಗೆ ಮಾತೆರಗ್ಲ ಸ್ವಾಗತ ಕೇಳೊಂದೇರು ಅಧ್ಯಕ್ಷರು ಬುಕ್ಕ ಸರ್ವ ಸದಸ್ಯರು.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15

0: ನಿಮಿಷಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
2: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
1: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ

0: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
1: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
0: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
0: ಆಸ್ವಾದಿಸಿ
1: ಆನಂದಿಸಿ
0: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BN.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರದಿಂದ ಶೀಘ್ರವೇ ಸಿಹಿ ಸುದ್ದಿ, ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಪ್ರಗತಿ ಪಥ ಯೋಜನೆಯ ಮೂಲಕ ರಾಜ್ಯದ 2248 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ದಿಗೆ ಸರ್ಕಾರ ನಿರ್ಧಾರ. 2030 ವೇಳೆಗೆ ವಿಪತ್ತು ನಿರ್ವಹಣೆಯಲ್ಲಿ ರಾಜ್ಯವನ್ನು ದೇಶಕ್ಕೆ ಮಾದರಿಯಾಗಿಸುವ ಗುರಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳು ತಲುಪಬೇಕು, ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ. ಕಳೆಗಟ್ಟಿದ ನಾಡಹಬ್ಬ ಮಹಿಳಾ ದಸರಾಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಕಬ್ಬು ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಜಂಟಿ ಸಮಿತಿಯೊಂದನ್ನು ರಚಿಸಲಿದೆ ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಮತ್ತು ಮಹಾರಾಷ್ಟದ ರೈತರೊಂದಿಗೆ ನಡೆದ ಸಭೆ ಯಶಸ್ವಿಯಾಗಿದ್ದು, ರೈತರು ರಸ್ತೆ ತಡೆ ನಡೆಸುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಶೀಘ್ರವೇ ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿ ನೀಡಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಬ್ಬು ಬೆಳೆಗಾರರು, ಕೃಷಿ ವಿಜ್ಞಾನಿಗಳು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳನ್ನೊಳಗೊಂಡ ಜಂಟಿ ಸಮಿತಿ ರಚಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದ್ದಾರೆ. ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ದೊರೆಯುವಂತೆ ಮಾಡುವುದರ ಜೊತೆಗೆ ಕಬ್ಬಿನ ತೂಕ, ರಿಕವರಿ, ಕಟಾವು ಅವಧಿ ಹಾಗೂ ಪಾವತಿ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಸಕ್ಕರೆ ಮತ್ತು ಜವಳಿ ಸಚಿವ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ರಾಜ್ಯದ ಕಬ್ಬು ಬೆಳೆಯುವ ಪ್ರದೇಶಗಳ ಕಟಾವು ಅವಧಿ ಹಾಗೂ ಸಕ್ಕರೆ ರಿಕವರಿ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರ ರಚಿಸಲಿರುವ ಜಂಟಿ ಸಮಿತಿಗೆ ರಾಜ್ಯದ ಸಮಗ್ರ ವರದಿ ಸಲ್ಲಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಕ್ಕರೆ ಕಾರ್ಖಾನೆಗಳಲ್ಲಿ ಕಬ್ಬಿನ ತೂಕದಲ್ಲಿ ವ್ಯತ್ಯಾಸವಾಗುತ್ತಿದೆ ಎಂಬ ರೈತರ ಆರೋಪಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ 202 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಗತಿ ಪಥ ಯೋಜನೆಯಡಿಯಲ್ಲಿ 5400 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ದಿ ಮಾಡಲಾಗುತ್ತಿದ್ದು, ಮೊದಲ ಹಂತದಲ್ಲಿ 2248 ಕಿಲೋಮೀಟರ್ ಕಾಮಗಾರಿ ಕೈಗೊಳ್ಳಲು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ದಿ ಸಂಸ್ಥೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, 1692 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಮೊದಲ ಹಂತದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿರುವ 562 ರಸ್ತೆಗಳ ಕಾಮಗಾರಿಯಲ್ಲಿ ಗುಣಮಟ್ಟದ ಖಾತ್ರಿಗೆ ಎಲ್ಲಾ ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಏಷ್ಯಾ ಅಭಿವೃದ್ದಿ ಬ್ಯಾಂಕ್ ನೆರವಿನಿಂದ ಈ ಯೋಜನೆಯಲ್ಲಿ ಶೇಕಡಾ 70% ಆರ್ಥಿಕ ನೆರವು ಒದಗಿಸುತ್ತಿದ್ದು, ರಾಜ್ಯ ಸರ್ಕಾರ ಶೇಕಡಾ 30% ಭರಿಸುತ್ತಿದೆ. ಪ್ರಕೃತಿ ವಿಕೋಪವನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ, ಆದರೆ ಅವುಗಳಿಂದ ಉಂಟಾಗುವ ನಷ್ಟಗಳನ್ನು ಕಡಿಮೆ ಮಾಡಬಹುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿ ಆಯೋಜಿಸಿದ್ದ ವಿಪತ್ತಿನಿಂದ ಉಂಟಾಗಬಹುದಾದ ಅಪಾಯ ತಗ್ಗಿಸುವ ರಾಜ್ಯ ವೇದಿಕೆಯ ಮೊದಲ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, 2030 ವೇಳೆಗೆ ವಿಪತ್ತು ನಿರ್ವಹಣೆಯಲ್ಲಿ ರಾಜ್ಯವನ್ನು ದೇಶಕ್ಕೆ ಮಾದರಿ ರಾಜ್ಯವನ್ನಾಗಿಸುವುದು ಮುಂದಿನ ಗುರಿ ಎಂದು ಹೇಳಿದ್ದಾರೆ. ರಾಜ್ಯದ ಅಭಿವೃದ್ದಿಯನ್ನು ಕೇವಲ ಆರ್ಥಿಕ ಪ್ರಗತಿ, ಬಂಡವಾಳ ಹೂಡಿಕೆ ಮತ್ತು ಮೂಲಸೌಕರ್ಯ ನಿರ್ಮಾಣದಿಂದ ಅಳೆಯಬಾರದು. ಜನರ

0: ಸುರಕ್ಷತೆ ಮತ್ತು ಜೀವನೋಪಾಯದ ರಕ್ಷಣೆಯು ಅಭಿವೃದ್ಧಿಯ ಪ್ರಮುಖ ಮಾನದಂಡವಾಗಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿಪತ್ತು ಮುನ್ನೆಚ್ಚರಿಕೆ ವ್ಯವಸ್ಥೆಯನ್ನು ಬಲಪಡಿಸಲು ಕೃತಕ ಬುದ್ದಿಮತ್ತೆ, ಉಪಗ್ರಹ ಚಿತ್ರಣ, ಭೌಗೋಳಿಕ ಮಾಹಿತಿ ಮತ್ತು ವೈಜ್ಞಾನಿಕ ಮುನ್ಸೂಚನೆಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ದಿವ್ಯಾಂಗರು ಹಾಗೂ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಬದ್ದ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ನಿಗಮಗಳ ಮೂಲಕ 1.5 ಲಕ್ಷದಿಂದ 35 ಲಕ್ಷದವರೆಗೆ ಅತಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಒಕ್ಕೂಟ ವ್ಯವಸ್ಥೆ ಮತ್ತು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಗೆ ಶೇಕಡ 15 ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಶೇಕಡ 7.5 ರಷ್ಟು ಮೀಸಲಾತಿ ಕಲ್ಪಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದ ಮಹಿಳಾ ದಸರಾ ಕಾರ್ಯಕ್ರಮವನ್ನು ಇಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಲಿಂಗ ತಾರತಮ್ಯವನ್ನು ತೊರೆದು ಮಹಿಳೆಯರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಮಹಿಳೆಯರು ನಿರ್ಮಿಸಿರುವ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಗಳನ್ನು ಸಚಿವರು ಉದ್ಘಾಟಿಸಿದರು. ಇನ್ನೊಂದೆಡೆ ಚಾಮುಂಡಿ ವಿಹಾರ ಜಿಲ್ಲಾ ಕ್ರೀಡಾಂಗಣಕ್ಕೆ ಭೇಟಿ ನೀಡಿದ ಕೊಪ್ಪಳ ಗವಿಮಠದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ವಾಲಿಬಾಲ್ ಪಂದ್ಯಾವಳಿಯನ್ನು ವೀಕ್ಷಿಸಿದರು. ಅಥ್ಲೆಟಿಕ್ ಸಿಂಥೆಟಿಕ್ ಅಂಕಣಕ್ಕೆ ಆಗಮಿಸಿ ಮಹಿಳೆಯರ ಹಾಗೂ ಪುರುಷರ 400x4 ರಿಲೇ ವೀಕ್ಷಿಸಿ ಬಹುಮಾನ ವಿತರಿಸಿದರು. ನಂತರ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿರುವ ಕುಸ್ತಿ ಮನೆಗೆ ಆಗಮಿಸಿ ಮಕ್ಕಳ ಕುಸ್ತಿಯನ್ನು ಕಂಡು ಸಂತಸ ವ್ಯಕ್ತಪಡಿಸಿದರು. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಬಿಎಂಶ್ರೀ ಸಭಾಂಗಣದಲ್ಲಿ ದಸರಾ ಕವಿಗೋಷ್ಠಿ ಉಪಸಮಿತಿ ವತಿಯಿಂದ ಆಯೋಜಿಸಿದ ಬಹುರೂಪಿ ಕವಿಗೋಷ್ಠಿಯನ್ನು ಖ್ಯಾತ ಸಾಹಿತಿ ವೈದೇಹಿ ಉದ್ಘಾಟಿಸಿದರು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ. 2015ರಲ್ಲಿ ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಹಾಗೂ ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರಿಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.06 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಈ ಯೋಜನೆಯಿಂದ 2014ರಲ್ಲಿ 873 ದಶಲಕ್ಷ ಟನ್ಗಳಷ್ಟಿದ್ದ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026ಕ್ಕೆ 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ನವದೆಹಲಿಯಲ್ಲಿ ಇದೇ 27ರಿಂದ 29ರವರೆಗೆ ನಡೆಯಲಿರುವ ಉದಯೋನ್ಮುಖ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸಮ್ಮೇಳನ 2026ರ ಪೂರ್ವಭಾವಿಯಾಗಿ ಬೆಂಗಳೂರಿನಲ್ಲಿ ಇಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಬಾರಿ ಸೆಮಿಕಂಡಕ್ಟರ್ಗಳು ಮತ್ತು ಮುಂದಿನ ಪೀಳಿಗೆಯ ಚಿಪ್ಗಳು ವಿಷಯದ ಕುರಿತು ಗೋಷ್ಠಿಯನ್ನು ಆಯೋಜಿಸುವ ಜವಾಬ್ದಾರಿಯನ್ನು ಡಿಆರ್ಡಿಒಗೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ರಕ್ಷಣಾ ಇಲಾಖೆ ಮಹಾನಿರ್ದೇಶಕ ಡಾ ಬಿಕೆ ದಾಸ್ ಮಾತನಾಡಿ, ಮುಂದಿನ ಪೀಳಿಗೆಗಾಗಿ ದೇಶೀಯ ಸಾಮರ್ಥ್ಯಗಳ ಮೇಲೆ ಒತ್ತು ನೀಡುವ ಮೂಲಕ ದೇಶೀಯ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯ ಅಭಿವೃದ್ಧಿಗೆ ಕೊಡುಗೆ ನೀಡಲಿದೆ ಎಂದು ತಿಳಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಹೆಚ್ಚಳದ ನಿರ್ಧಾರವನ್ನು ರದ್ದುಗೊಳಿಸಿದ ಉಚ್ಚ ನ್ಯಾಯಾಲಯದ ತೀರ್ಪು ಹಲವು ತಲೆಮಾರುಗಳಿಂದ ಸಮಾನ ಅವಕಾಶ ವಂಚಿತವಾಗಿದ್ದ ಶೋಷಿತ ಸಮುದಾಯಗಳ ಬದುಕಿನ ಕನಸಿಗೆ ಘಾಸಿ ಉಂಟುಮಾಡಿದೆ

0: ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತಂತೆ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಸುಪ್ರೀಂಕೋರ್ಟ್ ತೀರ್ಪಿನ ಅರಿವಿದ್ದರೂ ಈ ಹಿಂದಿನ ಬಿಜೆಪಿ ಸರ್ಕಾರ 2023ರ ವಿಧಾನಸಭಾ ಚುನಾವಣೆಗೂ ಮುನ್ನ ಮೀಸಲಾತಿ ಹೆಚ್ಚಿಸಿದ್ದು ಈಗಿನ ಅವಾಂತರಕ್ಕೆ ಕಾರಣ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಶೇಕಡ 50ರ ಮೀಸಲಾತಿ ಮಿತಿಗೆ ಜೋತು ಬೀಳದೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಿಸುವಂತೆ ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರದಿಂದ ಶೀಘ್ರವೇ ಸಿಹಿಸುದ್ದಿ, ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಪ್ರಗತಿ ಪಥ ಯೋಜನೆಯ ಮೂಲಕ ರಾಜ್ಯದ 2248 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ದಿಗೆ ಸರ್ಕಾರ ನಿರ್ಧಾರ. 2030ರ ವೇಳೆಗೆ ವಿಪತ್ತು ನಿರ್ವಹಣೆಯಲ್ಲಿ ರಾಜ್ಯವನ್ನು ದೇಶಕ್ಕೆ ಮಾದರಿಯಾಗಿಸುವ ಗುರಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳು ತಲುಪಬೇಕು, ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ. ಕಳೆಗಟ್ಟಿದ ನಾಡಹಬ್ಬ ಮಹಿಳಾ ದಸರಾಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.10. ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಕೃಷಿ ರಂಗ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಕೃಷಿ ಅನುಭವಗಳನ್ನು ಕುರಿತು ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಮಕ್ಕಿ ಮನೆ ಸುಧೀರ್ ಕುಮಾರ್ ಎಂಎಸ್ ಅವರೊಂದಿಗೆ ಸಂದರ್ಶನ.
3: ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಜಯಂಡಾಣೆಯ ನರಿಯಂದಡ ಗ್ರಾಮದ ಸುಧೀರ್ ಕುಮಾರ್ ಎಂಎಸ್ ಅವರು. ಸರ್ ನಮಸ್ಕಾರ.
4: ನಮಸ್ತೆ ಮೇಡಮ್.
3: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
4: ಧನ್ಯವಾದಗಳು.
3: ಹೇಗಿದ್ದೀರಾ?
4: ಚೆನ್ನಾಗಿದೆ.
3: ಸುಧೀರ್ ಕುಮಾರ್ ಅವರು ಪ್ರಗತಿಪರ ಕೃಷಿಕರು. ಈ ಕಾರ್ಯಕ್ರಮದಲ್ಲಿ ಹಿಂದೆನೂ ಸಹ ಅವರನ್ನ ಪರಿಚಯ ಮಾಡಿಸಿದೀವಿ. ಸಾಕಷ್ಟು ವಿದೇಶಿ ತಳಿಯ ಹಣ್ಣುಗಳನ್ನ ಬೆಳೆದು ಕೊಡಗಿನಾದ್ಯಂತ ಅಷ್ಟೇ ಅಲ್ಲದೆ ರಾಜ್ಯದ ಹಲವೆಡೆ ಹೆಸರುವಾಸಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಪ್ರಯೋಗ ಮಾಡೋದಕ್ಕೆ ಒಂದು ಧೈರ್ಯ ಅಷ್ಟೇ ಅಲ್ಲ, ಉತ್ಸಾಹ ಇರಬೇಕು. ಆ ಥರದ ಉತ್ಸಾಹವನ್ನ ಇಟ್ಕೊಂಡು ಭೂಮಿಯ ಜೊತೆಗೆ ಒಡನಾಟವನ್ನ ಇಟ್ಕೊಂಡಂತವರು ಸುಧೀರ್ ಕುಮಾರ್ ಅವರು. ಸರ್, ನೀವು ಹಣ್ಣುಗಳ ಬೆಳೆ ಬಗ್ಗೆ ಕಳೆದ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದೀವಿ. ಇವತ್ತು ಕೊಡಗಿನ ಪ್ರಮುಖ ಬೆಳೆಯಾಗಿರುವಂತಹ ಕಾಫಿ ಬಗ್ಗೆ ಮಾತಾಡೋಣ. ಎಷ್ಟು ಎಕರೆದಲ್ಲಿ ಕಾಫಿ ಬೆಳೀತಾ ಇದ್ದೀರಾ?
4: 12 ಎಕರೆಯಲ್ಲಿ ರೋಬಸ್ಟ್ ಕಾಫಿಯನ್ನು ಮುಖ್ಯವಾಗಿ ಬೆಳೀತಾ ಇದ್ದೇನೆ. ಮತ್ತೆ ಹಾಗೆ ಸ್ವಲ್ಪ ಹೊರಗೆ ಲೀಸ್ಗೆ ಕಾಫಿ ತೋಟ ಇದೆ, ಅದನ್ನು ಮೇಂಟೈನ್ ಮಾಡ್ತಾ ಇದ್ದೇನೆ. ನಮ್ದು ದಕ್ಷಿಣ ಕೊಡಗು ಆಗಿರೋದ್ರಿಂದ ರೋಬಸ್ಟ್ ಬೆಳೆಗೆ ಹೆಚ್ಚು ಸೂಕ್ತವಾದ ಜಾಗ, ಹಾಗಾಗಿ ಇಂಟರ್ಪ್ಲಾಂಟ್ ಆಗಿ ಅರಬಿಕವನ್ನು ಬೆಳೀತಾ ಇದ್ದೇನೆ. ಎಲ್ರಿಗೂ ಗೊತ್ತಿರುವ ಹಾಗೆ ಕೊಡಗಿಲಿ ಕಾಫಿಯಲ್ಲಿ ಎರಡು ವಿಧ, ಒಂದು ಅರಬಿಕ ಮತ್ತು ರೋಬಸ್ಟ. ರೋಬಸ್ಟ್ ಅನ್ನು ಮುಖ್ಯ ಬೆಳೆಯಾಗಿ ಬೆಳೀತಾ ಇದ್ದೇನೆ.
3: ಅರೇಬಿಕ ಮತ್ತು ರೋಬಸ್ಟ್, ಏನ್ ವ್ಯತ್ಯಾಸ ಸರ್?
4: ಅರಬಿಕಕ್ಕೆ ಜಾಸ್ತಿ ನೆರಳು ಬೇಕಾಗತ್ತೆ, ಮತ್ತೆ ಅದಕ್ಕೆ ಸ್ವಲ್ಪ ಕೆಲಸವೂ ಜಾಸ್ತಿ.

0: ರೋಬಸ್ಟ ಆದರೆ ಹಾಗೆ ಅಲ್ಲ, ರೋಬಸ್ಟ ಸ್ವಲ್ಪ ಬಿಸಿಲಲ್ಲಿ ಬೆಳೀತದೆ ಮತ್ತು ಮಳೆ ಜಾಸ್ತಿ ಆದರೂ ತಡ್ಕೊಳ್ತದೆ, ಸ್ವಲ್ಪ ಕೆಲಸ ಕಮ್ಮಿ. ಮತ್ತು ಕಾಫಿ ಕ್ವಾಲಿಟಿ ವಿಷಯಕ್ಕೆ ಬಂದಾಗ ಅರೇಬಿಕ ಕಾಫಿ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಇರ್ತದೆ, ರೋಬಸ್ಟ ಬೆಳೆಯೋದು ಸ್ವಲ್ಪ ಸುಲಭ ಅಂತ ಅನ್ಸುತ್ತೆ. ಅರೇಬಿಕ ಹೋಲಿಕೆ ಮಾಡಿದರೆ ರೋಗ ಸ್ವಲ್ಪ ಕಮ್ಮಿ ಆಗುತ್ತೆ.
1: ಸಾಂಪ್ರದಾಯಿಕವಾಗಿ ಬೆಳೆಯುವಂತಹ ಭತ್ತದ
0: ಹೌದು
1: ಜೊತೆಗೆ ಕಾಫಿ ಸಹ ಅಷ್ಟೇ ಸಹಜ ಕೊಡಗಿನಲ್ಲಿ.
0: ಹೌದು.
1: ಎಷ್ಟು ವರ್ಷದಿಂದ ತಾವು ಬೆಳೀತಾ ಇರೋದು?
0: ನಾನು ಕಳೆದ 26 ವರ್ಷಗಳಿಂದ ಕಾಫಿ ಬೆಳೆಯಲು ತೊಡಸ್ಕೊಂಡಿದ್ದೇನೆ. ನನ್ನ ತಂದೆ ಕೆಲವು ಭಾಗಗಳ ತೋಟನ ಮಾಡ್ಕೊಂಡಿದ್ರು, ಅದರ ನಂತರ ನಾನು ಸಹ ಕೆಲವು ಭಾಗ ತೋಟ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಕಳೆದ 26-27 ವರ್ಷಗಳ ಕಾಫಿ ಬೆಳೆಯೊಂದಿಗಿದ್ದೇನೆ.
1: ಸರ್, ಕಾಫಿ ಬೆಳೆಗಾರರಾಗಿ ಕೆಲವು ಸರ್ತಿ ಬೆಳೆ ಬಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫಸಲು, ಆಮೇಲೆ ಮಾರ್ಕೆಟ್ ಸಹ ಚೆನ್ನಾಗಿರುತ್ತೆ. ಇದುವರೆಗೆ ನೀವು ಒಟ್ಟು 26 ವರ್ಷದಿಂದ ಕಾಫಿ ಬೆಳೆ ಬೆಳೀತಾ ಇದ್ದೀರಾ, ಕಾಫಿ ಬೆಳೆಗಾರರಾಗಿ ನಿಮ್ಮ ಪಯಣ ಹೇಗೆ?
0: ಹೌದು, ಎಲ್ಲ ಕೃಷಿಯಲ್ಲಿ ಇರುವಾಗ ಕಾಫಿ ಬೆಳೆಯೂ ಸಹ ಎಲ್ಲ 7 ಬೆಳೆಗಳನ್ನ ನಾವು ನೋಡ್ತಾ ಇದ್ದೇವೆ. ಸಾಧಾರಣವಾಗಿ ಯಾವುದೇ ಕೃಷಿಯಾಗಲಿ ಕೃಷಿಯಲ್ಲಿ ಎರಡು ಇದು, ಒಂದು ವಾತಾವರಣದ ವ್ಯತ್ಯಾಸದಿಂದ ಆಗುವಂಥ ನಷ್ಟಗಳು, ಇನ್ನೊಂದು ಆ ಸಮಯಕ್ಕೆ ಸರಿಯಾಗಿ ಬೆಲೆ ಇಲ್ಲದೆ ಆಗುವಂಥ ನಷ್ಟಗಳು, ಇದೆರಡಿದೆ. ಸಾಧಾರಣವಾಗಿ ನಾನು ಕಾಫಿ ಕೃಷಿಯನ್ನು ಶುರು ಮಾಡಿದಾಗ 2000 ಇಸವಿಯಲ್ಲಿ ಒಂದು ಚೀಲ ಕಾಫಿ ಅಂದರೆ 50 ಕೆಜಿ ಚೆರಿಗೆ ಹೆಚ್ಚು ಕಮ್ಮಿ 400 ರೂಪಾಯಿವರೆಗೆ ಬಂದಿತ್ತು ರೇಟು. ಅದು ತುಂಬ ಕಮ್ಮಿ, ಅದಕ್ಕಿಂತ ಮೊದಲು ಹೆಚ್ಚು ಕಮ್ಮಿ 3000ದವರೆಗೆ ರೇಟ್ ಇತ್ತು. ಅದು ಕಾರಣಾಂತರದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕಾಫಿಯನ್ನು ಬೆಲೆ ನಿರ್ಧರಿಸುತ್ತೆ. ಆ ಒಂದು ಸಮಯದಲ್ಲಿ 400 ರೂಪಾಯಿವರೆಗೆ ಬಂತು. ಆಗ ಸಾಧಾರಣ ತೋಟನ ಮೇಂಟೈನ್ ಮಾಡೋಕ್ಕಾಗದಂಥ ಪರಿಸ್ಥಿತಿ, ಆದರೂ ಸಹ ನಾವು ಇವತ್ತಲ್ಲ ನಾಳೆ ಅದರಿಂದ ಪ್ರಯೋಜನ ಆಗಬಹುದು, ನಾಳೆ ಇದು ಮಣ್ಣು ನಮ್ಮನ್ನು ತೊಂದರೆ ಮಾಡಲ್ಲ ಅಂತ ಹೇಳೋ ದೃಷ್ಟಿಯಲ್ಲಿ ನಾವೇನು ಮಾಡಿದ್ವಿ, ಏನು ಕೆಲಸ ಕಾಫಿಗೆ ಮಾಡಬೇಕು ಅದನ್ನು ಮಾಡಿದ್ವಿ ಆ ವರ್ಷ. ಅದು ನಂತರದ ವರ್ಷಗಳಲ್ಲಿ ಕಾಫಿಗೆ ಬೆಲೆ ಏರುತ್ತಾ ಸ್ವಲ್ಪ ಬಂತು. ಹಾಗಾಗಿ ಏನು ನಾವು ಖರ್ಚು ಮಾಡ್ತೇವೆ ಆ ಬೆಲೆ ಅಲ್ಲಿಂದ ಅಲ್ಲಿಗೆ ಬಂತು. ಮತ್ತು ಕೆಲವು ವರ್ಷಗಳೇನಾಗುತ್ತೆ, ಕಾಫಿ ಕಾರಣಾಂತರದಿಂದ ಕೆಲವು ರೋಗಗಳು ಬರೋದು ಮತ್ತು ಹವಾಮಾನದ ವೈಪರೀತ್ಯ ಅಂದರೆ ಕಾಫಿಯ ಇಳುವರಿ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು. ಒಂದು ವರ್ಷ ಇಳುವರಿ ಕಮ್ಮಿ ಆದರೆ ಇನ್ನೊಂದು ವರ್ಷ ಇಳುವರಿ ಜಾಸ್ತಿ ಆಗುತ್ತೆ. ಹಾಗಾಗಿ ಎಷ್ಟೇ ಏರಿಳಿತಗಳಿದ್ದರೂ ಸಹ ಕೃಷಿ ನಮ್ಮನ್ನು ಕೈ ಬಿಡಲಿಲ್ಲ, ಮುಂದಿನ ದಿನಗಳಲ್ಲಿ ನಮಗೆ ಒಂದು ಲಾಭದಾಯಕವಾಗಿ ಅದು ಆಯಿತು.
1: ಒಟ್ಟು ಈಗ ನಿಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥವ್ರು ಯಾರಿಗಾದರೂ ಹೊಸದಾಗಿ ಕಾಫಿ ಕೃಷಿ ಆರಂಭ ಮಾಡಬೇಕು ಅಂತ ಇದ್ರೆ ಆಯ್ತು, ನಿಮ್ಮ ಪಯಣ ಹೇಗಾಯ್ತು?
0: ಈಗ ಹೊಸದಾಗಿ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಕಳೆದ 27 ವರ್ಷಗಳ ಹಿಂದೆ ಏನು ಮಾಡೋ ರೀತಿ ಇತ್ತು, ಈಗ ಮಾಡೋಕ್ಕೆ ತುಂಬ ವ್ಯತ್ಯಾಸಗಳಿದೆ. ಮೊದಲೆಲ್ಲ ಹೇಗಿತ್ತು ಅಂತ ನಾವೇ ನೋಡ್ಕೊಂಡು ಮಾಡಬೇಕಿತ್ತು. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ಬೋದು, ವಿಷಯಗಳನ್ನು ಅರಿಕೊಳ್ಬೋದು, ಮತ್ತು ತುಂಬ ಜನ ಹೇಳಿಕೊಡೋರು ಇದ್ದಾರೆ. ಈಗ ನಾನು ಮಾಡ್ತಿದ್ದ ಸಮಯದಲ್ಲಿ ನೋಡಿ ಕರಿಬೇಕಿತ್ತು, ಅಥವಾ ಎಲ್ಲೋ ಕೆಲವು ಊರುಗಳಿಗೆ ಹೋಗಿ ಕೆಲವರು ಒಂದೋ ಇಬ್ಬರು ಪ್ರಗತಿಪರ ರೈತರು ಇದ್ದರು, ಅವ್ರನ್ನ ಮಾತಾಡಿಸಿ ಅವ್ರು ಏನು ಮಾಡ್ತಿದ್ದಾರೆ ಅದನ್ನು ತಿಳ್ಕೊಂಡು ನಾನು ಬಂದು ಮಾಡ್ತಾ ಇದ್ದೆ. ಈಗ ಹಾಗಿಲ್ಲ, ಈಗ ಬೇಕಾದಷ್ಟು ವ್ಯವಸ್ಥೆಗಳಿರೋದ್ರಿಂದ ಈಗ ಮಾಡೋರಿಗೆ ತುಂಬ ಸುಲಭ ಇದೆ. ಫಸ್ಟ್ ಗಿಡಗಳ ಆಯ್ಕೆ ಅಂತಂದರೆ ನಾವು ರೋಬಸ್ಟ್ ಮಾಡೋದಾದ್ರೆ ಯಾವ ಗಿಡವನ್ನು ಮಾಡ್ಬೋದು ಅಂತ ಹೇಳೋದನ್ನು ಮೊದಲಿಗೆ ಆಯ್ಕೆ ಮಾಡಿಕೊಡ್ಬೇಕಾಗತ್ತೆ. ರೋಬಸ್ಟದಲ್ಲಿ ಕೆಲವಾರು ವಿಧಗಳಿದೆ, ಒಂದು ಹಳೆ ವೆರೈಟಿ ಪೆರಿಡಿನ್ ಇದೆ, ಅಲ್ಲಿಂದ 274 ಬಂದು C-R ಬಂದಿದೆ, ಡಾರ್ಫ್ ವೆರೈಟಿ ಬಂದಿದೆ, TS11 ಮತ್ತು 9 ಅಂತಿದೆ. ಇದರಲ್ಲಿ ಯಾವುದು ಉತ್ತಮ ತಳಿ ಅಂತೇಳಿ ನಾವೇ ಅಂದಾಜು ಮಾಡ್ಕೊಳ್ಬೋದು. ಯಾವುದೇ ತಳಿಗಳನ್ನ ಮಾಡಿದರೂ ನಾವು ಯಾವ ಥರ ಕೆಲಸವನ್ನು ಮಾಡ್ತೇವೆ ಅದರ ಮೇಲೆ ಫಸಲನ್ನು ನಿರೀಕ್ಷೆ ಮಾಡ್ಬೋದು. ಆ ಸರಿಯಾದ ಸಮಯಕ್ಕೆ ಏನು ಕೆಲಸ ಮಾಡ್ತೇವೆ ಅದರ ಮೇಲೆ ಫಸಲನ್ನು ನಿರ್ಧರಿಸೋಕ್ಕಾಗತ್ತೆ. ಈಗ ಉದಾಹರಣೆಗೆ ಈಗ ದಕ್ಷಿಣ ಕೊಡಗಿಗೆ ರೋಬಸ್ಟ ಬೆಳೆ ಉತ್ತಮ, ಇನ್ನು ಹಾಗೆ ಶುಂಠಿ ಕೊಪ್ಪ ಸಿದ್ದಾಪುರ ಆ ಭಾಗಗಳಿಗೆ ಹೋದ ತಕ್ಷಣ ಅರಬಿಕವನ್ನು ನೆಡೋದು ಉತ್ತಮ ಅಂತ ಅನ್ಸುತ್ತೆ. ಅದರಲ್ಲಿ ಸಹ ತಳಿಗಳ ಆಯ್ಕೆ ತುಂಬ ಮುಖ್ಯ. ತಳಿಗಳನ್ನು ಆಯ್ಕೆ ಮಾಡಬೇಕು. ಮತ್ತು ಮೊದಲೆಲ್ಲ ನಾವು ತೋಟ ಮಾಡುವಾಗ ಹೇಗೆ ಮಾಡ್ತೀವಿ ಅಂದರೆ, ಒಂದು ವರ್ಷದ ಗಿಡಗಳು ಅಂದರೆ ಸಾಧಾರಣವಾಗಿ ಫೆಬ್ರವರಿಯಲ್ಲಿ ಬೀಜ ಹಾಕಿದ ಗಿಡಗಳನ್ನು ಜೂನ್ ಅಥವಾ ಜುಲೈಲಿ ಅಥವಾ ಸೆಪ್ಟೆಂಬರ್ವರೆಗೆ ನಾಟಿ ಮಾಡ್ತಿದ್ದು. ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ಈಗಿನ ಪರಿಸ್ಥಿತಿಯಲ್ಲಿ ಈ ವರ್ಷ ಹಾಕಿದ ಬೀಜದ ಗಿಡವನ್ನು 8x12 ಬುಟ್ಟಿಯಲ್ಲಿ ಹಾಕಿಕೊಂಡು ಮುಂದಿನ ವರ್ಷ ಮೇ ಅಥವಾ ಜೂನ್ನಲ್ಲಿ ನಾಟಿ ಮಾಡಿದರೆ ಅದನ್ನು ಬೇಗ ಫಸಲನ್ನು ನಿರೀಕ್ಷೆ ಮಾಡಬಹುದು. ಮತ್ತು ಗಿಡದ ಕ್ವಾಲಿಟಿ ತುಂಬ ಉತ್ತಮವಾಗಿರುತ್ತದೆ. ಮತ್ತು 1 ಎಕರೆಯಲ್ಲಿ ಕಾಫಿಯನ್ನು ನಾವು ನೆಡಬೇಕಾದ್ರೆ 400-410 ಗಿಡಗಳು 1 ಎಕರೆಗೆ ನೆಡುವಾಗ್ತದೆ. ಸಾಧಾರಣವಾಗಿ May 20-September ಗಿಡಗಳನ್ನು ನೆಡಬಹುದು.
1: ಆ ಟೈಮ್ ಅಲ್ಲಿ ನೆಟ್ಟರೆ ಮಳೆ ಎಲ್ಲ ಚೆನ್ನಾಗಿ.
0: ಹೌದು, ಈಗ ಕೊಡಗಿನಲ್ಲಿ ಸಾಧಾರಣ ಹೇಗೆ May 20 ಮಳೆಗಾಲ ಶುರು ಆಗುತ್ತೆ, ಹೆಚ್ಚಿಗೆ September-October ಇರ್ತದೆ. ಮತ್ತೆ ಈಗಿನ ದಿನಗಳಲ್ಲಿ ಏನಾಗಿದೆ, ಹನಿ ನೀರಾವರಿ ವ್ಯವಸ್ಥೆಗಳು ಮತ್ತೆ ಸ್ಪ್ರಿಂಕ್ಲರ್ ವ್ಯವಸ್ಥೆಗಳಿಂದ ನಾವು ಅದನ್ನ December-January ನೀರು ಕೊಟ್ಟರೆ ಗಿಡದ ಬೆಳವಣಿಗೆ ಉತ್ತಮವಾಗಿ ಬರ್ತದೆ, ತೊಂದರೆ ಇಲ್ಲ. ಹಾಗಾಗಿ ವೈಜ್ಞಾನಿಕ ರೀತಿಯಲ್ಲಿ ಮಾಡ್ಕೊಂಡು ವ್ಯವಸ್ಥೆಗಳನ್ನ ಮಾಡ್ಕೋಬಹುದು, ಈಗ ತೊಂದರೆ ಇಲ್ಲ.
1: ಈಗ ನೀವು 12 ಎಕರೆನಲ್ಲಿ ಮಾಡ್ತಿದ್ದೀರಾ, ಮತ್ತೆ ಇನ್ನು ನಿಮ್ಗೆ ಬೇರೆದು ಜಮೀನ್ ಸಹ ಇದೆ, ಅಲ್ಲಿ ಸಹ ಮಾಡ್ತಾ ಇದ್ದೀರಾ. ಒಬ್ಬೊಬ್ಬರೇ ಇದ್ದು ನೋಡ್ಕೊಳ್ಳೋ ಥರದ ಬೆಳೆನ, ಅಥವಾ ತುಂಬಾ ಶ್ರಮ ಬೀಳುವಂತ ಬೆಳೆನ, ಅಥವಾ ಒಂದು ಹಂತಕ್ಕೆ ಬರೋವರೆಗೂ ಮಾತ್ರ ಇದಕ್ಕೆ ತುಂಬಾ ಅವಶ್ಯಕತೆ ಇರುತ್ತೆ ಆಮೇಲೆ ಇಲ್ಲ ಅನ್ನೋ ಥರನ, ಹೇಗೆ ಒಬ್ಬ ಕೃಷಿಕರಾಗಿ ವರ್ಷದ 365 ದಿನನೂ ಇದಕ್ಕೆ ಶ್ರಮ ಪಡಬೇಕಾ ಅಥವಾ ಬೇಡವ?
0: ಕಾಫಿ ಕೃಷಿ ಅಂದ ಮೇಲೆ ಮೇಡಮ್ ವರ್ಷದ 365 ದಿವಸವೂ ಅದರೊಟ್ಟಿಗೆ ನಾವು ಇರಬೇಕಾಗತ್ತೆ. ಕಾಫಿ ಗಿಡ ನೆಟ್ಟಲ್ಲಿಂದ ಅದರ ಕೆಲಸಗಳು ಶುರು ಆಗುತ್ತೆ, ನೆಡೋದು, ಅದಕ್ಕೆ ಹೆಚ್ಚಿಗೆ ಮಳೆ ಇಲ್ಲದ ಸಮಯದಲ್ಲಿ ಗೂಡು ಮುಚ್ಚೋದು, ನಮ್ಮ ಇಲ್ಲಿ ಲೋಕಲ್ ಭಾಷೆ ಏನು ಕರಿತೇವೆ ಅದಕ್ಕೆ

0: ಮಾಡೋದು, ಅದನ್ನು ಮಾಡಬೇಕಾಗತ್ತೆ, ಗೊಬ್ಬರ ಕೊಡಬೇಕಾಗತ್ತೆ. ಅದು ಒಂದು ಅಥವಾ ಎರಡನೇ ವರ್ಷದವರೆಗೆ ನಡೀತದೆ. ಅಲ್ಲಿಂದ ಫಸಲು ಬರೋಕ್ಕೆ ಶುರುವಾದ ತಕ್ಷಣ ಕಳೆ ಕೀಳೋ ಪರಿಸ್ಥಿತಿ ಬರುತ್ತದೆ, ಕಾಫಿ ಪ್ರೂನಿಂಗ್ ಅಥವಾ ಕಪಾತ್ ಮಾಡೋ ಕೆಲಸಗಳಿರ್ತದೆ, ಹಣ್ಣು ಕೊಯ್ಲು. ಹಾಗಾಗಿ ಇದಕ್ಕೆ ವರ್ಷ ಪೂರ್ತಿ ಜನವು ಬೇಕಾಗುತ್ತೆ, ಅದರೊಂದಿಗೆ ನಾವು ಇರಬೇಕಾಗತ್ತೆ. ಈಗ ಕೆಲವು ಕೃಷಿಯಲ್ಲಿ ಏನಾಗುತ್ತೆ, ಹೆಚ್ಚಿಗೆ ಜನದ ಅವಶ್ಯಕತೆ ಇರೋದಿಲ್ಲ. ಆದರೆ ಕಾಫಿ ಕೃಷಿಯಲ್ಲಿ ಹಾಗೆ ಅಲ್ಲ, ವರ್ಷದ 365 ದಿವಸವೂ ನಾವು ಅದರೊಂದಿಗೆ ಇರಬೇಕಾಗತ್ತೆ. ಈಗ ಉದಾಹರಣೆ ಹೇಳಬೇಕಾದ್ರೆ, ಅದರಲ್ಲಿ ಕಾಫಿ ಕೊಯ್ಲಾದ ನಂತರ ಹೂವಿಗಾಗಿ ನೀರನ್ನು ಕೊಡಬೇಕಾಗತ್ತೆ. ಹೂವಿಗೆ ನೀರು ಕೊಟ್ಟಾದ ಮೇಲೆ ಮಳೆ ಬರದವರೆ ಪುನಃ ಒಂದು 20-22 ದಿವಸಗಳು ಇನ್ನೊಮ್ಮೆ ನೀರನ್ನು ಕೊಡಬೇಕಾಗತ್ತೆ. ಅದರೊಂದಿಗೆ ಕಾಫಿಯ ಕಸಿ ಅಥವಾ ಪ್ರೂನಿಂಗ್ ಅನ್ನು ಮಾಡಬೇಕಾಗತ್ತೆ. 1 ವರ್ಷ ಅಥವಾ 2 ವರ್ಷಕ್ಕೊಂದ್ಸಲ ಮರದ ಕಾಪಾತನ ಮಾಡಬೇಕಾಗತ್ತೆ. ರೋಬಸ್ಟ ತೋಟದೊಳಗೆ ಗಿಡಕ್ಕಾಗಿ ಏನೋ ನೆರಳನ್ನು ಇಟ್ಕೊಂಡಿರ್ತೇವೆ, ಆ ನೆರಳನ್ನು ಸ್ವಲ್ಪ ಸವರಿ ಅದಕ್ಕೆ ಎಷ್ಟು ಭಾಗ ನೆರಳು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ಇಟ್ಕೊಳ್ಬೇಕಾಗುತ್ತೆ. ರೋಬಸ್ಟಕ್ಕಾಗುವಾಗ 40% ಆದರೂ ನೆರಳನ್ನು ಇಟ್ಕೊಳ್ಬೇಕಾಗತ್ತೆ. ಅರಬಿಕ್ಕಾಗಿ ಬಂದಾಗ 60-70% ನೆರಳನ್ನು ಇಟ್ಕೊಳ್ಬೇಕಾಗತ್ತೆ. ಈ ಕೆಲಸವು ಒಂದು. ಅದಾದ ನಂತರ ಗೊಬ್ಬರ ಹಾಕೋ ಕೆಲಸ ಆಗುತ್ತೆ. ಗೊಬ್ಬರ ಹಾಕಿದ ತಕ್ಷಣ ತೋಟದಲ್ಲಿ ಕಳೆಯನ್ನು ತೆಗಿಬೇಕಾಗತ್ತೆ. ಹೀಗೆ ವರ್ಷಪೂರ್ತಿ ಎಲ್ಲ ಸಮಯದಲ್ಲಿ ಕೆಲಸ.
1: ಸರ್, ಈಗ ನೀವು ರೋಬಸ್ಟ ಬೆಳೀತಾ ಇದ್ದೀವಿ ಅಂತ ಹೇಳಿದ್ರಿ, ಈಗ 40% ನೆರಳು ಬೇಕು ಅಂತೀರಾ, ಹೇಗೆ ಆ ನೆರಳಿಗೆ ಮತ್ತೆ ಯಾವ್ಯಾವ ತರದ ಮರಗಳನ್ನು?
0: ಸಾಧಾರಣವಾಗಿ ನಮ್ಮ ಕೊಡಗಿನ ಈ ಭಾಗಗಳಲ್ಲೆಲ್ಲ ನಾವು ಕಾಡನ್ನು ಕಡಿದು ತೋಟ ಮಾಡೋ ಸಂದರ್ಭದಲ್ಲಿ ಕಾಡು ಮರಗಳು ಇರ್ತವೆ. ಆ ಕಾಡು ಮರಗಳನ್ನು ನಾವು ಉಳಿಸಿಕೊಂಡಿರ್ತೇವೆ. ತೋಟ ಮಾಡುವಾಗ ಎಕರೆಗೆ ಒಂದು 50-100-120 ಮರಗಳು ಇರ್ತವೆ, ಅದನ್ನ ಉಳಿಸ್ಕೊಂಡಿರ್ತೇವೆ. ಕೆಲವು ಜಾಗಗಳಲ್ಲಿ ಏನಾಗುತ್ತೆ, ಮರ ಇಲ್ಲದಲ್ಲಿ ನಾವು ಸಿಲ್ವರ್ ಮರಗಳು ಅಥವಾ ಬಲಂಜಿ ಮರ ಇಂತಹ ಮರಗಳನ್ನು ನಾವೇ ನೆಟ್ಟು ಬೆಳೆಸ್ತೇವೆ. 10 ವರ್ಷಗಳಾಗುವ ಅವ ನೆರಳು ಮರಗಳಾಗಿ ಮಾರ್ಪಡಿಸ್ತೇವೆ, ಅದನ್ನ ಸವರ್ಬೇಕಾಗತ್ತೆ. ಹಾಗಾಗಿ ಮರಗಳಿಗೆ ಏನು ತೊಂದರೆ ಇಲ್ಲ ನಮ್ಮ ಭಾಗದಲ್ಲಿ.
1: ತುಂಬಾ ಜಾಸ್ತಿ ನೆರಳು ಇರಬಾರ್ದು, ತುಂಬಾ ಬಿಸಿಲು ಇರಬಾರ್ದು.
0: ಹೌದು, ರೋಬಸ್ಟಕ್ಕೆ ಹೇಗಾಗಿದೆ ಅಂತ ಹೇಳಿದ್ರೆ, ನೆರಳು ತುಂಬಾ ಇದ್ದಾಗ ಫಸಲು ತುಂಬಾ ಕಮ್ಮಿ ಆಗುತ್ತೆ. ನೆರಳನ್ನು ತೆಗೆದು ಸಾಧಾರಣ ಮಟ್ಟದ ನೆರಳುಗಳಿಟ್ಟಾಗ ಸರಾಸರಿ ಫಸಲನ್ನು ಕೊಯ್ಬಹುದು.
1: ಇದು ವರ್ಷದ ಬೆಳೆ ಅಲ್ವಾ ಕಾಫಿ?
0: ಹೌದು ಹೌದು. ರೋಬಸ್ಟ ಸಾಧಾರಣವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಹೂ ಬರುತ್ತೆ, ಅದನ್ನ ಮುಂದಿನ ವರ್ಷದ 15 ಡಿಸೆಂಬರ್ ನಂತರ ಅಥವಾ ಜನವರಿಲಿ ಕಾಫಿಯನ್ನು ಕೊಯ್ಲು ಮಾಡಬಹುದು, ಕಾಫಿ ಹಣ್ಣಿಗೆ ಬರ್ತದೆ.
1: ಈಗ ಅಕಸ್ಮಾತ್ ಮಳೆ ಎಲ್ಲ ಕೈ ಕೊಟ್ರೆ ಏನ್ ವ್ಯವಸ್ಥೆ ಇರುತ್ತೆ ಸಾಮಾನ್ಯವಾಗಿ?
0: ಸಾಧಾರಣವಾಗಿ ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ಸ್ಪ್ರಿಂಕ್ಲರ್ ನ ವ್ಯವಸ್ಥೆಗಳು ಸಾಧಾರಣ ಸಣ್ಣ ಮತ್ತು ದೊಡ್ಡ ರೈತರುಗಳು ಮಾಡ್ಕೊಂಡಿದ್ದಾರೆ. ಅದನ್ನ ಫೆಬ್ರವರಿ ಮೊದಲ ವಾರದಿಂದ ಹೂವಿಗಾಗಿ ನೀರನ್ನು ಕೊಡಕ್ಕೆ ಶುರು ಮಾಡ್ತಾರೆ. ಅದು ಹೂವಿಗಾಗಿ ಒಂದು ರೌಂಡ್ ನೀರನ್ನು ಕೊಟ್ಟ 20 ದಿವಸಗಳ ನಂತರ ಅದಕ್ಕೆ ಬ್ಯಾಕಿಂಗ್ ಅಂತ ಹೇಳಿ ಕೊಡ್ತಾರೆ, ಅದನ್ನ ಕೊಡ್ತಾರೆ. ಹಾಗೆ ನೀರಿನ ವ್ಯವಸ್ಥೆಗಳು ಸಾಧಾರಣ 70% ರೈತರು ಅದನ್ನ ಮಾಡ್ಕೊಂಡಿದ್ದಾರೆ. ಮಳೆ ಬರೋ ಸಮಯ ಸಾಧಾರಣವಾಗಿ ಕೊಡಗಿಲಿ ಮಾರ್ಚ್ ಏಪ್ರಿಲ್ ಬರ್ತದೆ, ಅಲ್ಲಿವರೆಗೆ ಯಾರು ಕಾಯೋದಿಲ್ಲ.
1: ಸರಿ, ಈಗ ನೆಟ್ ಆದ್ಮೇಲೆ ಫಸಲು ಬರಬೇಕು ಅಂದ್ರೆ ಎಷ್ಟು ವರ್ಷ ಕಾಯ್ಬೇಕು?
0: ಸಾಧಾರಣವಾಗಿ 3-4 ವರ್ಷಕ್ಕೆ ಫಸಲು ಬರ್ತದೆ. ಆದ್ರೆ ಬರುವಂತ ಫಸಲು ತುಂಬಾ ಕಮ್ಮಿ ಪ್ರಮಾಣದಾಗಿರುತ್ತೆ. ನಮಗೆ ಸಾಧಾರಣವಾಗಿ ಹಾಕಿದ ದುಡ್ಡು ವಾಪಸ್ ಬರಬೇಕು ಅಂತಂದ್ರೆ 10 ವರ್ಷದ ನಂತರ ಆ ದುಡ್ಡು ವಾಪಸ್ ಬರ್ಲಿಕ್ಕೆ ಶುರು ಆಗುತ್ತೆ. 10 ವರ್ಷದವರೆಗೆ ಗಿಡ ನಾವು ಮೇಂಟೈನ್ ಮಾಡಬೇಕಾಗತ್ತೆ. 10 ವರ್ಷದ ಮೇಲೆ ನಾವು ಒಂದು ಸಾಧಾರಣ ಫಸಲನ್ನು ನಿರೀಕ್ಷೆ ಮಾಡಬಹುದು ಗಿಡಗಳಿಂದ.
1: ಒಂದು ಗಿಡ ಎಷ್ಟು ವರ್ಷ ಬಾಳಿಕೆ ಬರುತ್ತೆ?
0: ಈಗ ರೋಬಸ್ಟ ಗಿಡ ಸಾಧಾರಣ 80-100 ವರ್ಷದವರೆಗೆ ಬಾಳಿಕೆ ಬರುತ್ತೆ. ಅರಬಿಕ್ ಗಿಡ ಸ್ವಲ್ಪ ಕಮ್ಮಿ, ಹೆಚ್ಚು ಕಮ್ಮಿ 15-30 ವರ್ಷಗಳು ಬಂದ ಗಿಡಗಳನ್ನು ನಾನು ನೋಡಿದ್ದೇನೆ.
1: ಈಗ ನಿಮ್ಮ ತೋಟದಲ್ಲಿ ಎಷ್ಟು ವರ್ಷದ್ದು?
0: ನಮ್ಮ ತೋಟದಲ್ಲಿ 60 ವರ್ಷದ ಗಿಡಗಳು ಸಹ ಈಗ ಒಳ್ಳೆ ಫಸಲನ್ನು ಕೊಡ್ತಾ ಇದೆ. ಗಿಡವನ್ನು ನಾವು ಯಾವ ತರ ನೋಡ್ಕೊಳ್ತೇವೆ ಅದರ ಮೇಲೆ ಹೊಂದಿಕೊಳ್ಳುತ್ತೆ. ಗಿಡವನ್ನು ಸರಿಯಾದ ಸಮಯಕ್ಕೆ ಗೊಬ್ಬರ ನೀರು ಮತ್ತು ಅದಕ್ಕೆ ಏನು ಅಗತ್ಯ ಇದೆ ಅಗತ್ಯವನ್ನು ಕೊಟ್ಟಾಗ ಗಿಡಗಳ ಬಾಳಿಕೆಯನ್ನು ಜಾಸ್ತಿ ಮಾಡಬಹುದು.
1: ಈಗ ಒಂದು ಗಿಡದಿಂದ ಎಷ್ಟು ಫಸಲು ನಿರೀಕ್ಷೆ ಮಾಡಬಹುದು ಸಾಮಾನ್ಯ, ಎಷ್ಟು ಸಾಧಾರಣವಾಗಿ?
0: ಸಾಧಾರಣವಾಗಿ
1: ತುಂಬಾ ಚೆನ್ನಾಗಿ ಬಿಡುವಂತದ್ದು ಅಥವಾ ಕಡಿಮೆ ಬಿಡುವ?
0: 20-25 ಕೆಜಿ ಹಣ್ಣನ್ನು ನಿರೀಕ್ಷೆ ಮಾಡಬಹುದು. 10 ಕೆಜಿ ಅಷ್ಟು ಚೆರಿ ಸಿಗ್ತದೆ, ಅಷ್ಟು ನಿರೀಕ್ಷೆ ಮಾಡಬಹುದು. ಕೆಲವು ಗಿಡ, ಎಲ್ಲಾ ಗಿಡಗಳ ಸರಾಸರಿ ಸಿಗುತ್ತೆ ಅಂತ ಹೇಳಕ್ ಬರೋದಿಲ್ಲ, ಕೆಲವು ಗಿಡಗಳು ಅಷ್ಟು ಸಿಗುತ್ತೆ.
1: ಒಂದು ಎಕರೆಗೆ
0: 40-45 ಚೀಲ ಒಣಗಿದ ಚೆರಿ ಕಾಫಿಯನ್ನ ಕೊಯ್ಲಿಕ್ಕೆ ಸಾಧ್ಯ.
1: ಒಂದು ಎಕರೆಗೆ ಎಷ್ಟು ಗಿಡ ನೆಡಬಹುದು?
0: ಒಂದು ಎಕರೆಗೆ 10x10 ಮಾಡಿದಾಗ 410 ಗಿಡಗಳು ಒಂದು ಎಕರೆಗೆ ಬರ್ತದೆ. ಹೆಚ್ಚಿಗೆ ನೆಟ್ಟರೆ ಏನಾಗುತ್ತೆ ಅಂತಂದ್ರೆ, ಒಂದು ಗಿಡದ ಕೊಂಬೆಗಳು ಇನ್ನೊಂದು ಗಿಡದ ಕೊಂಬೆಗಳ ಮೇಲೆ ಸೇರ್ಕೊಂಡಾಗ ಗಾಳಿ ಮತ್ತು ಬೆಳಕು ಸರಿಯಾಗಿ ಸಿಗದೆ ಫಸಲು ಕಮ್ಮಿ ಆಗ್ತದೆ. ಹಾಗಾಗಿ 10x10 ಮಾಡೋದು ರೋಬಸ್ಟದಲ್ಲಿ ಉತ್ತಮ ಅಂತ ಅನ್ಸುತ್ತೆ ನನಗೆ.
1: ನಾವು ಕಾಫಿ ಬೆಳೀತಾ ಇದ್ದೀವಿ ಅಂತಂದ್ರೆ ಬರೀ ಆದಾಯವನ್ನು ಮಾತ್ರ ನಿರೀಕ್ಷೆ ಮಾಡುವಂತದ್ದಲ್ಲ, ಅದಕ್ಕೆ ಖರ್ಚು ಸಹ ಇರುತ್ತೆ. ಒಂದು ಎಕರೆ ತೋಟ ಮಾಡಬೇಕು ಅಥವಾ ಅದನ್ನು ಮೇಂಟೈನ್ ಮಾಡಬೇಕು ಅಂದರೆ ಸರಿ ಸಾಧಾರಣವಾಗಿ ಒಂದು ವರ್ಷಕ್ಕೆ ಏನೇನಿರುತ್ತೆ ಅದಕ್ಕೆ, ಅಂದರೆ ಶ್ರಮಕ್ಕೆ ಎಷ್ಟು ಆಗುತ್ತೆ, ಆಮೇಲೆ ಅದಕ್ಕೆ ಗೊಬ್ಬರ ಅದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು?
0: ಸಾಧಾರಣವಾಗಿ 1 ಎಕರೆ ರೋಬಸ್ಟಕ್ ಮಾಡಲಿಕ್ಕೆ 20-30 ವರ್ಷದ ಗಿಡಗಳಿಗೆ 120,000 ಖರ್ಚಾಗುತ್ತೆ 1 ಎಕರೆಗೆ. ಅದೇ ನಾನು ಹೇಳ್ತಾ ಇರೋದು, ಇದರಲ್ಲಿ 80,000 ಖರ್ಚು ಮಾಡುವ ರೈತರು ಇದ್ದಾರೆ, 120,000 ಮಾಡೋರು, 160,000 ಮಾಡುವ ರೈತರು ಇದ್ದಾರೆ. ನಾನು ಈ ವಿಭಾಗಗಳನ್ನು ಮಾಡಿದಾಗ ಏನಾಗುತ್ತೆ, ಇದರಲ್ಲಿ ಕಮ್ಮಿ ಯಾರು ಖರ್ಚು
1: ಮಾಡ್ತಾರೆ
0: ಕೆಲಸಗಳ ಮೇಲೆ ಹೊಂದಿಕೊಳ್ಳುತ್ತದೆ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿ ನಾನು ಉದಾಹರಣೆ ಹೇಳೋದಾದ್ರೆ, ಕಾಫಿಗೆ ನಾವು ಗೊಬ್ಬರಗಳನ್ನ 3 ಸಲ ಕೊಡಬೇಕಾಗತ್ತೆ, ಅಥವಾ ಸ್ಪ್ಲಿಟ್ ಮಾಡಿ ಅದನ್ನು 4 ಸಲ ಕೊಡಬಹುದು. ಎರಡನೇ ಹಂತದ ಗೊಬ್ಬರಗಳನ್ನು ಕೆಲವು ಸಲ ಕೊಡಬೇಕು.

0: ಬೇಕಾಗುತ್ತೆ, ಅವು ಖರ್ಚು ಬರ್ತದೆ. ಬೇಸಿಗೆಯಲ್ಲಿ ನೀರಾವರಿ ಮಾಡುವಾಗ ಅದರದೊಂದು ಖರ್ಚು ಬರುತ್ತೆ, ಮರ ಕಪಾತ್ ಮಾಡೋದು, ಗಿಡ ಕಪಾತ್ ಮಾಡೋದು, ಇದೆಲ್ಲ ಒಂದು ಖರ್ಚು ಬರ್ತದೆ. ಮತ್ತೆ ಕಳೆನ ತೆಗೆದು ತೋಟವನ್ನು ಶುಚಿಯಾಗಿ ಇಟ್ಕೊಳ್ಳೋದು, ಇದರ ಖರ್ಚುಗಳನ್ನ ಲೆಕ್ಕ ಹಾಕಿದಾಗ ಇದರಲ್ಲಿ ವ್ಯತ್ಯಾಸಗಳು ಬರ್ತಾ ಹೋಗ್ತದೆ. ಕೆಲವರು ಏನು ಮಾಡ್ತಾರೆ, ಎರಡು ಸಲ ಗೊಬ್ಬರ ಹಾಕ್ತಾರೆ, ಎರಡು ಸಲ ಗೊಬ್ಬರ ಹಾಕಿದವರಿಗೆ ಹೆಚ್ಚು ಕಮ್ಮಿ ಎಕರೆಗೆ 30-35 ಚೀಲದವರೆಗೆ ಫಸಲು ಬರಬಹುದು. 3 ಸಲ ಅಥವಾ ಅದಕ್ಕಿಂತ ಹೆಚ್ಚಿನ ಗೊಬ್ಬರವನ್ನು ಕೊಟ್ಟಾಗ ಸ್ವಲ್ಪ ಫಸಲಿನ ನಿರೀಕ್ಷೆ ಜಾಸ್ತಿ ಮಾಡಬಹುದು, ಅಥವಾ 40-50 ಚೀಲದವರೆಗೆ ಕಾಫಿಯನ್ನು ಕೊಯ್ಯಲಿಕ್ಕೆ ಸಾಧ್ಯ ಇದೆ. ಹಾಗೆ ಖರ್ಚು ಜಾಸ್ತಿ ಆದಷ್ಟು ನಮಗೆ ಅದರಲ್ಲಿ ಏನು ಆದಾಯ ಬರ್ತದೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ತಾ ಹೋಗ್ತದೆ.
1: ಒಟ್ಟು ಈಗ 1 ವರ್ಷದಲ್ಲಿ ಏನೇನು ಕೆಲಸಗಳು ನಡೆಯುತ್ತೆ ಹೇಳಿ?
0: ಈಗ ಸಾಧಾರಣವಾಗಿ ಮೇ ಮತ್ತು ಜೂನ್ ಹಂತದಲ್ಲಿ ಮೊದಲ ಗೊಬ್ಬರನ ಕೊಡಬೇಕಾಗತ್ತೆ ತೋಟಕ್ಕೆ. ಮೊದಲ ಹಂತದ ಗೊಬ್ಬರ ಕೊಡಬೇಕಾದ್ರೆ ಗಿಡದ ರೌಂಡಿಂಗ್ ಮಾಡಬೇಕಾಗತ್ತೆ. ರೌಂಡಿಂಗ್ ಮಾಡಿ ಅದಕ್ಕೆ ಗೊಬ್ಬರ, ರೌಂಡಿಂಗ್ ಅಂದ್ರೆ ಗಿಡದ ಸುತ್ತ ಸೊಪ್ಪು ಬಿದ್ದಿರ್ತದೆ, ಸೊಪ್ಪಿನ ಮೇಲೆ ಗೊಬ್ಬರ ಹಾಕೋದಷ್ಟು ಉತ್ತಮ ಅಲ್ಲ. ಹಾಗಾಗಿ ನಾವು ಹಾಕಿದ ಗೊಬ್ಬರ ಸೀದಾ ಮಣ್ಣಿಗೆ ಬೀಳುವ ಹಾಗೆ ಹಾಕಬೇಕು. ಹಾಗಾಗಿ ಗಿಡದ ಸುತ್ತ ಸೊಪ್ಪನ ಅಥವಾ ಕಳೆಯನ್ನ ಕ್ಲೀನ್ ಮಾಡಿ 2-2.5 ಅಷ್ಟು ದೂರದಲ್ಲಿ ಗಿಡದ ಸುತ್ತ ಕ್ಲೀನ್ ಮಾಡಿ ಅದರ ಮೇಲೆ ಗೊಬ್ಬರ ಹಾಕಬೇಕಾಗತ್ತೆ. ಮಳೆ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಗೊಬ್ಬರ ಹಾಕಿದ ನಂತರ ಪುನಃ ಅದೇ ದರಗು ಅಥವಾ ಸೊಪ್ಪಿದೆ ಅದನ್ನು ವಾಪಸ್ ಮುಚ್ಚಬೇಕಾಗುತ್ತೆ. ಆಗ ಗೊಬ್ಬರ ಆವಿ ಆಗೋದಂತೂ ಬಾಕಿ ಆಗ್ತದೆ. ಗೊಬ್ಬರ ಹಾಕಿದ ನಂತರ ಹೆಚ್ಚು ಕಮ್ಮಿ ಒಂದು 10-15 ದಿವಸದಲ್ಲಿ ಕಳೆನ ತೆಗಿಬೇಕಾಗತ್ತೆ ಒಂದು ರೌಂಡು. ಕಳೆ ತೆಗೆದಾದ ಮೇಲೆ ಅದರ ನಂತರ ಹೆಚ್ಚು ಕಮ್ಮಿ ಸೆಪ್ಟೆಂಬರ್ ಅದರೊಳಗೆ ಪುನಃ ಇನ್ನೊಂದು ಕಳೆ ಬರುತ್ತೆ. ಕಳೆ ಆದ ನಂತರ ಪುನಃ ನವೆಂಬರ್ ಡಿಸೆಂಬರ್ಗಾಗುವ ಹೆರ್ತೆ ಅಂತ ಹೇಳಿ ನಾವು ದಕ್ಷಿಣ ಕೊಡಗಿಲ್ಲ ಏನು ಮಾಡ್ತಿದ್ದೇವೆ ಅದನ್ನು ಮಾಡುವ ಹೆರ್ತೆ ಅಂತ ಹೇಳಿ ಕ್ಲೀನ್ ಮಾಡೋ ಗುದ್ದಲಿ ತಗೊಂಡು ಅದು ಇಷ್ಟು ಮೂರು ನಾವು ಮೊದಲಿಂದ ನಡ್ಕೊಂಡು ಬಂದಿರೋದು. ಹಾಗಾಗಿ ಅದನ್ನ ಮಾಡಬೇಕಾಗತ್ತೆ. ಅದರ ಮಧ್ಯದಲ್ಲಿ ಸೆಪ್ಟೆಂಬರ್ ಟೈಮಲ್ಲಿ ಗಿಡ ಅದರಲ್ಲಿ ಚಿಗುರು ತೆಗಿಬೇಕಾಗತ್ತೆ. ಮತ್ತೆ ಪ್ರತಿ 2 ತಿಂಗಳಿಗೊಮ್ಮೆ ಅಥವಾ 1.5 ತಿಂಗಳಿಗೊಮ್ಮೆ ಗಿಡದಲ್ಲಿ ಕಂಬ ಚಿಗುರು ಅಂತ ಬರುತ್ತೆ, ಕಂಬ ಚಿಗುರು ತೆಗಿಬೇಕಾಗುತ್ತೆ. ನಾವು ಗೊಬ್ಬರ ಎಷ್ಟು ಕೊಡ್ತೇವೆ ಅಷ್ಟೇ ಗಿಡದಲ್ಲಿ ಚಿಗುರು ಜಾಸ್ತಿ ಬರುತ್ತೆ, ಅದನ್ನು ತೆಗೆದು ಗಿಡ ಅದಕ್ಕೆ ಎಷ್ಟು ಅಗತ್ಯ ಚಿಗುರು ಇದೆ ಅದನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಅಲ್ಲಿ ಡಿಸೆಂಬರ್ 15 ನಂತರ ಕಾಫಿ ಕೊಯ್ಲಿಗೆ ಬರೋದು ಒಂದು ಕೆಲಸ ಆಗುತ್ತೆ. ಈಗ ವರ್ಷ ಪೂರ್ತಿ ಕೆಲಸ ಇದ್ದೇ ಇರುತ್ತೆ.
1: 1 ಎಕರೆ ತೋಟನ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ಎಷ್ಟು ಲೇಬರ್ ಬೇಕಾಗ್ತಾರೆ?
0: 1 ಎಕರೆನ ಮೇಂಟೈನ್ ಮಾಡಬೇಕಾದ್ರೆ
1: ಎಷ್ಟು ಜನ ಬೇಕು?
0: ಸಾಧಾರಣವಾಗಿ ಒಬ್ರು ಇದ್ರೆ ಸಾಕಾಗುತ್ತೆ.
1: ಹೌದಾ?
0: 1 ಎಕರೆ ಮೇಂಟೈನ್ ಮಾಡಕ್ಕೆ ಒಬ್ರು ಸಾಕು, ತೊಂದರೆ ಇಲ್ಲ. ಈಗ 10 ಎಕರೆ ತೋಟ ಇದೆ ಅಂತಂದ್ರೆ ಒಂದು 5 ಜನ ವರ್ಷ ಪೂರ್ತಿ ಇದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಕ್ ಸಾಧ್ಯ ಇದೆ.
1: ನಿಮ್ಮ ತೋಟದಲ್ಲಿ ಎಷ್ಟು ಜನ?
0: ನನಗೆ ಕಾಯಂ ಕೆಲಸದವರು ಇಲ್ಲಿ ಲೋಕಲ್ ಅಂತ ಹೇಳಿ ಒಂದು 4 ಜನ ಇದ್ದಾರೆ ಅಷ್ಟೇ. ಮತ್ತೆ ನನಗೆ ಈ ಸೀಸನ್ ಆಗೋ ಅಸ್ಸಾಂನವರು ಬರ್ತಾರೆ, ಹಾಗೆ ಒಂದು 10-15 ಜನ ಕೆಲಸದವರು ಇದ್ದಾರೆ. ಪರವಾಗಿಲ್ಲ, ಕೆಲಸ ನಡೀತಾ ಇದೆ.
1: ಈಗ ಸೀಸನ್ ಅಲ್ಲಿ ಏನೇನು ಕೆಲಸಗಳಿರುತ್ತೆ?
0: ಈಗ ಸೀಸನ್ ಅಲ್ಲಿ ನಮಗೆ ಬೇಸಿಗೆಯಲ್ಲಿ ಗಿಡ ಕಪಾತ್ ಅಂತ ಹೇಳೋದು ಮುಖ್ಯ ಆಗುತ್ತೆ. ಸಾಧಾರಣ ಕಾಫಿ ಕೊಯ್ಲು ಆದ ನಂತರ ಗಿಡದ ಕಪಾತ್ ಮಾಡಬೇಕಾಗತ್ತೆ. ಅದಕ್ಕೆ ಅಸ್ಸಾಂ ಅವ್ರು ಮಾಡಕ್ ಸಾಧ್ಯ ಆಗಲ್ಲ, ಅವರಿಗೆ ಅದರ ಬಗ್ಗೆ ಅನುಭವ ಕಮ್ಮಿ ಇದೆ. ಹಾಗಾಗಿ ನಮ್ಮ ಲೋಕಲ್ ಯಾರು ಕೃಷಿ ಸಹಾಯಕರು ಅಥವಾ ಪರಿಣಿತರು ಇದ್ದರೆ ಅವ್ರನ್ನ ಕರೆಸಿ ಮಾಡಬೇಕಾಗತ್ತೆ. ಕಾಫಿ ಗಿಡದಲ್ಲಿ ಫಸಲನ್ನು ನಾವು ಹೆಚ್ಚಿಗೆ ನಿರೀಕ್ಷೆ ಮಾಡಬೇಕಾದ್ರೆ ಕಾಫಿ ಗಿಡದ ಕಪಾತ್ ಅಂತ ಹೇಳೋದೇನಿದೆ ಅಥವಾ ಪ್ರೂನಿಂಗ್ ಏನಿದೆ ಅದು ತುಂಬಾ ಮುಖ್ಯ ಆಗುತ್ತೆ. ನಮ್ಮ ಕೊಡಗಿನ ಈ ಭಾಗದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಕಳೆದ ವರ್ಷ ಕಾಫಿ ಜಾಸ್ತಿ ಇದ್ದಾಗ ಇನ್ನೊಂದು ವರ್ಷಕ್ಕೆ ಕಾಫಿ ಕಮ್ಮಿ ಆಗ್ತದೆ. ಆ ನಿರೀಕ್ಷೆಯಲ್ಲಿ ಏನು ಮಾಡ್ತಾರೆ, ಎಲ್ಲರೂ ಕಾಫಿ ಗಿಡದ ಜಾಸ್ತಿ ಕಪಾತ್ ಮಾಡ್ತಾರೆ. ಕಪಾತ್ ಜಾಸ್ತಿ ಮಾಡೋದ್ರಿಂದ ನಮಗೆ ಮುಂದಿನ ವರ್ಷದ ಫಸಲು ತುಂಬಾ ಕಮ್ಮಿ ಆಗುತ್ತೆ. ಹಾಗಾಗಿ ಕಪಾತ್ ಮಾಡುವ ಸಂದರ್ಭದಲ್ಲಿ ಗಿಡಕ್ಕೆ ಎಷ್ಟು ಅಗತ್ಯ ಇದೆ ಆ ಥರ ಮಾಡಬೇಕಾಗತ್ತೆ. ಗಿಡದ ವೃತ್ತಾಕಾರ ಏನಿದೆ ವೃತ್ತಾಕಾರನ ಉಳಿಸಿಕೊಂಡು ಗಿಡವನ್ನ ಮುಂದಿನ ವರ್ಷಕ್ಕೆ ಬಿಡಬೇಕು. ಒಂದು ವೇಳೆ ಫಸಲು ಕಮ್ಮಿ ಇದ್ದಂಥ ಸಂದರ್ಭದಲ್ಲಿ ಮುಂದಿನ ವರ್ಷಕ್ಕೆ ಅದೇ ಕೊಂಬೆಯಲ್ಲಿ ಚಿಗುರು ಬರುತ್ತೆ, ಹಾಗೆ ಮುಂದಿನ ವರ್ಷ ಸಹ ಹೆಚ್ಚಿಗೆ ಫಸಲನ್ನು ನಿರೀಕ್ಷೆ ಮಾಡಬಹುದು. ನಾನು ನೋಡಿದ ಹಾಗೆ ಕೊಡಗಿನ ಸುಮಾರು ಭಾಗಗಳಲ್ಲಿ ರೋಬಸ್ಟ ಕಾಫಿಯನ್ನ ಕಪಾತ್ ಮಾಡುವಾಗ ಹೆಚ್ಚಿಗೆ ಕಪಾತ್ ಮಾಡ್ತಾರೆ. ಕಪಾತ್ 3 ತರ ಮಾಡ್ಲಿಕ್ಕೆ ಸಾಧ್ಯ, ದೊಡ್ಡ ಕಪಾತು, ಮಧ್ಯಮ ಕಪಾತು, ಸಾಧಾರಣ ಕಪಾತು. ನಾನು ಹೇಳೋದೇನಂತಾರೆ, ಸಾಧಾರಣ ಕಪಾತ್ ಸಾಕಾಗುತ್ತದೆ ನಮ್ಮ ಕೊಡುಗೆ ಕಾಫಿಗೆ. ಸರಾಸರಿ ಕಾಫಿ ಕೊಯ್ಯಬೇಕಾದ್ರೆ ದೊಡ್ಡ ಕಪಾತ್ ಮಾಡೋ ಅವಶ್ಯಕತೆ ಇಲ್ಲ. ಗಿಡವನ್ನು ಯಾವುದೇ ಕಾರಣಕ್ಕೂ ವೃತ್ತಾಕಾರವಾಗಿ ಇಲ್ಲದೆ ಅದನ್ನು ಕುಬ್ಜ ರೀತಿಯಲ್ಲಿ ಇಟ್ಕೊಳ್ಳಕ್ಕೆ ಹೊರಡಬಾರ್ದು ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಕೆಲಸದವರಿಗೆ ಕೆಲಸ ಮಾಡೋಕೆ ಸುಲಭ ಆಗಬೇಕು ಅಂತ ಹೇಳೋ ಕಾರಣಕ್ಕಾಗಿ ಗಿಡವನ್ನು ಕಡಿದು ಅದನ್ನು ಗ್ಯಾಪ್ ಮಾಡಿ ಇಟ್ಕೊಳ್ತಾರೆ. ಗಿಡ ಯಾವ ರೀತಿಯಲ್ಲಿ ಇರಬೇಕು ಹೆಚ್ಚಿನ ಫಸಲು ಅಂತ ಹೇಳಿದ್ರೆ, ಹಂತ ಹಂತವಾಗಿ ಇರಬೇಕು, ಸ್ಟೆಪ್ ಬೈ ಸ್ಟೆಪ್ ಇರಬೇಕು ಗಿಡ. ಆಗ ಗಿಡದಲ್ಲಿ ಸರಾಸರಿ 40-50 ಚೀಲ ಕಾಫಿಯನ್ನು ಕೊಯ್ಯಬಹುದು. ಮತ್ತೆ ಕೆಲವರು ಕಪಾತ್ ಮಾಡುವಾಗ ಮಧ್ಯದಲ್ಲಿ ಇರತಕ್ಕಂತ ಕೊಂಬೆಯನ್ನ ಅಥವಾ ಚಿಗುರನ್ನ ತೆಗಿತಾರೆ. ಈ ಅರ್ಧಡಿ ಚಿಗುರು ತೆಗಿಯೋದು ಅಂತ ಹೇಳ್ತಾರೆ. ಈ ಅರ್ಧಡಿ ಚಿಗುರು ತೆಗೆಯುವಾಗ ಏನ್ ಮಾಡ್ತಾರೆ, ಅವ್ರು 1-1.5 ಅಡಿಯಷ್ಟು ಚಿಗುರು ತೆಗಿತಾರೆ. ನಮಗೆ 1.5 ಅಡಿಯಷ್ಟು ಚಿಗುರು ಅಥವಾ ಕೊಂಬೆಯನ್ನ ಕಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಮುಂದಿನ ವರ್ಷದ ಫಸಲು ತುಂಬಾ ಕಮ್ಮಿ ಆಗುತ್ತೆ. 20% ಫಸಲು ಕಮ್ಮಿ ಆಗುತ್ತೆ. ಸಾಧಾರಣವಾಗಿ ನಮ್ಮ ದೇಶದಲ್ಲಿ 4 ಲಕ್ಷ ಟನ್ ವರೆಗೆ ಕಾಫಿಯನ್ನು ನಾವು ಉತ್ಪಾದನೆ ಮಾಡ್ತೀವಿ. ಅದರಲ್ಲಿ 20% ಕಾಫಿ ನಮಗೆ ಕಮ್ಮಿ ಆಯಿತು ಅಂತಂದರೆ ಸುಮಾರು 1,000 ಟನ್ಗಳಷ್ಟು ಕಾಫಿ ಕಮ್ಮಿ ಆಗುತ್ತೆ. ನಾನು ಎಲ್ಲರಲ್ಲಿ ವಿನಂತಿ ಮಾಡೋದೇನು ಅಂತ ಹೇಳಿದರೆ, ಕಪಾತ್ ಮಾಡುವಾಗ ತುಂಬ ಎಚ್ಚರಲ್ಲಿ ಮಾಡಬೇಕು. ಹೆಚ್ಚಿಗೆ ಕಪಾತ್ ಒಂದು ನಾವು ಮಾಡಿ ಅದರಿಂದ ಫಸಲನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಸಾಧಾರಣ ಮಟ್ಟದ ಕಪಾತನ್ನು ಮಾಡಿ ಹೆಚ್ಚಿನ ಫಸಲನ್ನು ನಿರೀಕ್ಷೆ ಮಾಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ.
1: ನೀರಿನ ವ್ಯವಸ್ಥೆ ಹೇಳಿದ್ರಿ, ಗೊಬ್ಬರದ್ದು ಹೇಳಿದ್ರಿ ಸರ್. ಈಗ ಕೆಮಿಕಲ್ ಫರ್ಟಿಲೈಸರ್ ಅಂದ್ರೆ ರಾಸಾಯನಿಕ ಗೊಬ್ಬರಗಳು ಸಿಗದೇ ಇರುವಂತಹ ಕಾಲದಲ್ಲಿ ಏನು ಮಾಡ್ತಾ ಇದ್ದೀರಿ?
0: ಸಾಧಾರಣವಾಗಿ ಮೇಡಮ್, ನಾನು ಕೃಷಿ ಶುರು ಮಾಡಿದ್ರಿಂದ ರಾಸಾಯನಿಕ ಗೊಬ್ಬರವನ್ನು ಯೂಸ್ ಮಾಡಿಕೊಂಡೆ ನಾನು ಕೃಷಿಯನ್ನು ಮಾಡಿದ್ದು. ಸಾಧಾರಣವಾಗಿ ನಾನು ಕೆಲವು ಜಾಗದಲ್ಲಿ ನೋಡಿದ ಹಾಗೆ ಕಾಫಿ ಕೃಷಿಯನ್ನು ಮಾಡೋಕ್ಕೆ ಸ್ಪೆಷಲ್ ಆಗಿ ನಮ್ಮ ಕೊಡಗಿನ ಭಾಗದಲ್ಲಿ ಏನಾಗ್ತದೆ ಅಂದರೆ, ಮಳೆ ಜಾಸ್ತಿ ಬೀಳೋದರಿಂದ ನಮ್ಮ ಮಣ್ಣು

0: ನಲ್ಲಿ ಗೊಬ್ಬರದ ಅಂಶ ಕಮ್ಮಿ ಇದೆ. ಹಾಗಾಗಿ ನಾವು ಇಲ್ಲಿ ಸಾವಯವ ಕೃಷಿಯಾಗಲಿ ಅಥವಾ ನೈಸರ್ಗಿಕ ಕೃಷಿಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ರಾಸಾಯನಿಕ ಕೃಷಿ ಮತ್ತು ಅದರ ಒಂದಿಗೆ ಈ ಸಗಣಿ ಗೊಬ್ಬರವನ್ನು ಉಪಯೋಗಿಸಿಕೊಂಡು ಕೃಷಿಯನ್ನು ಮಾಡೋಕ್ಕೆ ಸಾಧ್ಯ ಉಂಟು. ನಾನು ಕೃಷಿಯನ್ನು ಶುರು ಮಾಡುವ ಸಂದರ್ಭದಲ್ಲಿ ರಾಸಾಯನಿಕ ಕೃಷಿ ಮುಖ್ಯವಾಗಿ ನಾನು ಶುರು ಮಾಡಿದ್ದೆ, ಅದರೊಂದಿಗೆ ಸಗಣಿಯನ್ನು ಉಪಯೋಗಿಸ್ತಾ ಇದ್ದೆ. ಆದರೆ ಕಾಫಿಯಲ್ಲಿ ಅಧಿಕ ಮಳೆ ಇರುವ ಕಾರಣಕ್ಕಾಗಿ ನಮ್ಮ ಈ ಮಣ್ಣಿನ ಸತ್ವ ಕಮ್ಮಿ ಇರೋದರಿಂದ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸದೆ ಕಾಫಿ ಕೃಷಿಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ವರ್ಷದಲ್ಲಿ 3 ಸಲ ರಸಗೊಬ್ಬರವನ್ನು ಕೊಟ್ಟಾಗ ಉತ್ತಮ ಫಸಲನ್ನು ನಿರೀಕ್ಷೆ ಮಾಡಬಹುದು. ಹಾಗೆ ನಾನು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಬರೀ ಅದನ್ನೇ ಮಾಡಿದಂಥ ತೋಟಗಳನ್ನು ನಾನು ನೋಡಿದ್ದೇನೆ. ಎಕರೆಗೆ 10 ಚೀಲವನ್ನು ಕೊಯ್ಬೋದಷ್ಟೇ ಬಿಟ್ಟು ಅದಕ್ಕಿಂತ ಹೆಚ್ಚಿನ ಫಸಲನ್ನು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಇವತ್ತಿನ ಕೂಲಿ ಕಾರ್ಮಿಕರ ಸಂಬಳ ಮತ್ತು ಇತರ ವಸ್ತು ರಾಸಾಯನಿಕ ಗೊಬ್ಬರ ಬೆಲೆ ಮತ್ತು ಹಾಗೆ ಇತರ ಎಲ್ಲ ಕೃಷಿಗೆ ಸಂಬಂಧಪಟ್ಟ ಸಲಕರಣೆಗಳ ದರ ಜಾಸ್ತಿ ಇರೋದ್ರಿಂದ ನಾವು ರಾಸಾಯನಿಕ ಕೃಷಿಯನ್ನು ಮಾಡಿದರೆ ಮಾತ್ರ ನಮಗೆ ಇವತ್ತು ಕೃಷಿಯಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಉಂಟು, ಇಲ್ಲದ್ರೆ ಸಾಧ್ಯ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಎಕರೆಗೆ 10 ಚೀಲ ಕಾಫಿಯನ್ನು ಕೊಯ್ದಾಗ ಇವತ್ತಿನ ಬೆಲೆಯಲ್ಲಿ 80-90 ಸಾವಿರ ಸಿಗುತ್ತೆ. ನಮ್ಮ ಖರ್ಚೆ 1 ಲಕ್ಷ ಆದಂಥ ಸಂದರ್ಭದಲ್ಲಿ ನಮಗೆ ಅದರಿಂದ ಲಾಭವನ್ನು ನಿರೀಕ್ಷೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಎಕರೆಗೆ ಫಸಲನ್ನು 40-50 ಚೀಲ ಕೊಯ್ದಾಗ ಮಾತ್ರ ನಾವು ಅದರಲ್ಲಿ ಹೆಚ್ಚಿನ ಅಲ್ಲ ಒಂದು ಲಾಭವನ್ನು ಪಡೆಯಕ್ಕೆ ಸಾಧ್ಯ ಇದೆ.
1: ಸರ್, ಈಗ ಒಂದ್ ಸರ್ತಿ ಫಸಲ್ ಬಂತು, ಕುಯ್ದ್ರಿ, ಆಮೇಲೆ ಏನೇನಿರುತ್ತೆ?
0: ಕೊಯ್ದ ನಂತರ ಗಿಡದ ಪ್ರೂನಿಂಗ್ ಮಾಡ್ಲಿಕ್ಕೆ ಇರ್ತದೆ, ನೀರು ಕೊಡಬೇಕಾಗತ್ತೆ, ಗೊಬ್ಬರವನ್ನ ಕೊಡಬೇಕಾಗತ್ತೆ, ಇನ್ನಿತರ ಕೆಲಸಗಳು ನಡೀತಾ ಇದೆ.
1: ಕಾಫಿ ಹಣ್ಣು ಕೊಯ್ದ ಮೇಲೆ ಅದನ್ನ ಒಣಗಿಸಕ್ಕೆ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಬೇಕಾಗುತ್ತೆ.
0: ಹೌದು, ನಾವೀಗ ಸಾಧಾರಣವಾಗಿ ಕಾಫಿ ಯಾರು ಬೆಳೀತಾರೆ, ಬೆಳೆಯವರಿಗೆ ಕಾಫಿ ಕಣವನ್ನ ಮಾಡ್ಕೊಂಡಿರ್ಬೇಕಾಗತ್ತೆ. ಈಗ 1 ಎಕರೆ ಕಾಫಿಯನ್ನು ಯಾರು ಬೆಳೀತಾ ಇದ್ದಾರೆ ಅವರು ಹೆಚ್ಚು ಕಮ್ಮಿ 3,000-4,000 ಸ್ಕ್ವೇರ್ ಫೀಟ್ ಅಷ್ಟು ಒಂದು ಕಣಗಳನ್ನ ಮಾಡಬೇಕಾಗತ್ತೆ. ಅದು ವ್ಯವಸ್ಥಿತವಾಗಿ ಇರಬೇಕಾಗತ್ತೆ. ಮೊದಲೆಲ್ಲ ಏನಾಗ್ತಿತ್ತಂದ್ರೆ ಮಣ್ಣಿನ ಕಣದಲ್ಲಿ ನಾವು ಕಾಫಿಯನ್ನು ಒಣಗಿಸ್ತಿದ್ವು, ಈಗ ಏನಾಯ್ತು ಕಾರಣಾಂತರದಿಂದ ಕಳವನ್ನು ಸ್ವಲ್ಪ ಉತ್ತಮ ರೀತಿಯಲ್ಲಿ ಮಾಡ್ಕೊಂಡಿದ್ದೇವೆ. ಇಲ್ಲದ್ರೆ ಪ್ಲಾಸ್ಟಿಕ್ ತಾಟುಗಳನ್ನು ಉಪಯೋಗಿಸ್ಕೊಂಡು ಅದರಲ್ಲಿ ಕಾಫಿಯನ್ನು ಒಣಗಿಸ್ತೇವೆ. ಕಾಫಿಯ ಗುಣಮಟ್ಟವನ್ನು ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಮೊದಲು ಹಾಗೆ ನಡೀತಿತ್ತಿಲ್ಲ, ಈಗ ಕಾಫಿಯ ಗುಣಮಟ್ಟ ಇದ್ರೆ ಮಾತ್ರ ಅದನ್ನು ಮಾರ್ಕೆಟ್ಲಿ ನಮಗೆ ಮಾರಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಉತ್ತಮ ಕ್ವಾಲಿಟಿಯ ಕಾಫಿಯನ್ನು ನಾವು ಬೆಳೆಯೋದು ಹೌದು, ಮತ್ತೆ ಅದನ್ನು ಲಾಸ್ಟಿಗೆ ಒಣಗಿಸೋ ರೀತಿಯಲ್ಲಿ ಸಹ ಉತ್ತಮವಾಗಿ ಒಣಗಿಸಬೇಕಾಗತ್ತೆ.
1: ಉತ್ತಮವಾಗಿ ಒಣಗಿಸೋದಂದ್ರೆ
0: ಉತ್ತಮ ಅಂತಂದ್ರೆ ಅದನ್ನ ಈಗ ಒಳ್ಳೆ ಕಣದಲ್ಲಿ ಒಣಗಿಸಬೇಕು. ಮತ್ತೆ ಈಗ ಮೊದಲನೇ ಆಗ್ತಿದ್ದು ಕಾಫಿಯನ್ನು ತಂದು ನಾವು ಗುಡ್ಡೆ ಹಾಕಿ 2 ದಿವಸ ಅಥವಾ 3 ದಿವಸ ನಂತರ ಹರಡುತ್ತಿದ್ದೆವು ಬಿಸಿಲಿಗೆ. ಈಗ ಆ ತರ ಮಾಡಿದ್ರೆ ಸಾಧ್ಯ ಇಲ್ಲ. ಇವತ್ತು ಕೊಯ್ದ ಕಾಫಿಯನ್ನ ನಾಳೆ ನಾವು ಹರಡಬೇಕು, ಆಗ ಕಾಫಿಯನ್ನು ಕ್ವಾಲಿಟಿಯಾಗಿ ಇಲ್ಲ. ಹೌದು, ಫಂಗಸ್ ಬರುತ್ತೆ, ಅದು ಗುಣಮಟ್ಟವನ್ನು ಹಾಳು ಮಾಡ್ತದೆ ಅದು. ಹಾಗಾಗಿ ನಾವು ಅದನ್ನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ. ಅಲ್ಲಿಂದ ಅದನ್ನು ಬಿಸಿಲಿಗೆ ಸರಿಯಾಗಿ, ಕೆಲವು ಸಲ ಫೆಬ್ರವರಿಲಿ ಬಿಸಿಲು ಕಮ್ಮಿ ಇರುತ್ತೆ, ಮಾರ್ಚ್ ಬಂದಾಗ ಬಿಸಿಲು ಜಾಸ್ತಿ ಇರುತ್ತೆ, ಆಗ ಬಿಸಿಲು ನೋಡಿಕೊಂಡು 6-8 ಅಥವಾ 9 ಬಿಸಿಲಲ್ಲಿ ಕಾಫಿಯನ್ನು ತೆಗಿಬೇಕಾಗತ್ತೆ. ತೆಗುವ ಸಂದರ್ಭದಲ್ಲಿ ಒಂದು ಬುಷಲ್ ಕಾಫಿ 17-17.5 ಕೆಜಿ ತೂಕ ಇರಬೇಕಾಗತ್ತೆ. ಅದನ್ನು ತೆಗೆದು ನಂತರ ಆ ಸಮಯದಲ್ಲಿ ಮಾರಾಟ ಮಾಡಬಹುದು ಅಥವಾ ನಾವು ಗೋಡನ್ನು ಸಂಗ್ರಹಣೆ ಮಾಡಿದ್ರೆ ಸಂಗ್ರಹಣೆ ಮಾಡಬಹುದು. ಹಾಗಾಗಿ
1: ಮಾರುಕಟ್ಟೆ ಹೇಗೆ ಈಗ? 1 ವರ್ಷ ಅದಕ್ಕೆ ಕಷ್ಟಪಟ್ಟಿರ್ತೀರಾ? ಒಂದ್ ಸರ್ತಿ ಚೆನ್ನಾಗಿ ಬಂತು ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಬರದೇ ಇದ್ರೆ ಅದು ಬೇರೆ ಸಂಕಟ. ಚೆನ್ನಾಗಿ ಬಂದ ಮೇಲೆ ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ, ಹೇಗೆ ಮಾಡ್ಕೊಳ್ತೀವಿ?
0: ಮಾರುಕಟ್ಟೆ ವ್ಯವಸ್ಥೆ ತುಂಬಾ ಕಷ್ಟ ಇದೆ ಮೇಡಮ್, ಅಷ್ಟು ಸುಲಭ ಇಲ್ಲ. ಮೊದಲು ಹೇಗಾಗಿತ್ತು ಅಂತ ಹೇಳಿದ್ರೆ, ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಬೆಲೆ ಇದೆ ಆ ಬೆಲೆಗೆ 1 ಚೀಲ ಕಾಫಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಈಗ ಹಾಗೆ ಇಲ್ಲ. ಈಗ ಹೇಗಾಗಿದೆ ಅಂತ, 1 ಚೀಲ ಕಾಫಿಯನ್ನ ಔಟರ್ ನೋಡಿದ ನಂತರ ಇವತ್ತು ಟ್ರೇಡರ್ಸ್ ಏನಿದ್ರೆ ಅದನ್ನ ತಗೊಂಡು ಹೋಗ್ತಾರೆ. ಔಟರ್ ಅಂತ ಹೇಳಿದ್ರೆ 1 50 ಕೆಜಿ ಚೆರಿ ಚೀಲವನ್ನ ಬೇಳೆ ಮಾಡಿದಾಗ ಅಥವಾ ಹಲ್ ಮಾಡಿದಾಗ ಅದರಲ್ಲಿ ಎಷ್ಟು ಕೆಜಿ ಬೇಳೆ ಬರುತ್ತೆ ಅಂತ ಹೇಳಿದ್ರ ಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಬೆಲೆ ನಿಗದಿ ಆಗುತ್ತೆ. ಹೆಚ್ಚು ಕಮ್ಮಿ 1 ಚೀಲದಲ್ಲಿ 25 ಕೆಜಿ ಬೇಳೆ ಬಂತಂದ್ರೆ 25 ಕೆಜಿ ಏನು ಮಾರ್ಕೆಟ್ ಇದೆ ಆ ಮಾರ್ಕೆಟ್ ಸಿಗುತ್ತೆ. ಅದರಲ್ಲಿ ಏನಾಗುತ್ತೆ, ಕೆಲವು ಸಲ ಔಟರ್ ನೋಡೋದ್ರಲ್ಲಿ ವ್ಯತ್ಯಾಸಗಳಾದಾಗ ಸಣ್ಣ ಬೆಳೆಗಾರರು ಅಥವಾ ಮಧ್ಯಮ ಬೆಳೆಗಾರರು ನಷ್ಟವನ್ನು ಅನುಭವಿಸುವಂತ ಪರಿಸ್ಥಿತಿ ಇದೆ. ಈಗ ಔಟರ್ ನೋಡುವಾಗ ಹೇಗಾಗುತ್ತೆ ಅಂತ, 100 ಚೀಲ ಕಾಫಿಯನ್ನು ನಾವು ಮಾರುಕಟ್ಟೆಗೆ ಕೊಡಬೇಕು ಅಂತಾದಾಗ ಅವರು 100 ಚೀಲದಲ್ಲಿ 100 ಗ್ರಾಮ್ಸನ್ನು ಸ್ಯಾಂಪಲ್ ತೆಗೆದು ಅದರಲ್ಲಿ ಬರುವಂತದನ್ನ ಔಟರ್ ಅಂತ ಹೇಳಿ ಏನು ನಿಗದಿ ಮಾಡ್ತಾರೆ, ಅದು ಆಗಬಾರದು. ಸಾಧಾರಣವಾಗಿ 100 ಚೀಲ ಮಾಡಿದಾಗ 2 ಕೆಜಿ ಔಟರ್ನ ನೋಡಬೇಕಾಗತ್ತೆ. 2 ಕೆಜಿ ಔಟರ್ನ ನೋಡಿದಾಗ ಅದರಲ್ಲಿ ನಮಗೆ ಹೆಚ್ಚಿನ ಒಂದು ಪರ್ಸೆಂಟೇಜ್ ಬರುತ್ತೆ. ಒಂದು ವೇಳೆ 25.5 ಅಥವಾ 6 ಬರುವ ಚಾನ್ಸ್ ಇರ್ತದೆ. ಕೆಲವು ಸಲ ಔಟರ್ ಅಂದ್ರೆ 50 ಕೆಜಿ ಚೀಲದಲ್ಲಿ ನಾವು ಬೇಳೆ ಮಾಡಿದಾಗ 50 ಕೆಜಿಯನ್ನ 25 ಅಥವಾ 26-27 ಕೆಜಿ ವರೆಗೆ ಬೇಳೆ ಬರಬೇಕು. ಇದೇನಾಗುತ್ತೆ, ಕೆಲವು ಸಲ ಕಾರಣಾಂತರದಿಂದ ನಾವು ಸ್ಯಾಂಪಲ್ ನಮ್ಮನ್ನು ಮಾಡಿದಾಗ ಅದರಲ್ಲಿ ಮಿಷನ್ಲಿ ಬಾಕಿ ಆಗೋದಾಗಲಿ ಅಥವಾ ತೂಕದಲ್ಲಿ ವ್ಯತ್ಯಾಸ ಆಗೋದಾಗಲಿ ಹಾಗಿದ್ದಾಗ ಔಟರ್ನ್ ಬರೋದು ತುಂಬಾ ಕಮ್ಮಿ ಆಗುತ್ತೆ. ಹಂಗಾಗಿ ಅದು ಸಾಮಾನ್ಯ ರೈತರಿಗೆ ತುಂಬಾ ನಷ್ಟನ ಅನುಭವಿಸ್ತಿದ್ದಾರೆ ಎಲ್ಲರೂ. ಅದು ಅಷ್ಟು ಗೊತ್ತಾಗೋದಿಲ್ಲ, ಆ ಟೆಕ್ನಿಕ್ನ ನಾವು ಯಾರು ಅಬ್ಸರ್ವ್ ಮಾಡಕ್ಕೆ ಹೋಗೋದಿಲ್ಲ. ನಾವು ಒಂದು ಟೆಕ್ನಿಕ್ ಕಲಿತಾಗ ವ್ಯಾಪಾರಿಗಳು, ಎಲ್ಲ ವ್ಯಾಪಾರಿ ಅಂತ ನಾನು ಹೇಳಲ್ಲ, ಕೆಲವು ವ್ಯಾಪಾರಿ ಇನ್ನೊಂದು ಟೆಕ್ನಿಕ್ ಕಲ್ತ್ಕೊಂಡು ಬಂದಿರ್ತಾರೆ. ಹಾಗಾಗಿ ಎಷ್ಟು ಜಾಗರೂಕರಾಗಿ ಇದ್ದರೆ ಸಹ ಪಾಪ ಬೆಳೆಗಾರರು ನಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕಾಗಿ ಸ್ವಲ್ಪ ಅದೇ ಈಗ ಕೆಲವು ಸಂಘಗಳು ಅಥವಾ ಸೊಸೈಟಿಗಳು ಏನಿದ್ದಾವೆ ಅಥವಾ ಸರ್ಕಾರವು ಅದರ ಬಗ್ಗೆ ಏನಾದರೂ ಸ್ವಲ್ಪ ಕಾಳಜಿಯನ್ನು ವಹಿಸಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ಟರೆ ಭಾರಿ ಉತ್ತಮ ಅಂತ ಅನಿಸುತ್ತೆ.
1: ಕಾಫಿ ಬೆಳೆಗಾರರದ್ದು ಸೊಸೈಟಿಗಳು ಎಲ್ಲ ಇಲ್ವಾ?
0: ಕಾಫಿ ಬೆಳೆಗಾರರ ಸೊಸೈಟಿ ಇತ್ತು.

0: ಕಾರಣಾಂತರದಿಂದ ಅದು ಆಗ ಒಂದು ಹಿಂದೆ ಮಾಡ್ತಿದ್ದ ಕೆಲಸವನ್ನು ಈಗ ಮಾಡ್ತಾ ಇಲ್ಲ, ಮುಂದೆ ಅದು ಆ ಕೆಲಸವನ್ನು ನಿಗದಿ ಮಾಡಬೇಕು ಅಂತೇಳಿ ಅಂದಾಜು ಮಾಡ್ತಿದ್ದೇನೆ.
1: ಒಟ್ಟಾರೆ ಈಗ ಒಂದು ವರ್ಷದ ಬೆಳೆ ಕಾಫಿ ಏನಿದೆ, ರೈತರಿಗೆ ಹವಾಮಾನ ವೈಪರೀತ್ಯ ಇರ್ಬೋದು, ಏನೇ ಇರಲಿ, ಒಂದು ಬೆಳೆ ತೆಗಿಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಕಷ್ಟಪಟ್ಟ ಮೇಲೆ ಭೂಮಿ ತಾಯಿ ಫಸಲು ಕೊಟ್ಟ ಮೇಲೆ, ಆ ಫಸಲು ಬಂದ ಮೇಲೆ ಮಾರ್ಕೆಟ್ಗೆ ತಗೊಂಡು ಹೋಗೋ ಕೆಲಸ ಇದೆಯಲ್ಲ, ಅದು ತುಂಬ ಕಷ್ಟದ ಅಂತ ಅನಿಸುತ್ತೆ ಅಲ್ವಾ. ಈಗ ನಿಸರ್ಗನ ಯಾರು ದೂಷಣೆ ಮಾಡೋಕ್ಕಾಗಲ್ಲ, ದೂರಕ್ಕಾಗಲ್ಲ. ಮಳೆ ಬಂದಿಲ್ಲ ಅಂದರೆ ಇನ್ನೇನೋ ವ್ಯವಸ್ಥೆ ಮಾಡ್ಕೋತೀರಾ. ಆಮೇಲೆ ನಿಮಗೆ ಅದು ಕಾಫಿ ಹೂ ಬಿಡುವಾಗ ಮಳೆ ಬಂದಿಲ್ಲ ಅಂದರೆ ಅದಕ್ಕೂ ಬೇರೆ ವ್ಯವಸ್ಥೆ ಮಾಡ್ಕೋತೀರಾ, ನೆರಳಿನ ವ್ಯವಸ್ಥೆ ಮಾಡ್ಕೋತೀರಾ. ನೈಸರ್ಗಿಕ ಬದಲಾವಣೆಗಳಿಗೆ ನಾವು ಏನು ಮಾಡೋಕ್ಕಾಗಲ್ಲ, ಆದರೆ ಬೆಳೆ ಬಂದ ನಂತರ ನೀವು ಬೆಲೆ ಸಿಕ್ಕಿಲ್ಲ ಅಂದರೆ ಬೇಜಾರಾಗುತ್ತೆ.
0: ಈಗ ಬೇರೆ ದೇಶಗಳಲ್ಲಿ ಬ್ರೆಜಿಲ್ ಆಗಲಿ ವಿಯೆಟ್ನಾಂ ಆಗಲಿ ಕೆಲವು ದೇಶಗಳಲ್ಲಿ ಏನು ಮಾಡ್ತಾರೆ, ಸರ್ಕಾರವೇ ಬೆಳೆಗಾರರಿಂದ ಕಾಫಿಯನ್ನು ತೆಗೆದು ಇಟ್ಟುಕೊಂಡು ನಂತರ ಮಾರುಕಟ್ಟೆಗೆ ರೇಟ್ ಇರುವಾಗ ಬಿಡುಗಡೆ ಮಾಡ್ತಾರೆ. ಆ ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಆಗಬೇಕು ಅಂತ ಹೇಳೋದು ಎಲ್ಲ ಬೆಳೆಗಾರರ ಒತ್ತಾಯ.
1: ಒತ್ತಾಯ ನಿಮ್ಮ ಒತ್ತಾಯ ನಮ್ಮ ಸದಾಶಯ ಕೂಡ ಹೌದು. ಬೆಳೆದವರಿಗೆ ನ್ಯಾಯಯುತ ಬೆಲೆ ಸಿಗಲಿ, ಆ ಥರದ ವ್ಯವಸ್ಥೆ ನಮ್ಮಲ್ಲೂ ಸಹ ಆಗಲಿ ಅನ್ನುವಂತಹ ಸದಾಶಯದೊಂದಿಗೆ ಇದುವರೆಗೆ ಕಾಫಿ ಬೆಳೆಗಾರರಾಗಿ ನಿಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
2: ಇದುವರೆಗೆ ಕಾಫಿ ಕೃಷಿ ಅನುಭವಗಳನ್ನು ಕುರಿತು ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಮಕ್ಕಿ ಮನೆ ಸುಧೀರ್ ಕುಮಾರ್ ಎಂಎಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಸುಜಾತಾ ಎಫ್ ತಳವಾರ್.
3: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಯಿಂದ 24,500 ರೂಪಾಯಿಗಳು, ಅರೇಬಿಕಾ ಚೆರಿ 12,400 ರೂಪಾಯಿಯಿಂದ 13,800 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರಿ 10,000 ರೂಪಾಯಿಯಿಂದ 10,800 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ.
4: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ, ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
5: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
4: ಅದು ಹೇಗೆ?
5: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ.
6: ಇದು ಯಾರ ನಂಬರ್?
5: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
4: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
5: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ, ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ.
6: ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
5: ಯಾವ ಖರ್ಚು ಇಲ್ಲ, ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ, ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್.
2: ಇದುವರೆಗೆ ಕೃಷಿ ರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ. ರಾಜು ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಆಫೀಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. ಆರ್ಬಿಐ ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಶ್ರೋತೃಗಳೇ ಗಮನಿಸಿ, ನಾಳೆ ಸಂಜೆ 6:50 ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 08272228558. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಿಧನ ಸುದ್ದಿ. ಕೋಟೂರು ಗ್ರಾಮ ಹತ್ರ ನಿವಾಸಿ ಕಾಟಿಮಾಡ ಮಣಿ ನಂಜಪ್ಪ ಅಯ್ಯಂಗ ಇಂದು ಮರಣಪಟ್ಟಿದ್ದು, ಅಜಿತ್ರ ಅಪ್ಪ ಕಾಟಿಮಾಡ ಮಣಿ ನಂಜಪ್ಪ ಅಯ್ಯಂಗಡ ಕಿರಿಕಾರ್ಯ ನಾಳೆ ಪೂಲಕ 11 ಗಂಟೆಗೆ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

0: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ.
1: ಜಲವನ್ನು ದೇವರೆಂದು ಪೂಜಿಸುವ ನಾಡು ನಮ್ಮದು. ಜಲಮೂಲಗಳನ್ನು ಮಲಿನವಾಗದಂತೆ ನೋಡಿಕೊಳ್ಳೋಣ, ನೀರನ್ನು ಹಿತವಾಗಿ ಮಿತವಾಗಿ ಬಳಸೋಣ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಸಮಾಜ ಸೇವಕರು ಉದ್ಯಮಿಗಳು ಆಗಿರುವ ಎಡಿಕೇರಿ ಪ್ರಸನ್ನ.
2: ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಗೋಣಿಕೊಪ್ಪ ಸೆಸ್ಕ್ ಉಪವಿಭಾಗದ ಕಚೇರಿಯಲ್ಲಿ ಇಂದು ಪಿಎಂ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಡಿಲಿ ಸೇವಾ ಸೇತು ಅಭಿಯಾನಕ್ಕೆ ಚಾಲನೆ ಸಿಕ್ಕಿತು. ಕಾರ್ಯಕ್ರಮದ ಶುರುವಿನ ದಿನ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಕುಮಾರಿ ಸಂಜನಾ ಅವು ಅಭಿಯಾನನ ಉದ್ಘಾಟನೆ ಮಾಡಿದೋ. ಈ ಕಾರ್ ಬರಲಿ ಸುಮಾರು 8 ಅಧಿಕೃತ ಸೌರ ಮೇಲ್ಛಾವಣಿ ಮಾರಾಟಗಾರರು ಭಾಗವಹಿಸಿದೋ. ಹಂಗೆ ಸುಮಾರು ಗ್ರಾಹಕರು ಸಾರ್ವಜನಿಕರು ಕೂಡಿಯಾಡಿ ಯೋಜನೆ ಬಗ್ಗೆ ಮಾಹಿತಿ ಪಡೆದೋ. ಈ ಅಭಿಯಾನದ ಉದ್ದೇಶ ಪಿಎಂ ಸೂರ್ಯಘರ್ ಯೋಜನೆ ಜಾಸ್ತಿ ಗ್ರಾಹಕರಿಗೆ ತಲುಪುದು. ಹಂಗೆ ಮನೆಗಳ ಮೇಲ್ಛಾವಣಿಲಿ ಸೌರ ವಿದ್ಯುತ್ ಘಟಕ ಅಳವಡಿಸಿಕೆ ಸಾರ್ವಜನಿಕರಿಗೆ ಪ್ರೋತ್ಸಾಹ ಕೊಡುದು ಈ ಕಾರ್ಯಕ್ರಮ. ಇಂದಿಂದ ಅಂದರೆ 13/10/2026 ನಾಡ್ದು 15/11/2026 ಮುಟ್ಟ ಗೋಣಿಕೊಪ್ಪ ಸೆಸ್ಕ್ ಉಪವಿಭಾಗದ ಕಚೇರಿಲಿ ಹೊತ್ತಾರೆ 10:30 ಹಿಂಬೊತ್ತು 5:30 ಮುಟ್ಟ ನಡೆದದೆ. ಈ ಹೊತ್ತುಲಿ ಕೊಡಗು ಜಿಲ್ಲೆನ ಕಾಫಿ ಬೆಳೆಗಾರರಿಗೆ ವಿದ್ಯುತ್ ದರ ವರ್ಗದಡಿ ಸರ್ಕಾರದ ಸಿಕ್ಕುವ ಸೌಲಭ್ಯದ ಬಗ್ಗೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಸತೀಶ್ ಎಸ್ಎಸ್ ಅವು ಮಾಹಿತಿ ನೀಡಿದೋ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಗೋಣಿಕೊಪ್ಪ ಉಪವಿಭಾಗದ ಕಚೇರಿನ ಸಂಪರ್ಕಿಸಕ್ಕಂತ ಕೇಳಿಕೊಂಡಳು. ಕೊಡಗು ಜಿಲ್ಲೆನ ಮಡಿಕೇರಿ ತಾಲೂಕಿನ ಭಾಗಮಂಡಲ ಅವ್ವಾ ಕಾವೇರಿಲಿ ಅಕ್ಟೋಬರ್ 17 ಇರುಳು 7:50 ಅವ್ವಾ ಕಾವೇರಿಯ ತೀರ್ಥೋದ್ಭವ ನಡೆದದೆ. ಸಾರ್ವಜನಿಕ ಹಿತಾಸಕ್ತಿನ ಕಾಪಾಡಿಕೊಂಬಕ್ಕೆ ಅಕ್ಟೋಬರ್ 17 ಹೊತ್ತಾರೆ 6 ಅಂದೇ ದಿನ ಇರುಳು 12 ಮುಟ್ಟ ಭಾಗಮಂಡಲ ಪೊಲೀಸ್ ಠಾಣಾ ವ್ಯಾಪ್ತಿಲಿ 20 ಕಿಲೋಮೀಟರ್ ವ್ಯಾಪ್ತಿಲಿ ಎಲ್ಲಾ ರೀತಿನ ಕಳ್ಳು ಅಂಗಡಿ ಬಾರ್ ಹೋಟೆಲ್ ಮತ್ತೆ ಕ್ಲಬ್ಗಳಲ್ಲಿ ಕಳ್ಳು ಮಾರಾಟನ ಸಂಪೂರ್ಣ ಆಗಿ ನಿಷೇಧಿಸಿಕೆ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಎಸ್ಜಿ ಸೋಮಶೇಖರ್ ಅವು ಆದೇಶ ಹೊರಡಿಸಿಯೋ. ಮಡಿಕೇರಿ ನಗರ ದಸರಾ ಸಮಿತಿ ಬಹುಭಾಷಾ ಕವಿಗೋಷ್ಠಿ ಸಮಿತಿ ಕಡೆಯಿಂದ ಇದೇ ತಿಂಗಳ 15 ಹೊತ್ತಾರೆ 10 ಪ್ಯಾಟಿನ ಗಾಂಧಿ ಭವನಲ್ಲಿ ಬಹುಭಾಷಾ ಕವಿಗೋಷ್ಠಿ ನಡೆದದೆ. 2026-27 ಸಾಲಿನ ಭಾಗಮಂಡಲ ಜೇನುಗಾರಿಕೆ ತರಬೇತಿ ಕೇಂದ್ರದಲ್ಲಿ ರೈತ ಮಕ್ಕಳಿಗೆ 3 ಜೇನುಗಾರಿಕೆ ಕಾರ್ಬಾರ್ ನವೆಂಬರ್ 4 2027 ಫೆಬ್ರವರಿ 3 ಮುಟ್ಟ ಗಂಡು ಜನಕ್ಕೆ ಮಾತ್ರ ತರಬೇತಿ ನಡೆದದೆ. ಖುಷಿಯಿದ್ದ ಅಭ್ಯರ್ಥಿಗ ಅಕ್ಟೋಬರ್ 15 / ಅಕ್ಟೋಬರ್ 25 ಮುಟ್ಟ ಅರ್ಜಿ ಹಾಕಿಕೆ ಅಕ್ಟೋಬರ್ 30 ಕಡೆಯ ದಿನ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ 9848404 ಕರೆ ಮಾಡಿ ಕೇಳಿ ತಿಳ್ಕನಕೃತ ತೋಟಗಾರಿಕಾ ನಿರ್ದೇಶಕರು ತಿಳಿಸಿಯೋಳು. 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಶುರು ಆಗಿದ್ದು ರೈತರು ತಮ್ಮ ಜಮೀನಲ್ಲಿ ಬೆಳೆದ ಬೆಳೆಗಳ ವಿವರಣೆ ಬೆಳೆ ಸಮೀಕ್ಷೆ ತಂತ್ರಾಂಶದ ಮೂಲಕ ದಾಖಲಿಸುವ ಹಂಗೆ ಕೇಳಿಕೊಂಡಳು. ಸರ್ಕಾರ ಬೆಳೆ ಸಮೀಕ್ಷೆ ಮೂಲಕ ರೈತರ ಜಮೀನಲ್ಲಿ ಬೇರೆ ಬೇರೆ ಬೆಳೆಗಳ ವಿಸ್ತೀರ್ಣ ಬೆಳೆ ವಿವರ ಸಹಿತ ಅವಶ್ಯ ಮಾಹಿತಿ ಸಂಗ್ರಹಿಸಕ್ಕೆ ಈ ಸಾಲಿ ರೈತರು ಸ್ವತಃ ಬೆಳೆ ಸಮೀಕ್ಷೆಯಲ್ಲಿ ನೇರ ಆಗಿ ಭಾಗವಹಿಸಿ ಅವಕಾಶ ಕಲ್ಪಿಸಲಾಗುತ್ತು. ಇದರಿಂದ ರೈತರು ತಮ್ಮ ಬೆಳೆಯ ನಿಖರ ಮಾಹಿತಿನ ತಾವೇ ದಾಖಲಿಸಕ್ಕೆ ಬೆಳೆ ಸಮೀಕ್ಷೆ ಆಪ್ ಮೂಲಕ ವಿವರ ದಾಖಲಿಸಕ್ಕೆ ರೈತರು ಬೆಳೆದ ಬೆಳೆಗಳ ಪಹಣಿಲಿ ನಮೂದಿಸಿಕೆ ಅತಿವೃಷ್ಟಿ ಅಲ್ಲರೆ ಅನಾವೃಷ್ಟಿ ಸಮಯದಲ್ಲಿ ಸರ್ಕಾರದಿಂದ ದೊರೆಯುವ ಪರಿಹಾರ ಹಣ ಪಡ್ಕೊಂಬಕ್ಕೆ ಬೆಳೆ ಸಮೀಕ್ಷೆ ಕಡ್ಡಾಯ ಆಗುಟ್ಟು ಎಲ್ಲಾ ರೈತರು ಬೆಳೆ ಸಮೀಕ್ಷೆ ಕಾರ್ಯಕ್ಕೆ ಕೂಡಿಯಾಡುವ ಹಂಗೆ ಸೋಮರಪೇಟೆ ಕೃಷಿ ನಿರ್ದೇಶಕರು ಕೇಳಿಕೊಂಡಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಅಕ್ಟೋಬರ್ 14 ಹೊತ್ತಾರೆ 11 1:00 ಮುಟ್ಟ ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಸಭಾಬಾಡಿಲಿ ಕರ್ನಾಟಕ ಕಾಯ್ದೆ ಅಡಿಲಿ ದೂರು ಅರ್ಜಿ ಹಂಚಕ್ ತುಂಬಿಸಿದ ಮತ್ತೆ ನೋಟರಿಂದ ಅಫಿಡವಿಟ್ ಮಾಡಿದ ಅರ್ಜಿನ ತಕಂಡವೆ. ಸರ್ಕಾರಿ ಕಚೇರಿಲಿ ಸತಾಯಿಸುದು ದುಡ್ಡು ಕೇಳದು ಬೇರೆ ಬೇರೆ ತೊಂದರೆ ತಾಪತ್ರೆ ಇದ್ದರೆ ನಿಗದಿತ ಪತ್ರಲಿ ದೂರು ನೀಡಕ್ ಸಾರ್ವಜನಿಕರು ಈ ಅವಕಾಶನ ಸದುಪಯೋಗ ಪಡ್ಕೊಳ್ಳೋ ಹಂಗೆ ಕರ್ನಾಟಕ ಲೋಕಾಯುಕ್ತ ಅಧೀಕ್ಷಕರು ಕೇಳಿಕೊಂಡಳು. ಕೊಡಗು ಜಿಲ್ಲೆನ ಬೇರೆ ಬೇರೆ ಭಾಗಲಿ ದಸರಾ ಹಬ್ಬದ ಬಗೆಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಮತ್ತೆ ಕಾನೂನು ಸುವ್ಯವಸ್ಥೆನ ಕಾಪಾಡ್ಕೊಂಬಕ್ಕೆ ಅಬಕಾರಿ ಕಾಯ್ದೆ 1965 ಕಲಾಂ 21 ಅಧಿಕಾರದ ಹಂಗೆ ಅಕ್ಟೋಬರ್ 20 ಹೊತ್ತಾರೆ 6 ಇರುಳು 12 ಮುಟ್ಟ ಸುಂಟಿಕೊಪ್ಪ 7 ಹೊಸಕೋಟೆ ಕಂಬಿಬಾನೆ ಕೊಡಗರಹಳ್ಳಿ ಗ್ರಾಮ ಪಂಚಾಯಿತಿಗೆ ಮುಟ್ಟ ಅಕ್ಟೋಬರ್ 21 ಹೊತ್ತಾರೆ 6 ಅಕ್ಟೋಬರ್ 22 ಹಿಂಬೊತ್ತು 6

0: ಮುಟ್ಟ ಮಡಿಕೇರಿ ನಗರ ಠಾಣಾ ಸುತ್ತಮುತ್ತ 5 ಕಿಲೋಮೀಟರ್ ವ್ಯಾಪ್ತಿಲಿ ಸುಂಟಿಕೊಪ್ಪ ಕುಶಾಲನಗರ ಹಂಗೆ ಬೆಟ್ಟಗೇರಿ ಮೂರ್ನಾಡು ನಗರ ವ್ಯಾಪ್ತಿಗೆ ಮುಟ್ಟ ಹಂಗೆ ಅಕ್ಟೋಬರ್ 21ರಂದು ಹೊತ್ತಾರೆ 6 ಗಂಟೆಯಿಂದ ಅಕ್ಟೋಬರ್ 22ರ ಹೊತ್ತಾರೆ 10 ಗಂಟೆಗೆ ಮುಟ್ಟ ಗೋಣಿಕೊಪ್ಪ ಪೇಟೆ ಹಂಗೆ ಅದರ ಸುತ್ತಮುತ್ತ 10 ಕಿಲೋಮೀಟರ್ ವ್ಯಾಪ್ತಿಲಿ ಮತ್ತೆ ಪೊನ್ನಂಪೇಟೆ ತಾಲೂಕಿನಾದ್ಯಂತ ಮತ್ತೆ ವಿರಾಜಪೇಟೆ ಗ್ರಾಮಾಂತರ ಠಾಣಾ ಅಮ್ಮತಿ ಬಿಟ್ಟಂಗಾಲ ಸಿದ್ದಾಪುರ ಠಾಣಾ ವ್ಯಾಪ್ತಿ ಪಾಲಿಬೆಟ್ಟ ವ್ಯಾಪ್ತಿಗೆ ಮುಟ್ಟ ಯಾವುದೇ ರೀತಿಯ ಕಳ್ಳು ಅಂಗಡಿ ಬಾರ್ ಹೋಟೆಲ್ ಕ್ಲಬ್ಗಳಲ್ಲಿ ಕಳ್ಳು ಮಾರಾಟ ಸಂಪೂರ್ಣ ನಿಷೇಧಿಸಲೋತ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಎಸ್ ಜೆ ಸೋಮಶೇಖರ್ ಅವು ಆದೇಶ ಹೊರಡಿಸಿಯಳೋ. ತಲಕಾವೇರಿಯ ಶ್ರೀ ಅವ್ವಾಕಾವೇರಿಯ ದೇವಾಲಯದಲ್ಲಿ ಅಕ್ಟೋಬರ್ 14 ಅಂದರೆ ನಾಳೆ 2 ಗಂಟೆ ಮೇಲೆ ಮನಾರ ಮಾಡುವ ಬಗೆಯಲ್ಲಿ ಶ್ರೀ ತಲಕಾವೇರಿ ದೇವಾಲಯಕ್ಕೆ ಪ್ರವೇಶ ಇರ್ದುಳೆ ಸಾರ್ವಜನಿಕರು ಸಹಕರಿಸುವ ಹಂಗೆ ದೇವಾಲಯದ ಅಧಿಕಾರಿಗ ಕೇಳಿಕೊಂಡಳು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾಟ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
8: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
9: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
9: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
10: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
6: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
12: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
3: ಮಮ್ಮಿ, ನಿಮ್ ಹಳೆ ಚಿನ್ನಾಭರಣಗಳ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ. ನನ್ ಮದ್ವೆಗೂ ಇದೇ ತರ ತಗೊಳ್ವಾ?
4: ನನ್ ಕಾಲದ ಡಿಸೈನ್ಸ್ ನನಗೆ ಹಳೇದನ್ಸುತ್ತೆ ಕಣಮ್ಮ. ನಿಮ್ ಮದ್ವೆಗೆ ಸಾಂಪ್ರದಾಯಿಕ ಶೈಲಿ ಜೊತೆಗೆ ಈಗಿನ ಟ್ರೆಂಡಿ ಲುಕ್ ಇರೋ ಚಿನ್ನಾಭರಣ ಬೇಕು.
3: ಹೌದು, ಇವೆಲ್ಲ ಒಟ್ಟಿಗೆ ಎಲ್ಲಿ ಸಿಗುತ್ತೆ?
4: ನಾನು ಮುಳಿಯಾದಲ್ಲೇ ತಗೊಂಡಿದ್ದು, ಅಲ್ಲೇ ತಗೊಳ್ಳೋಣ. ಅಕ್ಟೋಬರ್ 11 ನವೆಂಬರ್ 11 ಮುಳಿಯಾ ಚಿನ್ನೋತ್ಸವ ಇದೆ. ಈ ಸಲದ ವಿಶೇಷ ಲೋವೆಸ್ಟ್ ಮೇಕಿಂಗ್ ಚಾರ್ಜ್, ಯುನಿಕ್ ಡಿಸೈನ್ಸ್, ಮೇಕಿಂಗ್ ಚಾರ್ಜ್ 6% ಇಂದ ಪ್ರಾರಂಭ.
3: ವಾವ್, ಸೂಪರ್!
4: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
6: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದಲೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ.
5: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
7: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
8: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈ

0: ನೂರು ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ ವೀಕ್ಷಿಸಿ ಪರೀಕ್ಷಿಸಿ ಖರೀದಿಸಿ ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
1: ಸುದ್ದಿ ಸಮಾಚಾರ ಓದಿಯನುಳ್ಳ ಮಾಚಿಮಡ ಹರ್ಷ ದೇವಯ್ಯ. ನಂಗ ತಡಿರ ಆರೋಗ್ಯತ್ನ ಕಾತೋಕು ಹೆಚ್ಚಕ್ಕೆ ಮೆಹನತ್ ವಹಿಸುವ ಅಚ್ಚಿಕೆ ಮೆಹನತ್ನ ಮನುಷ್ಯರ ಆರೋಗ್ಯತ್ನ ಕಾತೋಕು ಇಟ್ಟಕ ಆರೋಗ್ಯ ಉಳ್ಳಂತ ಬದುಕು ನಂಗಡದ ಆಪ ಅಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶಗಳು ವಿರಾಜಪೇಟೆ ಜೆಎಂಎಫ್ಸಿ ನ್ಯಾಯಾಧೀಶಗಳನ್ನ ವಿಶ್ವನಾಥ್ ಅಭಿಪ್ರಾಯಪಟ್ಟತ್ತು. ವಿರಾಜಪೇಟೆ ಕಾವೇರಿ ಕಾಲೇಜ್, ತಾಲೂಕು ಕಾನೂನು ಸೇವಾ ಸಮಿತಿ, ವಿರಾಜಪೇಟೆ ವಕೀಲಂಗಡ ಸಂಘ ಪಿಂಜ, ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆರ ಕೂಡುಕೂಟತೆ ಏರ್ಪಾಡು ಮಾಡಿತಿಂಜ ವಿಶ್ವ ಮಾನಸಿಕ ಆರೋಗ್ಯ ನಾಳು ಕಾರ್ಯಕ್ರಮತ್ನ ಉದ್ಘಾಟನೆ ಮಾಡಿತು ತಕ್ಕ ಬರೆದ ಅವು ಇಕ್ಕತ್ರ ಪೈಪೋಟಿರ ಕಾಲತ್ತು ಮಕ್ಕ ಬದುಕು ಪಿಂಜ ಚಾಕ್ರಿರ ನಡಲು ಒತ್ತಡತ್ತು ಇಪ್ಪದ ಮಾಮೂಲಾಯಿಪೋಯಿತು. ತಡಿರ ಆರೋಗ್ಯತ್ರ ಕೂಟಕ ಮನುಷ್ಯರ ಆರೋಗ್ಯತ್ನ ಕಾತಂಡು ಒತ್ತಡ ತಿಂಜ ಪೊರಮೆ ಬಂತು ಬದುಕು ಪಡಿಕೊಂಡು ಕೆಮ್ಮಿತಕ್ಕ ಅಣ್ಣುಚಿ. ಕಾರ್ಯಕ್ರಮತ್ತು ಸಂಪನ್ಮೂಲ ವ್ಯಕ್ತಿಯಾಯಿತು ಕೂಡಿಯಾಡಿತು ತಕ್ಕ ಬರೆದ ಮನೋವೈದ್ಯಗಳನ್ನ ಡಾಕ್ಟರ್ ಡೆವಿನ್ ಇಂದತ್ರ ಕಾಲತ್ತು ಮಕ್ಕ ಬೋರೆ ಬೋರೆ ಕಾರಣದ ಮಾನಸಿಕ ಆಯ್ತು ತೊಂದರೆ ಕಣ್ಚುನುಳ್ಳದು ಅಧ್ಯಯನುಂಡು ಇಂಥ ಮಕ್ಕಳ ಗುರುತುಚಿಟ್ಟಿತ್ತು ಸಮಯಕ್ಕೆ ಸರಿಯಾಯಿತು ಒತ್ತ ಸಮಾಲೋಚನೆ ಪಿನ ಚಿಕಿತ್ಸನ ಕೊಡ್ತಕ್ಕ ಸಮಸ್ಯೆನ ಪರಿಹಾರ ಮಾಡಿಯೋಲೊಂದು ಅರಿಚಿಟ್ಟತ್ತು. ಕಾಲೇಜಿನ ಪ್ರಿನ್ಸಿಪಲ್ ಡಾಕ್ಟರ್ ವೀಣಾ ಆಯ್ಡ ಕೊರು ಕಾರ್ಯಕ್ರಮ ನಡೆದ ಕಾರ್ಯಕ್ರಮತ್ತು ಖನಪಟ್ಟವು ಕೂಡಿಯಾಡಿತಿಂಜತ್ತು. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಅಡಿಲು ಗೋಣಿಕೊಪ್ಪ ಸೆಸ್ಕ್ ಉಪವಿಭಾಗ ಕಚೇರಿಯ ಆದನಲ್ಲಿ ಏರ್ಪಾಡು ಮಾಡಿತಿಂಜ ಸೇವಾ ಸೇತು ಅಭಿಯಾನಕ್ಕೆ ಇಂದು ಮುಳಿಯಿಟ್ಟತ್ತು. ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಸಂಜನಾ ಉದ್ಘಾಟನೆ ಮಾಡಿದ ಕಾರ್ಯಕ್ರಮಕ್ಕೆ ಕೂಡಿಯಾಡಿದ ಸಾರ್ವಜನಿಕಂಗ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಮಾಹಿತಿನ ಪಡೆದಿತ್ತು. ಈ ಅಭಿಯಾನ ಇದೇ 15 ಪೊಲಕ 10:30 ವೈಪ 5:30 ಗೋಣಿಕೊಪ್ಪ ಉಪವಿಭಾಗ ಕಚೇರಿ ಪರಂಬಲು ನಡಪ. ಸೋಮರಪೇಟೆ ಉಪವಿಭಾಗ ಹತ್ರ ಶಾಂತಳಿ ಪಿಂಜ ಶನಿವಾರ ಸಂತೆ ಶಾಖೆ ವ್ಯಾಪ್ತಿರ ದೊಡ್ಡಮಳತೆ ಪಿಂಜ ಮಣಜೂರು ಫೀಡರ್ ಮಾರ್ಗತ್ ಅವಶ್ಯ ಅನ್ನ ರಿಪೇರಿ ಪಣಿ ನಡೆತುವ ಕುಳ್ಳಂಗಾಯ್ತು. ನಾಳೆ ಪಲಕ 10 25 ಈ ಫೀಡರ್ಗೆ ಕರೆಂಟ್ ನಿಪ್ಪಿಚಿಡುವ ಅನ್ನನಾಯ್ತು. ದೊಡ್ಡಮಳತೆ, ಕಾಗಡಿಕಟ್ಟೆ, ಕೂಗೆಕೋಡಿ, ಗೆಜ್ಜೆಹಣಗೋಡು, ದೊಡ್ಡಹಣಕೋಡು, ಚಿಕ್ಕತೋಳೂರು, ಕಿಬ್ಬೆಟ್ಟ, ಕಾಡುಮನೆ, ಕುವೆಂಪು ಸ್ಕೂಲು, ಶೆಟ್ಟಿಗನಹಳ್ಳಿ, ಅಪ್ಪಶೆಟ್ಟಳ್ಳಿ, ಚಿನ್ನಳ್ಳಿ, ಈಚಲಬೀಡು, ಹೊಸೂರು, ಮಣಜೂರು ಸುತ್ತಮುತ್ತ ನೆರೆತ ಕರೆಂಟ್ ಇಪ್ಪಲೆ ಸಾರ್ವಜನಿಕಂಗ ಸಹಕರಿಸಿಡುವನಕ್ಕೆ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಂಡಿತು. ಶ್ರೀ ತಲಕಾವೇರಿ ತಿರಿಕೆಲು ಮನ್ನಾರ ಕಾರ್ಯ ನಡೆತುವಂಡ ಮಾರಿಪತ್ ನಾಳೆ ಮಜ್ಜನ ದಂಡಗಂಟೆ ರಮೀದ ಸಾರ್ವಜನಿಕಂಗಕ್ಕೂ ಪಿಂಜ ಭಕ್ತಂಗಕ್ಕೂ ತಿರಿಕೆಗೆ ಪ್ರವೇಶ ಇಪ್ಪಲ ಎಂದು ತಿರಿಕೆರ ಕಾರ್ಯನಿರ್ವಾಹಕ ಅಧಿಕಾರಿ ಅರಿಚಿಟ್ಟಿತು. ಕೇಳಿಪೋನ ಮಡಿಕೇರಿ ದಸರಾ ನಮ್ಮೇಲು ಇದೇ 15 ಪಲಕ 10 ಪಲಪಾಜರ ಕವಿಗೋಷ್ಠಿನ ಏರ್ಪಾಡು ಮಾಡಿತು. ಗಾಂಧಿ ಪರಂಬುರ ಕಲಾ ಸಂಭ್ರಮ ವೇದಿಕೆಯಲ್ಲಿ ಕವಿಗೋಷ್ಠಿ ಸಮಿತಿರ ಅಧ್ಯಕ್ಷ ಉಜ್ವಲ್ ರಂಜಿತ್ ಎಂಡ ಕೊರುವ ಕಾರ್ಯಕ್ಕೆ ನಡೆಪ ಕವಿಗೋಷ್ಠಿಯಲ್ಲಿ ಸುಮಾರು 85 ಕವಿಯ ಕೂಡಿಯಾಡುವ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆಯ ಅಧಿಕಾರಿಯ ನಾಳೆ ಪೊಲಕ 11 ಮಧ್ಯಾಹ್ನ 1 ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಸಭಾವಾಡೆಯಲ್ಲಿ ಲೋಕಾಯುಕ್ತ ಕಾಯ್ದೆರಡಿಲು ಪುಕಾರು ಅರ್ಜಿನ ಕೊಡ್ತಿತ್ತು. ದುಂಬು ಚಿಟ್ಟಿತ್ತು ನೋಟರಿಂಜ್ ಅಫಿಡವಿಟ್ ಮಡಚಿಟ್ಟು ಅರ್ಜಿನ ಸ್ವೀಕಾರ ಮಾಡುವ ಅಭಿಯಾನತ್ತು ನಾನು ನಡೆತುವ. ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಕೆಲಸ ಮಾಡಿಕೊಡಬೇಕು ತಡ ಮಾಡುವ ಕೂಡ ನನಗೆ ಅನಾವಶ್ಯ ತೊಂದರೆ ಕೊಡಪಂತ ಅಧಿಕಾರಿಯ ಪಿನ ಸಿಬ್ಬಂದಿಯ ವಿರುದ್ದ ಸಾರ್ವಜನಿಕಂಗ ನಿರ್ಕು ಮಾಡಿದ ಅರ್ಜಿಲು ಪುಕಾರು ಕೊಡ್ತಿತ್ತು. ಅಭಿಯಾನತ್ರ ಪ್ರಯೋಜನ ಪಡೆದವನಕ್ಕೆ ಕರ್ನಾಟಕ ಲೋಕಾಯುಕ್ತತ್ರ ಪೊಲೀಸ್ ಉಪಾಧೀಕ್ಷಕಂಗ ಅರಿಚಿಟ್ಟಿತ್ತು. ವಿರಾಜಪೇಟೆ ಕೊಡವ ಸಮಾಜ ಪಿಂಜ ಅಲ್ಲಿತ್ರ ಲಯನ್ಸ್ ಕ್ಲಬ್ರ ಕೂಡುಕೂಟದ ಹೃದಯ ತಪಾಸಣೆ ಬಣ್ಣ ಶಿಬಿರ ನಾಳೆ ಪಲಕ 10 ಮಜಾನ 3 ವಿರಾಜಪೇಟೆ ಕೊಡವ ಸಮಾಜದ ನಡಪ. ಬೆಂಗಳೂರು ನಾರಾಯಣ ಹೃದಯಾಲಯಕಾರ ನಡೆಸುವ ಈ ಶಿಬಿರತ್ರ ಪ್ರಯೋಜನತ್ ನೈರಾದ್ಯವಳು ಪಡೆದವನಿಗೆ ಪ್ರಕಟಣೆ ಅರಿಚಿಟ್ಟಿತು. ಕೊಡವ ಒಕ್ಕಡೊಕ್ಕಡವಳಲು ಒಗ್ಗಟ್ಟು ಪಿಂಜ ಒತ್ತೊರ್ಮೆನ ಬಲಪಡಿಸುವ ಉದ್ದೇಶತ್ ಹುದಿಕೇರಿ ಅಂಜಿಕೇರಿ ನಾಡು ಕೂಟತ್ರ ಆದನೆಲು ಕೊಡವ ಒಕ್ಕಡೊಕ್ಕಡ ನಡುಲು 7-a-side ಹಾಕಿ ಕಳಿಕೂಟತ್ನ ಏರ್ಪಾಡು ಮಾಡಿತು. ಹುದಿಕೇರಿ ಜನತಾ ಹೈಸ್ಕೂಲ್ ಪರಂಬಲು ಡಿಸೆಂಬರ್ 24 7 ನಡಪ ಈ ಹಾಕಿನ ಮೇಲೆ 100 ಕೊಡವ ತಂಡ ಕೂಡಿಯಾಡುವ ಅವಕಾಶ ಇಪ್ಪ. ಇರಾದೆ ಒಳ್ಳೆ ಒಕ್ಕ ತಂಡ ಪೆದ ನೋಂದಣಿ ಮಾಡಿಯೋಕ್ ನವೆಂಬರ್ 15 ಆಕಿರಿ ನಾಳಾಯ್ತಿಪ್ಪ. ಅವರ ಅರಿವಿಕೆಗೆ 8105-40-7337 ನಂಬರ್ನ ಸಂಪರ್ಕ ಮಾಡಲು. ಕರ್ನಾಟಕ ಅಳತುಕಾರ್ತಿಯರ ಸಂಘತ್ರ ಕೊಡಗು ಜಿಲ್ಲಾ ಶಾಖೆ ಪಿಂಜ ಗೋಣಿಕೊಪ್ಪ ಕಾವೇರಿ ಕಾಲೇಜರ ಕೂಡುಕೂಟತ್ ಪುಸ್ತಕಶ್ರೀ ಪ್ರಶಸ್ತಿ ಕೊಡಪೋ ಪುಸ್ತಕ ವಿಮರ್ಶೆ ಪಿಂಜ ಪಾಠ ಪಾಡುವ ಕಾರ್ಯಕ್ರಮ ನಾಳೆ ಪಲಕ 10 ಗೋಣಿಕೊಪ್ಪ ಕಾವೇರಿ ಕಾಲೇಜ್ ಸಭಾಬಾಡಲು ನಡಪ. ಭಾಗಮಂಡಲ ಪಿಂಜ ತಲಕಾವೇರಿ ಭಾಗತ್ರ ವಿದ್ಯಾರ್ಥಿ ಪಿಂಜ ಸಾರ್ವಜನಿಕಂಗಡ ಅನುಕೂಲಕಾಯಿತು. ಕೆಎಸ್ಆರ್ಟಿಸಿ ಮಡಿಕೇರಿ ಘಟಕತ್ರ ಆದನೆಲ್ಲಿ ಪುದಿಯ ಬಸ್ ಸೇವೆಯನ್ನು ಶುರು ಮಾಡಿತು. ದಿನೋದಿ ಪೊಲಕ 6:30 ಮಡಿಕೇರಿಂಜ ಪೊರಡುವ ಬಸ್ ಪೊಲಕ 8 ಇರುವುದಂಗೆ ತಲಕಾವೇರಿ ಕೆತ್ತುವ. ಈ ಬಸ್ ದಿನಕ್ಕೆ 3 ಕುರಿ ಮಡಿಕೇರಿ ಪಿಂಜ ತಲಕಾವೇರಿ ನಡುವಲು ಸಂಚಾರ ಮಾಡುವ. ಇಲ್ಲಿಗೆ ಬೈಟತ್ರ ಸುದ್ದಿ ಸಮಾಚಾರ ತಂದತ್ತು.
2: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
0: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
3: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz ನಲ್ಲಿ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 7:34 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ಕೇಳುತ್ತೀರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ರಾಷ್ಟೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗ, ಭಾರತ ಪುನರುಚ್ಚಾರ. ನವದೆಹಲಿಯಲ್ಲಿಂದು ಚೆಕ್ ಗಣರಾಜ್ಯದ ಉಪಪ್ರಧಾನಿಯೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಕೇಂದ್ರ ಸಚಿವ ಸ್ಥಾನ, ರಾಜ್ಯಸಭಾ ಸದಸ್ಯತ್ವಕ್ಕೆ ಡಾ ಎಲ್ ಮುರುಗನ್ ರಾಜೀನಾಮೆ. ವಾರ್ತೆಗಳ ವಿವರ. ರಾಷ್ಟೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ. ನಾವೀನ್ಯತೆಯನ್ನು ಪ್ರಾಯೋಗಿಕ ಪರಿಹಾರಗಳಾಗಿ ಪರಿವರ್ತಿಸಲು ವೈಜ್ಞಾನಿಕ ಸಂಸ್ಥೆಗಳು ಮತ್ತು ಸಶಸ್ತ ಪಡೆಗಳ ನಡುವೆ ನಿಕಟ ಸಹಕಾರ ಅಗತ್ಯವಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. ರಾಷ್ಟಪತಿ ಭವನದಲ್ಲಿ ಇಂದು 66ನೇ ರಾಷ್ಟೀಯ ರಕ್ಷಣಾ ಕಾಲೇಜು ಕೋರ್ಸ್ನ ಅಧ್ಯಾಪಕರು ಮತ್ತು ಕೋರ್ಸ್ ಸದಸ್ಯರೊಂದಿಗೆ ಸಂವಾದ ನಡೆಸಿದ ಅವರು, ಭದ್ರತೆ ಮತ್ತು ತಾಂತ್ರಿಕ ಅಂಶಗಳು ವೇಗವಾಗಿ ಬದಲಾಗುತ್ತಿವೆ, ಹೊಸ ಮತ್ತು ಸಂಕೀರ್ಣ ಸವಾಲುಗಳು ಎದುರಾಗುತ್ತಿವೆ ಎಂದು ಹೇಳಿದರು. ಈ ಬೆಳವಣಿಗೆಗಳು ಹೆಚ್ಚಿನ ಸಿದ್ದತೆ, ಕಾರ್ಯತಂತ್ರದ ದೂರದೃಷ್ಟಿ ಮತ್ತು ಬದಲಾಗುತ್ತಿರುವ ಸಂದರ್ಭಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯದ ಅಗತ್ಯವಿದೆ. ಆಧುನಿಕ ಯುದ್ದ ತಂತ್ರಗಳು, ಸೈಬರ್ ಭದ್ರತೆ, ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನಕ್ಕೆ ವಿಸ್ತರಿಸುವುದರಿಂದ ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವ ಕಾರ್ಯವಿಧಾನವು ಹೆಚ್ಚು ಮಹತ್ವದ್ದಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಪ್ರಾಯಪಟ್ಟರು. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿದೆ. ಚೀನಾ ಕಡೆಯಿಂದ ಎಷ್ಟೇ ನಿರಾಕರಣೆಗಳು ಬಂದರೂ ಈ ಸ್ಥಾಪಿತ ಸತ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ಲಡಾಖ್ ಕುರಿತು ಚೀನಾ ಇತ್ತೀಚೆಗೆ ನೀಡಿರುವ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ 28 ಸ್ಥಳಗಳನ್ನು ಸರ್ವೆ ಆಫ್ ಇಂಡಿಯಾದ ಅಧಿಕೃತ ನಕ್ಷೆಯಲ್ಲಿ ಪ್ರಮಾಣಿತ ಸ್ಥಳನಾಮಗಳು ಮತ್ತು ವೈಶಿಷ್ಟ್ಯದ ಹೆಸರುಗಳೊಂದಿಗೆ ಗುರುತಿಸಲಾಗಿದೆ ಎಂದು ಗೃಹ ಸಚಿವಾಲಯದ ಪತ್ರಿಕಾ ಪ್ರಕಟಣೆ ಈಗಾಗಲೇ ಸ್ಪಷ್ಟಪಡಿಸಿದೆ ಎಂದು ಹೇಳಿದರು. ಲಡಾಖ್ ಆಡಳಿತ ಮತ್ತು ಸ್ಥಳೀಯ ಪಾಲುದಾರರೊಂದಿಗೆ ಸಮಾಲೋಚನೆ ನಡೆಸಿ ಈ ಕ್ರಮ ಕೈಗೊಳ್ಳಲಾಗಿದೆ. ಸರ್ವೆ ಆಫ್ ಇಂಡಿಯಾದ ಲಡಾಖ್ ನಕ್ಷೆಯಲ್ಲಿ ಈ ಸ್ಥಳಗಳನ್ನು ಔಪಚಾರಿಕವಾಗಿ ಗುರುತಿಸುವ ಉದ್ದೇಶವು ಅವುಗಳ ನಿಖರವಾದ ಗುರುತಿಸುವಿಕೆ ಹಾಗೂ ಸಾರ್ವಜನಿಕರಲ್ಲಿ ಉತ್ತಮ ಅರಿವು ಮೂಡಿಸಲು ಅನುಕೂಲ ಮಾಡಿಕೊಡುವುದಾಗಿದೆ ಎಂದು ರಣಧೀರ್ ಜೈಸ್ವಾಲ್ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ಇಂದು ಜೆಕ್ ಗಣರಾಜ್ಯದ ಉಪಪ್ರಧಾನಿ ಹಾಗೂ ಕೈಗಾರಿಕಾ ಸಚಿವ ಕರೆಲ್ ಹ್ಯಾವ್ಲಿಸೆಕ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವ ರಾಜನಾಥ್ ಸಿಂಗ್, ಆತ್ಮನಿರ್ಭರ ಭಾರತಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಭಾರತ ಜೆಕ್ ಗಣರಾಜ್ಯ ಜಂಟಿ ರಕ್ಷಣಾ ಸಮಿತಿಯ ಅಡಿಯಲ್ಲಿ ಈ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಉಭಯ ದೇಶಗಳು ಒಪ್ಪಿಕೊಂಡಿವೆ. ಸಭೆಯಲ್ಲಿ ರಕ್ಷಣಾ ಕೈಗಾರಿಕಾ ಸಹಕಾರದ ಸಮಗ್ರ ಆಯಾಮಗಳನ್ನು ಪರಿಶೀಲಿಸಲಾಯಿತು ಎಂದು ತಿಳಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಹಾಗೂ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಅವರು ತಮ್ಮ ಸಚಿವ ಸ್ಥಾನ ಮತ್ತು ರಾಜ್ಯಸಭಾ ಸದಸ್ಯತ್ವ ಎರಡಕ್ಕೂ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದ ಪತ್ರದಲ್ಲಿ ದಿನಗೂಲಿ ಕಾರ್ಮಿಕರ ಮಗನಾಗಿರುವ ತಮಗೆ ಪ್ರಧಾನಿಯವರ ನೇತೃತ್ವದ ಕೇಂದ್ರ ಸಚಿವ ಸಂಪುಟದಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ತಮ್ಮ

ಜೀವನದ ಅತ್ಯಂತ ದೊಡ್ಡ ಸೌಭಾಗ್ಯ ಎಂದು ಡಾ ಮುರುಗನ್ ತಿಳಿಸಿದ್ದಾರೆ. ತಾವು ತಳಮಟ್ಟದ ಕಾರ್ಯಚಟುವಟಿಕೆಗಳಿಗೆ ಮರಳಲು, ಪಕ್ಷದ ಕಾರ್ಯಕರ್ತರೊಂದಿಗೆ ನಿಲ್ಲಲು ಮತ್ತು 2029 ಲೋಕಸಭಾ ಚುನಾವಣೆಗೂ ಮುನ್ನ ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಬಲಪಡಿಸಲು ಪೂರ್ಣ ಸಮಯವನ್ನು ಮೀಸಲಿಡಲು ಬಯಸುವುದಾಗಿ ಅವರು ಹೇಳಿದ್ದಾರೆ. ಮಹಾರಾಷ್ಟದ ರತ್ನಗಿರಿಯಲ್ಲಿ ಇಂದು ಭಾರತೀಯ ಕರಾವಳಿ ರಕ್ಷಣಾ ಪಡೆಗೆ ದೇಶೀಯ ಅತ್ಯಾಧುನಿಕ ಲಘು ಹೆಲಿಕಾಪ್ಟರ್ CG-875 ಸೇರ್ಪಡೆಗೊಂಡಿತು. ಸಾಂಪ್ರದಾಯಿಕ ಜಲಫಿರಂಗಿ ಮೂಲಕ ಈ ಹೆಲಿಕಾಪ್ಟರ್ ಅನ್ನು ಸ್ವಾಗತಿಸಲಾಯಿತು. ಈ ಸೇರ್ಪಡೆಯಿಂದ ಪಶ್ಚಿಮ ಕರಾವಳಿಯಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆಗಳ ಕಾರ್ಯಾಚರಣಾ ಸಾಮರ್ಥ್ಯ

0: ಭಾರತೀಯ ಕರಾವಳಿ ರಕ್ಷಣಾ ಪಡೆಗೆ ದೇಶೀಯ ಅತ್ಯಾಧುನಿಕ ಲಘು ಹೆಲಿಕಾಪ್ಟರ್ CG-875 ಸೇರ್ಪಡೆಗೊಂಡಿತು. ಸಾಂಪ್ರದಾಯಿಕ ಜಲಫಿರಂಗಿ ಮೂಲಕ ಈ ಹೆಲಿಕಾಪ್ಟರ್ ಅನ್ನು ಸ್ವಾಗತಿಸಲಾಯಿತು. ಈ ಸೇರ್ಪಡೆಯಿಂದ ಪಶ್ಚಿಮ ಕರಾವಳಿಯಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆಗಳ ಕಾರ್ಯಾಚರಣಾ ಸಾಮರ್ಥ್ಯ ಗಮನಾರ್ಹವಾಗಿ ವರ್ಧಿಸಲಿದೆ. ಈ ಹೆಲಿಕಾಪ್ಟರ್ ಅತ್ಯಾಧುನಿಕ ರಡಾರ್ ಹೊಂದಿದ್ದು ಅದರ ಎಲೆಕ್ಟ್ರೋ ಆಪ್ಟಿಕಲ್ ಪಾಡ್ ಮತ್ತು ಸ್ವಯಂಚಾಲಿತ ಗುರುತಿನ ವ್ಯವಸ್ಥೆಯ ಮೂಲಕ ದೀರ್ಘ ಶ್ರೇಣಿಯ ಚಿತ್ರ ಸೆರೆಹಿಡಿಯುವಿಕೆ ಮತ್ತು ಗುರುತು ಪತ್ತೆ ಹಚ್ಚುವಿಕೆ ಸಾಮರ್ಥ್ಯಗಳೊಂದಿಗೆ ಸಂಯೋಜಿಸಲ್ಪಟ್ಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಹಾಗೂ ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ದಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.06 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ನಿಲುಗಡೆ ಅವಧಿಯು 2014ರಲ್ಲಿದ್ದ 96 ಗಂಟೆಗಳಿಂದ 2025ರ ವೇಳೆಗೆ ಸುಮಾರು 49 ಗಂಟೆಗಳಿಗೆ ಇಳಿಕೆಯಾಗಿದೆ. ಇಂದು ವಿಶ್ವದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನ ಪಡೆದಿವೆ. ದೇಶದ ಶೇಕಡಾ 95ರಷ್ಟು ವ್ಯಾಪಾರ ಕಡಲ ಮಾರ್ಗದ ಮೂಲಕವೇ ನಡೆಯುತ್ತಿದ್ದು 2014ರಲ್ಲಿ 873.3 ದಶಲಕ್ಷ ಟನ್ಗಳಷ್ಟಿದ್ದ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026ಕ್ಕೆ 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ಭಾರತೀಯ ನೌಕಾಪಡೆ ಮತ್ತು ಸೈಪ್ರಸ್ ನೌಕಾಪಡೆ ನಡುವೆ ಪರಸ್ಪರ ಸಹಕಾರ ನಿಟ್ಟನಲ್ಲಿ ಸೈಪ್ರಸ್ನ ಮಾರಿ ನೌಕಾ ನೆಲೆಯಲ್ಲಿಂದು ಮಾತುಕತೆ ನಡೆಯಿತು. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ನೇತೃತ್ವದ ಭಾರತೀಯ ರಕ್ಷಣಾ ನಿಯೋಗ ಮತ್ತು ಸೈಪ್ರಸ್ ನೌಕಾ ಕಮಾಂಡ್ನ ಕಮಾಂಡರ್ ನಿಕೋಲಾಸ್ ಲುಕಾ ನೇತೃತ್ವದ ನಿಯೋಗಗಳ ನಡುವೆ ಚರ್ಚೆ ನಡೆಯಿತು. ಉಭಯ ದೇಶಗಳ ನೌಕಾಪಡೆಗಳ ನಡುವೆ ಮಾಹಿತಿ ವಿನಿಮಯ, ಕಡಲ ಭದ್ರತೆ, ಶೋಧ ಮತ್ತು ರಕ್ಷಣಾ ಸಮನ್ವಯ, ಜಂಟಿ ತರಬೇತಿ ಸೇರಿದಂತೆ ಪರಸ್ಪರ ಸಹಕಾರ ಬಲಪಡಿಸಲು ಎರಡೂ ಕಡೆಯವರು ಒಪ್ಪಿಕೊಂಡರು. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಿ ಪಡೆಗಳಿಂದ ಮಾನವ ಹಕ್ಕುಗಳ ಉಲ್ಲಂಘನೆ, ಅಪಹರಣ, ಹತ್ಯೆಗಳು ಮತ್ತು ಮಿಲಿಟರಿ ಆಕ್ರಮಣದ ವಿರುದ್ದ ಜರ್ಮನಿಯ ಹ್ಯಾನೋವರ್ನಲ್ಲಿ ಬಲೂಚಿಸ್ತಾನ ರಾಷ್ಟೀಯ ಚಳುವಳಿ ಸಂಘಟನೆ ಪ್ರತಿಭಟನಾ ರ್ಯಾಲಿ ನಡೆಸಿತು. ಸ್ವತಂತ್ರ ತನಿಖೆ ಖಚಿತಪಡಿಸಿಕೊಳ್ಳಲು, ಹೊಣೆಗಾರರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಲು ಮತ್ತು ಬಲೂಚ್ ರಾಷ್ಟದ ಸ್ವಾಯತ್ತ ಹಕ್ಕನ್ನು ಎತ್ತಿಹಿಡಿಯಲು ಅಂತಾರಾಷ್ಟೀಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಪ್ರತಿಭಟನಾಕಾರರು ಅಂತಾರಾಷ್ಟೀಯ ಸಮುದಾಯ ಒತ್ತಾಯಿಸಿದರು. ಬಲೂಚ್ ಪ್ರಾಂತ್ಯದಲ್ಲಿ ಮಿಲಿಟರಿ ವೈಮಾನಿಕ ದಾಳಿಗಳು ಮತ್ತು ಡ್ರೋನ್ ದಾಳಿಗಳಿಂದ ಉಂಟಾದ ಸಾವು ನೋವು ಸೇರಿದಂತೆ ನಾಗರಿಕ ಸಾವುಗಳ ಬಗ್ಗೆ ಸ್ವತಂತ್ರ ತನಿಖೆಗೆ ಪ್ರತಿಭಟನಾಕಾರರು ಆಗ್ರಹಿಸಿದರು. 2027ರಲ್ಲಿ ಭಾರತ ಜಿಡಿಪಿ ಬೆಳವಣಿಗೆ ಶೇಕಡ 7ಕ್ಕೆ ಏರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿ ಪ್ರಕಟಿಸಿರುವ ವರದಿಯನ್ನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಮುಕ್ತ ವ್ಯಾಪಾರ ಒಪ್ಪಂದಗಳು ಜಾಗತಿಕ ಆರ್ಥಿಕ ಚಟುವಟಿಕೆಗಳನ್ನು

0: ಉತ್ತೇಜಿಸುತ್ತಿವೆ ಮತ್ತು ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತಿದೆ ಎಂದು ಹೇಳಿದರು. ಇಂಧನ ಮತ್ತು ಆಹಾರ ಬೆಲೆಗಳ ಏರಿಕೆ ಹಾಗೂ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಯ ನಡುವೆ ಜಾಗತಿಕ ಆರ್ಥಿಕತೆ ಹೆಚ್ಚು ದುರ್ಬಲಗೊಳ್ಳುತ್ತಿದೆ ಎಂಬ ಐಎಂಎಫ್ ಎಚ್ಚರಿಕೆಯ ಹೊರತಾಗಿಯೂ ಭಾರತದ ಬೆಳವಣಿಗೆ ಆಶಾದಾಯಕವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗ, ಭಾರತ ಪುನರುಚ್ಚಾರ. ನವದೆಹಲಿಯಲ್ಲಿ ಇಂದು ಜೆಕ್ ಗಣರಾಜ್ಯದ ಉಪಪ್ರಧಾನಿಯೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಕೇಂದ್ರ ಸಚಿವ ಸ್ಥಾನ ರಾಜ್ಯಸಭಾ ಸದಸ್ಯತ್ವಕ್ಕೆ ಡಾ ಎಲ್ ಮುರುಗನ್ ರಾಜೀನಾಮೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೇ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ, ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?

ಪ್ರೀತಿಯ ಶ್ರೋತೃಗಳೇ, ಪ್ರತಿದಿನ ಬೆಳಗ್ಗೆ 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ರಂಗೀನ್. ಟ್ಯೂನ್ ಮಾಡಿ ಎಫ್ಎಂ 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ರಂಗೀನ್.

ಶ್ರೋತೃಗಳೇ, ಈಗ ಕೆಲವು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಜಿ ಎಸ್ ಶಿವರುದ್ರಪ್ಪ ಅವರ ಕವಿತೆ, ಹಾಡಿದ್ದಾರೆ ಸಿ ಅಶ್ವಥ್.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಮಗ, ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡು ಕುಂತಿಯಲ್ಲ.
2: ಅಯ್ಯೋ ಸುಮ್ಕಿರವು,
1: ಕುಣಿಲಾರ್ದಂಗೆ ನೆಲ ಡೊಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ. ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡು ಕೂತಿದ್ಯಲ್ಲೋ.
2: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
0: ಪ್ರೀತಿಯ ಶ್ರೋತೃಗಳೇ, ನೈದಿಲೆ ಗಾದೆ ಘಮ ಈ ಕಾರ್ಯಕ್ರಮಕ್ಕಾಗಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಈ ಎರಡು ಗಾದೆಗಳ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ಕಿವಿ ಮಾತಾಗಿ ಪತ್ರದಲ್ಲಿ ಬರೆದು ನಿಲಯದ ನಿರ್ದೇಶಕರು ನೈದಿಲೆ ಗಾದೆ ಘಮ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕೊಡಗು ಜಿಲ್ಲೆ ಪಿನ್ಕೋಡ್ ಸಂಖ್ಯೆ 571201.
3: ಚೆಲ್ಲಿದರು ಮಲ್ಲಿಗೆಯ ಬಾಣ ಸುಗರಿ ಮೇಲೆ.
0: ಪತ್ರಗಳು ತಲುಪಲು ಕಡೆಯ ದಿನಾಂಕ 17 ಅಕ್ಟೋಬರ್. ಶ್ರೋತೃಗಳೇ, ಪತ್ರ ಬರೀತಿರಲ್ಲ,
4: ಎಫ್ಎಂ 103.1 MHz ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ ಈಗ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
5: ಆಕಾಶವಾಣಿ ಮಡಿಕೇರಿ

ಗೆಳತಿಯರೆಲ್ಲರಿಗೂ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ನಾಡಹಬ್ಬ ದಸರಾ ವಿಶೇಷ ಹಾಗೂ ನವರಾತ್ರಿ ಉತ್ಸವ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಗೌಡ ಮಹಿಳಾ ಒಕ್ಕೂಟ ಮೂರ್ನಾಡು ಇವರಿಂದ ವಿಶೇಷ ಕಾರ್ಯಕ್ರಮ ದಸರಾ ಮತ್ತು ನವರಾತ್ರಿಯ ವೈವಿಧ್ಯತೆ. ಆಕಾಶವಾಣಿಯ ಆತ್ಮೀಯ ಶ್ರೋತೃ ಮಿತ್ರರೇ, ನವರಾತ್ರಿ ಭಕ್ತಿ, ದಸರೆಯ ವೈಭವ, ಸಂಸ್ಕೃತಿಯ ಸೊಗಡು ಮತ್ತು ವಿಜಯದಶಮಿಯ ಶುಭ ಸಂದೇಶವನ್ನ ಹೊತ್ತು ತಂದಿರುವ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ವಿಶೇಷವಾದ ಸ್ಥಾನವಿದೆ. ಪ್ರತಿಯೊಂದು ಹಬ್ಬವು ಒಂದು ಸಂದೇಶವನ್ನ ಸಾರುತ್ತದೆ. ಅಂತೆಯೇ ನವರಾತ್ರಿ ಮತ್ತು ದಸರಾ ಹಬ್ಬಗಳು ಧರ್ಮದ ವಿಜಯ, ಅಧರ್ಮದ ನಾಶ, ಜ್ಞಾನದ ಬೆಳಕು ಮತ್ತು ಸತ್ಯದ ಗೆಲುವಿನ ಸಂಕೇತವಾಗಿದೆ. ಕರ್ನಾಟಕದ ಸಾಂಸ್ಕೃತಿಕ ವೈಭವವನ್ನು ಇಡೀ ಜಗತ್ತಿಗೆ ಪರಿಚಯಿಸುವ ನಾಡಹಬ್ಬಗಳಲ್ಲಿ ಮುಖ್ಯವಾದದ್ದು ಮೈಸೂರು ದಸರಾ. ಅರಮನೆಯ ವೈಭವ, ಚಾಮುಂಡೇಶ್ವರಿ ದೇವಿಯ ಆರಾಧನೆ, ಸಾಂಪ್ರದಾಯಿಕ ಆಚರಣೆ, ಸಂಗೀತ, ನೃತ್ಯ, ಜನಪದ ಕಲೆಗಳು ಹಾಗೂ ಜಂಬೂ ಸವಾರಿಯ ಅದ್ಭುತ ದೃಶ್ಯಗಳು ಮೈಸೂರು ದಸರೆಯ ವಿಶೇಷ. ಇನ್ನು ಕೊಡಗಿನ ಮಣ್ಣಿನ ಸಂಸ್ಕೃತಿ, ಭಕ್ತಿ, ಜನಪದ ಪರಂಪರೆ ಮತ್ತು ಕಲಾ ವೈಭವವನ್ನ ಒಂದೇ ವೇದಿಕೆಯಲ್ಲಿ ಪರಿಚಯಿಸುವ ವಿಶಿಷ್ಟ ಹಬ್ಬವೇ ಮಡಿಕೇರಿ ದಸರಾ. ಈ ದಸರಾದ ಮುಖ್ಯ ಆಕರ್ಷಣೆ ಕರಗೋತ್ಸವ. ಶಕ್ತಿ ದೇವತೆಗಳ ಪ್ರತಿರೂಪವಾಗಿ ಪೂಜಿಸುವ ಕರಗಗಳು ಕೊಡಗಿನ ಧಾರ್ಮಿಕ ನಂಬಿಕೆ, ಸಂಪ್ರದಾಯ ಮತ್ತು ಜನಪದ ಸಂಸ್ಕೃತಿಯೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ. ಇನ್ನು ಜನಪದ ಸೊಗಡು, ಭಕ್ತಿ, ಸಾಂಸ್ಕೃತಿಕ ವೈವಿಧ್ಯ ಮತ್ತು ಜನರ ಉತ್ಸಾಹವನ್ನ ಒಟ್ಟುಗೂಡಿಸುವ ಪ್ರಮುಖ ಹಬ್ಬ ಗೋಣಿಕೊಪ್ಪ ದಸರಾ. ಗೋಣಿಕೊಪ್ಪ ದಸರಾ ಎಂದಾಕ್ಷಣ ನೆನಪಾಗುವುದು ದೇವಿಯ ಆರಾಧನೆ, ಅಲಂಕೃತ ಮಂಟಪಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜನಪದ ಕಲೆಗಳು ಮತ್ತು ವಿಜೃಂಭಣೆಯಿಂದ ನಡೆಯುವ ಮೆರವಣಿಗೆ.

0: ಇನ್ನು ನವರಾತ್ರಿಯ ವಿಶೇಷತೆ ಬಗ್ಗೆ ಹೇಳೋದಾದರೆ, ಶರತ್ ಋತುವಿನ ಆಗಮನದೊಂದಿಗೆ ನಾಡಿನೆಲ್ಲೆಡೆ ಭಕ್ತಿ, ಸಂಭ್ರಮ ಮತ್ತು ಸಾಂಸ್ಕೃತಿಕ ವೈಭವವನ್ನ ಹೊತ್ತು ತರುವ ಪವಿತ್ರ ಹಬ್ಬವೇ ನವರಾತ್ರಿ. ನವ ಎಂದರೆ 9 ದಿನಗಳ ಕಾಲ ಶಕ್ತಿಯ ವಿವಿಧ ರೂಪಗಳನ್ನು ಆರಾಧಿಸುವ ಮೂಲಕ ಭಕ್ತಿ ಮತ್ತು ಆಧ್ಯಾತ್ಮಿಕತೆಯನ್ನ ಆಚರಿಸಲಾಗುತ್ತದೆ. ಇನ್ನು 9 ದಿನಗಳ ವಿಶೇಷತೆಯನ್ನ ನೋಡುವುದಾದರೆ,
1: ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ, ಆಶ್ವಯುಜ ಮಾಸ ಶುಕ್ಲಪಕ್ಷದ ಪಾಡ್ಯ ದಿನವೇ ನವರಾತ್ರಿಯ ಮೊದಲ ದಿನ. ಈ ದಿನ ದೇವಿಯ ಆರಾಧನೆಯೊಂದಿಗೆ ನವರಾತ್ರಿಗೆ ಶುಭಾರಂಭವಾಗುತ್ತದೆ. ಈ ದಿನ ದುರ್ಗೆಯ ಮೊದಲನೇ ಅವತಾರವಾದ ಶೈಲಪುತ್ರಿ ದೇವಿಯನ್ನು ಆರಾಧಿಸಲಾಗುತ್ತದೆ. ಶೈಲಪುತ್ರಿಯ ಈ ಅವತಾರವು ಅತ್ಯಂತ ಪ್ರಮುಖವಾದುದರಿಂದ ನವರಾತ್ರಿಯ ಮೊದಲ ದಿನ ದೇವಿಯನ್ನು ಭಕ್ತಿಯಿಂದ ಆರಾಧಿಸಲಾಗುತ್ತದೆ. ಪರ್ವತರಾಜ ಹಿಮವಂತನ ಮಗಳಾಗಿ ಜನಿಸಿದ್ದರಿಂದ ಆಕೆಗೆ ಶೈಲಪುತ್ರಿ ಎಂಬ ಹೆಸರು ಬಂದಿದೆ. ಶೈಲ ಎಂದರೆ ಪರ್ವತ, ಪುತ್ರಿ ಎಂದರೆ ಮಗಳು. ಈಕೆ ತನ್ನ ಹಿಂದಿನ ಜನ್ಮದಲ್ಲಿ ದಕ್ಷ ಪ್ರಜಾಪತಿಯ ಮಗಳಾಗಿ ಸತಿದೇವಿಯಾಗಿದ್ದಳು. ತನ್ನ ಪತಿಯಾದ ಭಗವಾನ್ ಶಿವನಿಗೆ ತಂದೆಯ ಮನೆಯ ಯಾಗದಲ್ಲಿ ಆದ ಅವಮಾನವನ್ನು ತಾಳಲಾರದೆ ಯಜ್ಞಕುಂಡಕ್ಕೆ ಧುಮುಕಿ ಆತ್ಮಾಹುತಿ ಮಾಡಿಕೊಂಡಿದ್ದಳು. ನಂತರದ ಜನ್ಮದಲ್ಲಿ ಹಿಮವಂತನ ಮಗಳಾಗಿ ಹುಟ್ಟಿ ಕಠಿಣ ತಪಸ್ಸನ್ನಾಚರಿಸಿ ಮತ್ತೆ ಶಿವನನ್ನೇ ವರಿಸಿದಳು. ದೇವಿಯ ರೂಪ ಅತ್ಯಂತ ಪ್ರಶಾಂತ ಹಾಗೂ ತೇಜಸ್ವಿಯಾಗಿದೆ. ಆಕೆಯ ಬಲಗೈಯಲ್ಲಿ ತ್ರಿಶೂಲ, ಎಡಗೈಯಲ್ಲಿ ಕಮಲದ ಹೂವು ಇದೆ. ದೇವಿಯ ವಾಹನ ವೃಷಭ. ಈ ಕಾರಣದಿಂದ ಆಕೆಯನ್ನು ವೃಷಾರೂಢ ಎಂದು ಕರೆಯುತ್ತಾರೆ. ದೇವಿಯ ಹಣೆಯಲ್ಲಿ ಚಂದ್ರನ ಕಲೆಯಿದ್ದು ಆಕೆಯ ಮೈಕಾಂತಿಯು ಅತ್ಯಂತ ತೇಜಸ್ವಿನಿಂದ ಕೂಡಿರುತ್ತದೆ. ಮೊದಲನೇ ದಿನ ಘಟಸ್ಥಾಪನೆಯೊಂದಿಗೆ ಶೈಲಪುತ್ರಿ ದೇವಿಯ ಪೂಜೆ ಆರಂಭವಾಗುತ್ತದೆ. ಈ ದಿನ ಯೋಗ ಸಾಧಕರು ತಮ್ಮ ಮನಸ್ಸನ್ನು ಮೂಲಾಧಾರ ಚಕ್ರದಲ್ಲಿ ಕೇಂದ್ರೀಕರಿಸಿ ಧ್ಯಾನ ಮಾಡುತ್ತಾರೆ. ವಿಶೇಷ ಬಣ್ಣ ಹಳದಿ ಅಥವಾ ಕಿತ್ತಳೆ. ಈ ಬಣ್ಣವು ಅತ್ಯಂತ ಮಂಗಳಕರವೆಂದು ನಂಬಲಾಗಿದೆ. ಇದು ಚೈತನ್ಯ ಮತ್ತು ಶುಭ ಸೂಚಕವಾಗಿದೆ. ದೇವಿಗೆ ಹಸುವಿನ ಹಾಲಿನಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಶೈಲಪುತ್ರಿ ದೇವಿಯು ಶಕ್ತಿ, ಧೈರ್ಯ, ಸ್ಥಿರತೆ ಮತ್ತು ಶಾಂತಿಯ ಸಂಕೇತಳಾಗಿದ್ದಾಳೆ. ನವರಾತ್ರಿಯ ಮೊದಲನೇ ದಿನದಿಂದಲೇ ಮನಸ್ಸಿನಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡಿ ಒಳ್ಳೆಯ ಚಿಂತನೆ ಮತ್ತು ಸತ್ಕಾರ್ಯಗಳೊಂದಿಗೆ ಬದುಕನ್ನು ಆರಂಭಿಸಬೇಕೆಂಬ ಸಂದೇಶವನ್ನು ಈ ದಿನ ನೀಡುತ್ತದೆ. ನವರಾತ್ರಿಯಲ್ಲಿ 1000 ಪಟ್ಟು ಚೈತನ್ಯ ಭೂಮಿಯ ಮೇಲೆ ಪ್ರಕ್ಷೇಪಣೆಯಾಗುವುದರಿಂದ ನಾವೆಲ್ಲರೂ ಶ್ರೀ ದುರ್ಗಾದೇವಿಯ ನಾಮಜಪವನ್ನು ಮಾಡುವ ಮೂಲಕ ದೇವಿ ಕೃಪೆಗೆ ಪಾತ್ರರಾಗೋಣ. ಶ್ರೀ ದುರ್ಗಾದೇವಿಯೈ ನಮಃ.

0: ನವರಾತ್ರಿ ಎರಡನೇ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸಲಾಗುತ್ತದೆ. ಬ್ರಹ್ಮಚಾರಿಣಿ ಎಂದರೆ ತಪಸ್ಸು, ಸಮಯ, ಜ್ಞಾನ ಮತ್ತು ದೃಢ ಸಂಕಲ್ಪದ ಪ್ರತೀಕ. ಪಾರ್ವತೀದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಿದ ರೂಪವೇ ಬ್ರಹ್ಮಚಾರಿಣಿ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಈ ದಿನ ದೇವಿಯ ಆರಾಧನೆಯಿಂದ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ, ತಾಳ್ಮೆ ಮತ್ತು ಏಕಾಗ್ರತೆ ದೊರೆಯುತ್ತದೆ ಎಂಬ ಸಂದೇಶವನ್ನು ನೀಡುತ್ತದೆ. ಭಕ್ತಿಯೊಂದಿಗೆ ದೇವಿಯನ್ನು ಸ್ಮರಿಸುತ್ತಾ ನಮ್ಮ ಬದುಕಿನ ಗುರಿಯತ್ತ ಧೈರ್ಯದಿಂದ ಹೆಜ್ಜೆ ಇಡೋಣ.
1: ದುರ್ಗಾ.

0: ಸೋಮೇಶ್ವರಿ.
1: ನವರಾತ್ರಿಯ ಮೂರನೇ ದಿನ ಚಂದ್ರಘಂಟಾ ದೇವಿಯ ಆರಾಧನೆಗೆ ವಿಶೇಷ ಮಹತ್ವವಿದೆ. ದೇವಿಯ ಹಣೆಯ ಮೇಲೆ ಗಂಟೆಯ ಆಕಾರದ ಅರ್ಧಚಂದ್ರ ಇರುವುದರಿಂದ ಆಕೆಗೆ ಚಂದ್ರಘಂಟಾ ಎಂಬ ಹೆಸರು ಬಂದಿದೆ. ಚಂದ್ರಘಂಟಾದೇವಿಯು ಶೌರ್ಯ, ಧೈರ್ಯ, ಶಕ್ತಿ ಮತ್ತು ಶಾಂತಿಯ ಪ್ರತೀಕ. ಈ ದಿನ ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಭಯ, ಆತಂಕ ಮತ್ತು ನಕಾರಾತ್ಮಕ ಚಿಂತನೆಗಳು ದೂರವಾಗಿ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈ ದೇವಿಯ ಆರಾಧನೆಯು ನಮ್ಮಲ್ಲಿ ಧೈರ್ಯ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಲಿ ಎಂದು ಈ ದಿನದ ಆಶಯ.

ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡದೇವಿಯ ಆರಾಧನೆ ನಡೆಯುತ್ತದೆ. ಪುರಾಣಗಳ ಪ್ರಕಾರ ಬ್ರಹ್ಮಾಂಡವು ಅಸ್ತಿತ್ವಕ್ಕೆ ಬರುವ ಮೊದಲು ಎಲ್ಲೆಡೆ ಕತ್ತಲು ಆವರಿಸಿತ್ತು. ದೇವಿಯ ದಿವ್ಯ ನಗುವಿನಿಂದ ಬ್ರಹ್ಮಾಂಡವು ಸೃಷ್ಟಿಯಾಯಿತು ಎಂಬ ನಂಬಿಕೆ ಇರುವುದರಿಂದ ಆಕೆಯನ್ನು ಕೂಷ್ಮಾಂಡ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ದೇವಿಯನ್ನು ಸೃಷ್ಟಿಶಕ್ತಿಯ ಸ್ವರೂಪವೆಂದು ಭಕ್ತರು ಪೂಜಿಸುತ್ತಾರೆ. ಭಕ್ತರ ಬದುಕಿನಲ್ಲಿ ಆರೋಗ್ಯ, ಶಕ್ತಿ, ಸಂತೋಷ ಮತ್ತು ಸಮೃದ್ಧಿಯನ್ನು ತುಂಬಲಿ ಎಂಬುದು ಭಕ್ತರ ಆಶಯ. ಈ ಪವಿತ್ರ ದಿನದಂದು ದೇವಿಯನ್ನು ಭಕ್ತಿಯಿಂದ ಸ್ಮರಿಸಿ ನಮ್ಮ ಬದುಕಿನಲ್ಲೂ ಹೊಸ ಬೆಳಕನ್ನು ಮೂಡಿಸೋಣ.

ನವರಾತ್ರಿ ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನು ಆರಾಧಿಸಲಾಗುತ್ತದೆ. ಸ್ಕಂದ ಮಾತೆ ಎಂದರೆ ಕುಮಾರಸ್ವಾಮಿ ಅಥವಾ ಸ್ಕಂದನ ತಾಯಿ ಎಂಬ ಅರ್ಥ. ಈ ದೇವಿಯನ್ನು ಮಾತೃತ್ವ, ಕರುಣೆ ಮತ್ತು ಶಕ್ತಿಯ ಪ್ರತೀಕವಾಗಿ ಭಕ್ತರು ಪೂಜಿಸುತ್ತಾರೆ. ಸ್ಕಂದ ಮಾತೆಯ ಆರಾಧನೆಯಿಂದ ಮನಸ್ಸಿಗೆ ಶಾಂತಿ, ಧೈರ್ಯ, ಸಂತೋಷ ಮತ್ತು ಆತ್ಮವಿಶ್ವಾಸ ದೊರೆಯುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಮಕ್ಕಳ ಹಾಗೂ ಕುಟುಂಬದ ಒಳಿತಿಗಾಗಿ ಭಕ್ತರು ವಿಶೇಷವಾಗಿ ಪ್ರಾರ್ಥಿಸುತ್ತಾರೆ. ಈ ದಿನ ಸ್ಕಂದ ಮಾತಳಿಗೆ ಬಿಳಿ ಹೂವಿನ ಪೂಜೆ ಮಾಡಿ ದೀಪ ಹಚ್ಚಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ಅಡಚಣೆಗಳು ದೂರವಾಗಿ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ.

ದಸರಾ ಹಬ್ಬದ ಸಂದರ್ಭದಲ್ಲಿ ಇದುವರೆಗೆ ಮಡಿಕೇರಿ ಮೂರ್ನಾಡಿನ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರು ನಡೆಸಿಕೊಟ್ಟ ವಿಶೇಷ ಕಾರ್ಯಕ್ರಮ ವೈವಿಧ್ಯದ ಮೊದಲ ಭಾಗವನ್ನ ಆಲಿಸಿದ್ರಲ್ಲ, ಇದರ ಮುಂದುವರಿದ ಭಾಗವನ್ನ ಮುಂದಿನ ಮಹಿಳಾ ಲೋಕದಲ್ಲಿ ಅಂದ್ರೆ ಇದೇ 20ರಂದು ಮಂಗಳವಾರ ರಾತ್ರಿ ಇದೇ ವೇಳೆಗೆ ಪ್ರಸಾರಿಸ್ತಾರೆ.

ಗೆಳತಿಯರಿ, ಇಲ್ಲಿಗೆ ಇವತ್ತಿನ ಮಹಿಳಾವಾಣಿ ಮುಗಿಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅದುವರೆಗೆ ಎಲ್ರಿಗೂ ನಮಸ್ಕಾರ, ಜೊತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ವಸಂತ ಕಾಲ ಬಂದಾಗ
2: ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು, ತವರಿನ ಸಿರಿಯ ನೆನಪುಗಳ ಮೆಲುಕು, ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು, ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ ಅಕ್ಟೋಬರ್ 17ನೇ ತಾರೀಕು. ಗೆಳತಿಯರೇ, ನಿಮ್ಮ ತವರಿನ ನೆನಪುಗಳನ್ನು ಬರೆದು ಕಳುಹಿಸಲು ಒಂದು ವೇದಿಕೆ, ಅದೇ ಬೆಳ್ಳಿ.

ಗೆಳತಿಯರೇ, ಪತ್ರ ಬರೀತೀರಲ್ಲ? ಶ್ರೋತೃಗಳೇ, ಇಂದು ರಾತ್ರಿ 10 ಗಂಟೆಗೆ ಕಾಡುವ ಹಾಡುಗಳು, ಇದು ಕನ್ನಡ ಹಾಗೂ ಹಿಂದಿಯ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ.

ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ. ಭಾವಲಹರಿ

ಪ್ರೀತಿಯ ಶ್ರೋತೃಗಳೇ, ಪ್ರತಿದಿನ ಬೆಳಗ್ಗೆ 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ರಂಗೀನ್. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ರಂಗೀನ್.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:30:10. ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ ಅರೆ ಭಾಷೆ ಐಸಿರಿ.

0: ಕೇಳುಗ ಬಾಂಧವಕ್ಕೆಲ್ಲ ಇಂದಿನ ಅರೆಭಾಷೆ ಐಸಿರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ದೇವನದಿ ಈ ಕಾವೇರಿ ಈ ವಿಷಯದ ಬಗ್ಗೆ ಮಾತಾಡುವೆ ಉಪನ್ಯಾಸಕರಾದ ಪಟ್ಟಡ ಶಿವಕುಮಾರ್.
1: ಕಾವೇರಿ ಈ ಹೆಸರೇ ಕನ್ನಡ ನಾಡಿನ ಜನರನ್ನ ಪುಳಕಿತಗೊಳಿಸಿದೆ. ಇಡೀ ನಾಡಿಗೆ ಕಾವೇರಿ ಜೀವ ನದಿ ತ ಕರೆಸಿಕೊಂಡರೆ ಕೊಡಗಿಗೆ ಅದು ದೇವ ನದಿ. ಇಡೀ ನಾಡಿಗೆ ಅದು ಅನ್ನ ರೂಪಿಣಿಯಾದರೆ ಕೊಡಗಿಗೆ ತೀರ್ಥ ರೂಪಿಣಿ. ಪ್ರತಿ ವರ್ಷ ತುಲಾ ಸಂಕ್ರಮಣದ ಶುಭ ಮುಹೂರ್ತದಲ್ಲಿ ಸೂರ್ಯ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡ್ಕನ ತಲಕಾವೇರಿಯ ಬ್ರಹ್ಮಕುಂಡಿಕೆಯಲ್ಲಿ ನೀರು ಇದ್ದಕ್ಕಿದ್ದಂಗೆ ಬುಗ್ಗೆಯಂಗೆ ಉಕ್ಕಿ ಬಂದದೆ. ಇದರನ್ನೇ ಕಾವೇರಿ ತೀರ್ಥೋದ್ಭವತ ಕರೆದವೆ. ಆ ಸಮಯಲ್ಲಿ ಅಲ್ಲಿ ಮೀದರೆ ಆ ತೀರ್ಥನ ಪ್ರೋಕ್ಷಣೆ ಮಾಡಿಕೊಂಡರೆ ಗಂಗೆಲಿ ಮೀದಷ್ಟೇ ಶ್ರೇಷ್ಠತೆ ಹೇಳುವ ನಂಬಿಕೆ ಭಕ್ತರದು. ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾದ ಕೊಡಗು ಕಾವೇರಿ ಮಾತೆ ತೀರ್ಥ ರೂಪರಲ್ಲಿ ಬಾದರ್ನ ಸ್ವಾಗತಿಸಿಕೆ ಮತ್ತಷ್ಟು ಮೆರುಗಲಿ ಸಿದ್ಧತೆ ಮಾಡಿಕೊಂಡದೆ. ಮಳೆಗಾಲ ಮುಗಿದು ಆಗತಾನೆ ಗಿಡ ಮರಗ ಲವಲವಿಕೆಂದ ಹಸಿರು ಹೊದ್ದು ನಿಂತುಕೊಂಡರೆ ಭತ್ತದ ಗದ್ದೆಗ ಕದಿರಿನ ಹೊಡೆ ತುಂಬಿ ಸೀಮಂತ ಮುಗಿಸಿ ಹೊಸ ಕನಸಿನೊಟ್ಟಿಗೆ ತವರಿಗೆ ಹೊರಟ ಗೃಹಿಣಿಯಂಗೆ ಮುಖ ತುಂಬ ಮುಗುಳು ನಗೆ ಬೀರುತ್ತಿದ್ದವೆ. ಹೊತ್ತಾರೆ ಮಂಜಿನ ಹನಿಗಳ ಸಿಂಗಾರದೊಟ್ಟಿಗೆ ತಮ್ಮ ಸೌಂದರ್ಯನ ನೂರು ಮಡಿ ಗಳಿಸಿಕೊಂಡಿದ್ದವೆ. ಆಗ ಆ ಗದ್ದೆಗಳಿಗೆ ದೃಷ್ಟಿ ಬೊಟ್ಟು ಇಟ್ಟಂಗೆ ರೈತರು ಬೆತ್ತಿನ ಕುತ್ತಿ ಅದರ ಮೇಲೆ ಬೆತ್ತು ಬಳ್ಳಿ ಸುತ್ತಿ ಇಟ್ಟವೆ. ಹಿಂಗೆ ಬೆತ್ತು ಕುತ್ತುದಕ್ಕೆ ಒಂದು ಕತೆ ಉಂಟು. ಪಂಡಲಿ ಪಾಂಡವು ಕೌರವರಂದ ತಮ್ಮ ನೆಲೆನ ಕಳ್ಕೊಂಡು ತಮಗೆ ನೆಲೆಯೂರಿಕೆ ಎಲ್ಲಾರು ಜಾಗ ಸಿಕ್ಕುದೋ ಅಂತ ಹುಡುಕೊಂಡು ಇತ್ತ ಬಂದವುಗಳ. ಹಂಗೆ ಬಂದವು ತಮ್ಮ ಜಾಗಲಿ ನೆಲೆನಿತ್ತು ಬುಡುಕಾಗದತ್ತ ಈ ರೈತರು ಆ ಜಾಗ ಮೇಲೆ ತಮ್ಮ ಹಕ್ಕನ ಸ್ಥಾಪಿಸಿಗಣಿಕೆ ಬಿತ್ತು ಊರಿವೆ. ಆದರೆ ನೆಂಟ್ರ ಸತ್ಕಾರಕ್ಕೆ ಹೆಸರಾದ ಕೊಡಗಿನ ಜನ ಬಂದ ಪಾಂಡವು ಉಪವಾಸ ಹೋಗಾಗದತ್ತ ಅದೇ ಬಿತ್ತ ಮೇಲೆ ತಾವು ಕಾವೇರಿ ಹಬ್ಬಕ್ಕೆ ಮಾಡಿದ ದೋಸೆ ಬಾಳೆಹಣ್ಣು ಕಾಯಿತುರಿ ಬೆಲ್ಲ ತುಪ್ಪ ಮತ್ತಿತರ ವಸ್ತುಗಳನ್ನ ಎಡೆಯಿಟ್ಟು ಕೂಗು ಹಾಕಿ ಬಂದವೆ. ಸ್ಕಂದ ಪುರಾಣದ ಪ್ರಕಾರ ಕಾವೇರಿ ಹೊಳೆಯ ಜನ್ಮದ ಹಿಂದೆ ದೈವಿಕ ಸಂಕಲ್ಪ ಮತ್ತೆ ಮಹಾತ್ಯಾಗದ ರೋಚಕ ಕತೆ ಉಂಟು. ಕ್ಷೀರಸಾಗರ ಮಥನದ ಸಮಿಲಿ ದೇವತೆಗಳಿಗೆ ಅಮೃತನ ಕುಡಿಸಿಕೆ ಮಹಾವಿಷ್ಣು ಮೋಹಿನಿ ಅವತಾರನ ತಳೆದಿದ್ದದೆ. ಅದೇ ಹೊತ್ತಲ್ಲಿ ಬ್ರಹ್ಮದೇವಂಗೆ ವಿಶ್ವ ಕಲ್ಯಾಣಕ್ಕಾಗಿ ಒಬ್ಬ ದೈವಿಕ ಪುತ್ರಿನ ಅಗತ್ಯನ ಕಂಡು ಮೋಹಿನಿ ಅಂಶದ ಲೋಪಮುದ್ರೆ ತೇಳುವ ಕನ್ಯೆಯನ್ನ ಸೃಷ್ಟಿಸಿದೆ. ಅದೇ ಸಮಿಲಿ ಬ್ರಹ್ಮಗಿರಿಲಿ ಕವೇರ ತೇಳುವ ಮುನಿ ಸಂತಾನಕ್ಕಾಗಿ ಕಠಿಣ ತಪಸ್ಸು ಮಾಡ್ತಿದ್ದದೆ. ಬ್ರಹ್ಮದೇವ ಕವೇರ ಮುನಿನ ಭಕ್ತಿಗೆ ಮೆಚ್ಚಿ

ತನ್ನ ಸಾಂಕು ಮಗಳಾದ ಲೋಪಮುದ್ರೆನ ಅವನಿಗೆ ದಯಪಾಲಿಸಿದೆ. ಕಾವೇರ ಮುನಿಯ ಮಗಳಾದ ಮೇಲೆ ಅವಳಿಗೆ ಕಾವೇರಿ ತೇಳುವ ಹೆಸರು ಬಂದಿದೆ. ಕಾವೇರಿ ಬೆಳೆದು ದೊಡ್ಡವಳಾಕನ ತಾನು ಸಾಮಾನ್ಯ ಮನುಷ್ಯರಂಗೆ ಬದುಕು ನಡೆಸದೆ ಭೂಮಿಯ ಮೇಲಿನ ಪಾಪಗಳನ್ನ ತೊಳೆದು ಜಗತ್ತನ್ನ ಸಮೃದ್ಧಗೊಳಿಸುವ ಪವಿತ್ರ ಹೊಳೆಯ ಕೂತ ಬ್ರಹ್ಮದೇವನ ಕುರಿತು ತಪಸ್ಸು ಮಾಡಿದೆ. ಬ್ರಹ್ಮ ಪ್ರತ್ಯಕ್ಷ ಆಗಿ, ಮುಂದೆ ನೀನು ಹೊಳೆಯಾಗು, ಆದರೆ ಅದಕ್ಕೆ ಮುಂದೆ ಅಗಸ್ತ್ಯ ಮಹರ್ಷಿನ ಮದುವೆ ಹಾಕು, ಅವರ ಮೂಲಕ ನಿನ್ನ ಸಂಕಲ್ಪ ಈಡೇರಿದೆ ಅಂತ ವರ ಕೊಟ್ಟದೆ. ಅದರಂಗೆ ಅಗಸ್ತ್ಯ ಮುನಿಗ ಕಾವೇರಿನ ಮದುವೆ ಆಕೆ ಕಾವೇರ ಮುನಿಲಿ ವಿನಂತಿಸಕನ ಕಾವೇರಿ ಒಂದು ಕಠಿಣ ಷರತ್ತಿನ ಮೇಲೆ ಮದುವೆಗೆ ಒಪ್ಪಿಕೊಂಡಿದೆ. ನೀವು ಯಾವುದೇ ಕಾರಣಕ್ಕೂ ನನ್ನ ಒಂಟಿಯಾಗಿ ಬಿಟ್ಟು ಹೋಗಾಗದೆ, ಒಂಟಿಯಾಗಿ ಬಿಟ್ಟರೆ ನಾನು ಸ್ವತಂತ್ರವಾಗಿ ನನ್ನ ದಾರಿಲಿ ನಡೆದು ಬಿಟ್ಟನೆ. ಅಗಸ್ತ್ಯ ಈ ಷರತ್ತಿಗೆ ಒಪ್ಪಿ ಮದುವೆ ಆದವು. ಒಮ್ಮೆ ದಕ್ಷಿಣ ಭಾರತದಲ್ಲಿ ಶೂರಪದ್ಮ ತೇಳುವ ರಕ್ಕಸನ ಕಾಟಂದ ಭೀಕರ ಬರಗಾಲ ಬಂದೋದೆ. ಹೊಳೆಗೆಲ್ಲ ಒಣಗಿ ಜನ ಪ್ರಾಣಿ ಪಕ್ಷಿಗ ನೀರಿಲ್ಲದೆ ತತ್ತರಿಸಿತು. ಅಗಸ್ತ್ಯ ಮುನಿಗ ತಮ್ಮ ದೈವಿಕ ಶಕ್ತಿಯಿಂದ ಕಾವೇರಿನ ಅತ್ಯಂತ ಸೂಕ್ಷ್ಮ ಜಲರೂಪಕ್ಕೆ ತಂದು ತಮ್ಮ ಕಮಂಡಲ್ಲಿ ಸುರಕ್ಷಿತವಾಗಿಟ್ಟು ಬ್ರಹ್ಮಗಿರಿ ಬೆಟ್ಟದ ಕಲ್ಲು ಮೇಲೆ ಇಟ್ಟು ಮೀದು ಬಾಕೆತ ಪಕ್ಕಲೇ ಇದ್ದ ಕನ್ನಿಕೆ ಹೊಳೆಗೆ ಹೋದ. ಆಗ ತನ್ನ ಷರತ್ತು ಉಲ್ಲಂಘನೆ ಆದ್ದರಿಂದ ಕಾವೇರಿ ಕಮಂಡಲಂದ ಹೊರಗೆ ಬಾಕೆ ಪ್ರಯತ್ನ ಪಟ್ಟತು. ಅಷ್ಟೊತ್ತಿಗೆ ದೇವತೆಗಳ ಪ್ರಾರ್ಥನೆ ಮೇರೆಗೆ ಮಾಯಾರೂಪಲಿ ಬಂದ ಗಣಪತಿ ಕಮಂಡಲನ ಉರುಳಿಸಿದೆ. ಕಮಂಡಲಂದ ಚೆಲ್ಲಿದ ಪವಿತ್ರ ಜಲ ತಕ್ಷಣ ಬೆಟ್ಟಂದ ಧುಮುಕಿ ನದಿಯಾಗಿ ಹರಿಯಕ್ಕೆ ಶುರು ಮಾಡ್ಕನ. ಅಗಸ್ತ್ಯಂಗೆ ತಾನು ಕೊಟ್ಟ ಮಾತು ಜ್ಞಾನಾಗಿ ಓಡಿ ಬಂದು ತಡೆಯುವ ಪ್ರಯತ್ನ ಮಾಡಿದೆ. ಆಗ ಕಾವೇರಿ ಗುಪ್ತಗಾಮಿನಿಯಾಗಿ ಹರಿದು ಸುಮಾರು 2 ಕಿಲೋಮೀಟರ್ ದೂರಲ್ಲಿ ನಾಗತೀರ್ಥ ತೇಳುವ ಜಾಗೆಯಲ್ಲಿ ನಾಗಕನ್ಯೆಯರಿಗೆ ಪ್ರತ್ಯಕ್ಷ ಆಗಿ ಅವಕ್ಕೆ ಆಶೀರ್ವಾದ ಮಾಡಿ, ನಾನು ಜಗತ್ತಿನ ಉದ್ಧಾರಕ್ಕಾಗಿ ಹೊರಟಿದ್ದು, ಪ್ರತಿ ವರ್ಷ ತುಲಾ ಸಂಕ್ರಮಣದಲ್ಲಿ ತಲಕಾವೇರಿ ತೀರ್ಥ ರೂಪದಲ್ಲಿ ಭಕ್ತರಿಗೆ ದರ್ಶನ ಕೊಟ್ಟನೆ. ಅಲ್ಲಿಂದ 1 ತಿಂಗಳ ಕಾಲ ದೇವತೆಗಳೊಟ್ಟಿಗೆ ಒಡಗೂಡಿ ಅಲ್ಲೇ ನಿಲ್ಲಿಸಿ ಭಕ್ತರ ಇಷ್ಟಾರ್ಥ ನೆರವೇರಿಸಿನೇ ತೇಳಿ ನದಿಯಾಗಿ ಮುಂದೆ ಸಾಗಿದೆ. ಮುಂದೆ ಸುಮಾರು 800 ಕಿಲೋಮೀಟರ್ ದೂರ ಸಾಗಿ ಸಮುದ್ರ ಸೇರುವ ಕಾವೇರಿ ತನ್ನ ದಾರಿಯುದ್ದಕ್ಕೂ ಹಲವಾರು ಪುಣ್ಯಕ್ಷೇತ್ರಗಳನ್ನ ನಿರ್ಮಿಸಿತು. ಕಾವೇರಿ ಹರಿವ ದಾರಿ ಮಧ್ಯೆ ಮಧ್ಯೆ ಅಗಸ್ತ್ಯರು ಕಾವೇರಿನ ತಡೆದು ಮನವೊಲಿಸುವ ಪ್ರಯತ್ನ ಮಾಡುವೆ. ಅಲ್ಲೆಲ್ಲ ಶಿವನ ಸನ್ನಿಧಿಗ ಸೃಷ್ಟಿಯಾದವೆ. ತಲಕಾವೇರಿಯಲ್ಲಿ ಕಾವೇರಮ್ಮನ ದೇವಸ್ಥಾನ, ಅಗಸ್ತ್ಯೇಶ್ವರ ಲಿಂಗ ಮತ್ತೆ ಗಣಪತಿ ದೇವಸ್ಥಾನ ಉಂಟು. ಭಾಗಮಂಡಲಲ್ಲಿ ಕಾವೇರಿ, ಕನ್ನಿಕೆ ಮತ್ತೆ ಗುಪ್ತಗಾಮಿನಿಯಾಗಿ ಸುಜ್ಯೋತಿಯನ್ನ ಹೊಳೆಗಳ ಪವಿತ್ರ ಸಂಗಮ ಮತ್ತೆ ಭಗಂಡೇಶ್ವರ ದೇವಸ್ಥಾನ. ರಾಮನಾಥಪುರಲ್ಲಿ ರಾಮೇಶ್ವರ, ಲಕ್ಷ್ಮಣೇಶ್ವರ ಮತ್ತೆ ಪುರಾತನ ಶಿವ ದೇವಾಲಯ ಒಳ. ಶ್ರೀರಂಗಪಟ್ಟಣದಲ್ಲಿ ಆದಿರಂಗ ತೆಳೆ ಪ್ರಸಿದ್ಧವಾದ 9ನೇ ಶತಮಾನದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ, ನಿಮಿಷಾಂಬಲಿ ಜಾಗೃತ ಲಕ್ಷ್ಮೀ ಪಾರ್ವತಿ ಕ್ಷೇತ್ರ, ತೀನರಸಿಪುರಲ್ಲಿ ಕಾವೇರಿ, ಕಪಿಲ ಮತ್ತೆ ಸ್ಫಟಿಕ ಸರೋವರಗ ಸೇರುವ ತ್ರಿವೇಣಿ ಸಂಗಮ, ಇಲ್ಲಿ ಅಗಸ್ತ್ಯೇಶ್ವರ ಮತ್ತೆ ಜಗದ್ಗುರು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನಗ, ತಲಕಾಡಲ್ಲಿ ಪೊಯ್ಯಲಿ ಹೂತುಕೊಂಡಿರುವ ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರುಳೇಶ್ವರ, ಮಲ್ಲಿಕಾರ್ಜುನ ಮತ್ತೆ ಅರ್ಕೇಶ್ವರ ತೇಳುವ ಪಂಚಲಿಂಗಗ, ಮುಡುಕತೊರೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ, ಶಿವನ ಸಮುದ್ರದಲ್ಲಿ ಮಧ್ಯರಂಗ ತೇಳೆ ಪ್ರಸಿದ್ಧವಾದ ಶ್ರೀ ಜಗನ್ಮೋಹನ ರಂಗನಾಥ ಸ್ವಾಮಿ, ತಮಿಳುನಾಡಿನ ಹೊಗೆನಕಲ್ಲಿ ಹಲವಾರು ಶಿವನ ಸನ್ನಿಧಿಗ, ಈರೋಡಲ್ಲಿ ಕಾವೇರಿ ಭವಾನಿ ಸಂಗಮಲಿ ಕೂಡುತುರೈ ಸಂಗಮೇಶ್ವರರ ದೇವಸ್ಥಾನ, ತಿರುಚರಾಪಳ್ಳಿಯ ಅಂತ್ಯರಂಗ ತೇಳೆ ಪ್ರಸಿದ್ಧವಾದ ರಂಗನಾಥ ಸ್ವಾಮಿ ದೇವಸ್ಥಾನ, ತಂಜಾವೂರಲ್ಲಿ ಅಯ್ಯಾರಪ್ಪನ್ ದೇವಸ್ಥಾನ ಇದ್ದು ಬಹಳ ಪ್ರಸಿದ್ಧ ದೇವಸ್ಥಾನಗಳಾಗಿ ಇಲ್ಲೆಲ್ಲ ಪ್ರತಿ ವರ್ಷನೂ ಭಕ್ತರಿಂದ ಹಲವಾರು ರೀತಿಯ ಧಾರ್ಮಿಕ ಆಚರಣೆಗ ನಡೀತಿದ್ದವೆ. ಮೈಲಾಡುತುರೈಲಿ ಪವಿತ್ರ ಘಾಟ್ಗಳಲ್ಲಿ ಒಂದಾದ ತುಲಾಕಟ್ಟಂ ಇದ್ದು ಇಲ್ಲಿ ಪ್ರತಿ ವರ್ಷ ತುಲಾ ಜಲದೀಪಂ ಮತ್ತೆ ಪುಷ್ಕರಂ ಹಬ್ಬಗ ವೈಭವಂದ ನಡೆದವೆ. ಅಂತಿಮವಾಗಿ ಪೊಂಪು ಹಾರಲಿ ಬಂಗಾಳ ಕೊಲ್ಲಿ ಸಮುದ್ರ ಸೇರುವ ಸಂಗಮಲಿ ಕಾವೇರಿ ದೇವಿಯ ಮಂಟಪ ಇದ್ದು ಅಲ್ಲಿ ಕೃತಜ್ಞತಾ ರೂಪದ ಪೂಜೆಗ ನಡೆದವೆ. ಕೊಡಗಿನ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಕಾವೇರಿ ಹಬ್ಬಕ್ಕೂ ಪ್ರಮುಖ ಸ್ಥಾನ ಉಂಟು. ಪಂಡಲಿ ರಾಜರು ಆಜ್ಞೆ ಮೂಲಕ ಭಾಗಮಂಡಲ ವ್ಯಾಪ್ತಿಲಿ ಎಲ್ಲವೂ ಶುದ್ಧ ಮುದ್ರಿಕೆಯಲ್ಲಿ ಇದ್ದು ತೀರ್ಥ ರೂಪಿಣಿ ಕಾವೇರಿ ಮಾತಿನ ಬರಮಾಡಿಕೆ ವ್ಯವಸ್ಥೆ ಮಾಡ್ತಿದ್ದು, ಇದನ್ನ ದೇಶಕಟ್ಟು ತಿಳಿ ಕರಿತಿದ್ದು. ಈಗಲೂ ಕನ್ಯಾ ಮಾಸ 18ಕ್ಕೆ ಆಜ್ಞಾ ಮುಹೂರ್ತ ಜಾರಿಯಾದೆ.
ಅಲ್ಲಿಂದ ತೀರ್ಥ ಬರುವ ಮಾರ್ಗ

ದಿನದವರೆಗೆ ಎಲ್ಲವೂ ಯಾವುದೇ ಅನಾಚಾರಗಳನ್ನ ಮಾಡದೆ ಶುದ್ಧ ಭಕ್ತಿಯಿಂದ ನಡ್ಕೊಂಡವೆ. ಅದಕ್ಕೆ ಮೊದಲೇ ಕನ್ಯಾ ಮಾಸ ಹತ್ತಕ್ಕೆ ಪತಾಯಕ್ಕೆ ಅಕ್ಕಿ ಹಾಕುವ ಕಾರ್ಯಕ್ರಮ ನಡೆದಿದೆ. ಇದರ ಹಿನ್ನೆಲೆ ಪ್ರಕಾರ ಪಂಡಲಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಗದ್ದೆಯಿಂದ ಸಂಗ್ರಹಿಸಿದ ಅಕ್ಕಿನ ಪತಾಯಕ್ಕೆ ಹಾಕಿ ದೂರ ದೂರುಗಳಿಂದ ಜಾತ್ರೆಗೆ ಬರುವ ಜನರಿಗೆ ಅನ್ನದಾನಕ್ಕೆ ವ್ಯವಸ್ಥೆ ಮಾಡುವ ಪವಿತ್ರ ಸಂಪ್ರದಾಯ ಇದರ ಹಿಂದೆ ಉಂಟು. ಕನ್ಯಾ ಮಾಸ 28ಕ್ಕೆ ಅಕ್ಷಯ ಪಾತ್ರೆ ಮಡುಗುವ ಕ್ರಮ ಉಂಟು. ಅಕ್ಟೋಬರ್ 14ರಿಂದ ನವೆಂಬರ್ 16ರವರೆಗೆ ಈ ಅಕ್ಷಯ ಪಾತ್ರೆಯಿಂದ ಬರುವ ಭಕ್ತರಿಗೆ ಒಂದು ಹಿಡಿ ಅಕ್ಕಿನ ಪ್ರಸಾದ ರೂಪದಲ್ಲಿ ಕೊಟ್ಟವೆ. ಆ ಪ್ರಸಾದನ ಬಹಳ ಭಕ್ತಿಯಿಂದ ಸ್ವೀಕರಿಸುವ ಭಕ್ತರು ಅದನ್ನ ತಮ್ಮ ಆಹಾರದೊಟ್ಟಿಗೆ ಸೇವಿಸಿರೆ ಅವರ ಮನೋಬಲ ಗಟ್ಟಿಯಾದೆ, ಸಂಪತ್ತಿನೊಟ್ಟಿಗೆ ಸೇರಿಸಿರೆ ಸಂಪತ್ತು ವೃದ್ಧಿಯಾದೆ ತೇಳುವ ನಂಬಿಕೆ ಉಂಟು. ಈ ಮಧ್ಯೆ ಬಗಂಡೇಶ್ವರ ದೇವಸ್ಥಾನದ ಕೋಡಿ ಕುಟುಂಬಸ್ಥರ ಸಮ್ಮುಖಲ್ಲಿ ತಲಕಾವೇರಿಗೆ ಆಭರಣ ತಗೊಂಡೋಗಿ ಕಿರು ಸಂಕ್ರಮಣದವರೆಗೆ ಅಗಸ್ತ್ಯೇಶ್ವರಂಗೆ, ಗಣಪತಿಗೆ ಮತ್ತೆ ಕಾವೇರಿ ಪ್ರಭಾವಳಿಗೆ ಅಲಂಕಾರ ಮಾಡಿವೆ. ತೀರ್ಥೋದ್ಭವದ ಕ್ಷಣ ಕೊಡಗಿನಕ್ಕೆ ಎಲ್ಲಿಲ್ಲದ

ಅದೇ ತೇಳುವ ನಂಬಿಕೆ ಉಂಟು. ಈ ಮಧ್ಯೆ ಬಗಂಡೇಶ್ವರ ದೇವಸ್ಥಾನದ ಕೋಡಿ ಕುಟುಂಬಸ್ಥರ ಸಮ್ಮುಖಲ್ಲಿ ತಲಕಾವೇರಿಗೆ ಆಭರಣ ತಗೊಂಡೋಗಿ ಕಿರು ಸಂಕ್ರಮಣದವರೆಗೆ ಅಗಸ್ತ್ಯೇಶ್ವರಂಗೆ, ಗಣಪತಿಗೆ ಮತ್ತೆ ಕಾವೇರಿ ಪ್ರಭಾವಳಿಗೆ ಅಲಂಕಾರ ಮಾಡಿವೆ. ತೀರ್ಥೋದ್ಭವದ ಕ್ಷಣ ಕೊಡಗುನಕ್ಕೆ ಎಲ್ಲಿಲ್ಲದ ಸಂಭ್ರಮ. ಅಂದು ಪಿಜಿನ್ಗಳ ಸಾಲು ನಂಗೆ, ವಾಹನಗಳ ಸಾಲು ಭಾಗಮಂಡಲ ತಲಕಾವೇರಿಯತ್ತ ಸಾಗಿದೆ. ತಮ್ಮ ತಮ್ಮ ಸಾಂಪ್ರದಾಯಿಕ ಉಡುಪುಗಳೊಟ್ಟಿಗೆ, ಭಕ್ತಿ ಭಾವದ ಭಜನೆಗಳೊಟ್ಟಿಗೆ ಸಾಗುವ ಭಕ್ತರು ತೀರ್ಥ ಬರುವ ಕ್ಷಣ ಮೈಮರೆತು ಭಕ್ತಿಯ ಪರಾಕಾಷ್ಠೆ ತಲುಪುವೆ. ಹಂಗೇನೆ ತೀರ್ಥ ಸಂಗ್ರಹಿಸಿ ತಮ್ಮ ತಮ್ಮ ಮನೆಗೆ ತಕೊಂಡೋಗಿ ತೀರ್ಥ ಪೂಜೆ ಮಾಡಿವೆ. ಈಗೀಗ ಸಂಘ ಸಂಸ್ಥೆಗಳು ಬೇರೆ ಬೇರೆ ಕಡೆ ತೀರ್ಥ ವಿತರಣೆಗೆ ವ್ಯವಸ್ಥೆ ಮಾಡುವೆ. ಭಾಗಮಂಡಲ ವ್ಯಾಪ್ತಿಲಿ ತೀರ್ಥ ಬರುವ ಹಿಂದಿನ ಬೆಳಿಗ್ಗೆ ದೋಸೆ ಪಟ್ಟಿ ಮಾಡ್ರೆ, ಉಳಿದ ಕಡೆ ತೀರ್ಥ ಬಂದ ಮುಂದಿನ ಬೆಳಿಗ್ಗೆ ದೋಸೆ ಪಟ್ಟಿ ಮಾಡುವೆ. ಮುಂದೆ ಒಂದು ತಿಂಗಳ ಕಾಲ ಭಕ್ತರು ನಿರಂತರ ಕಾವೇರಿ ದರ್ಶನಕ್ಕೆ ಬರ್ತಿದ್ದವೆ. ತೀರಿಕಂಡ ಕುಟುಂಬಸ್ಥರಿಗೆ ಪಿಂಡ ಪ್ರದಾನ ಮಾಡಿಕೆ, ಮದುವೆಯಾದ ಹೊಸ ಜೋಡಿ ಸುಂದರ ಸಂಸಾರ ಬೇಡಿಕಣಿಕೆ, ಸಾಧು ಸಜ್ಜನರು ನಾಡಿಗೆ ಒಳ್ಳೆದಾಗಲಿದ್ದ ಕೇಳಿಕಣಿಕೆ, ಹಿಂಗೆ ಬರುವ ಭಕ್ತರನ್ನ ಹರಸಿ ಕಾವೇರಿ ಕಳಿಸಿದೆ. ಕಾವೇರಿ ಸನ್ನಿಧಾನದಲ್ಲಿ ಆಟಿ ಅಮಾವಾಸ್ಯೆಯಲ್ಲಿ ಪುಲಿಂಕಾನ ಹಬ್ಬ ತಿಳುವ ಒಂದು ಹಬ್ಬ ನಡೆದಿದೆ. ಸಾಮಾನ್ಯವಾಗಿ ಆಟಿ ತಿಂಗಳಲ್ಲಿ ಕೊಡಗಲಿ ಜಿರಿಗುಟ್ಟುವ ಮಳೆ ಹೊಡಿತಿದ್ದದೆ. ಅಂತ ಸಂದರ್ಭದಲ್ಲಿ ಕಾವೇರಿ ಮಾತೆ ರೌದ್ರಾವತಾರನ ತಾಳುಕಾಗದು ಸದಾಕಾಲ ಶಾಂತ ರೀತಿಯಲ್ಲಿ ಹರಿದು ಜನರ ಕಲ್ಯಾಣಕ್ಕೆ ಸಹಕರಿಸಕು ತೇಳುವ ಬೇಡಿಕೆಯೊಟ್ಟಿಗೆ ಈ ಪುಲಿಂಕಾನ ಹಬ್ಬನ ಮಾಡುವೆ. ಹಿಂಗೆ ಹರಿಯುವ ಕಾವೇರಿ ನದಿ ತನ್ನ ಎಡಗಡೆಯಿಂದ ಹಾರಂಗಿ, ಹೇಮಾವತಿ, ಶಿಂಷಾ, ಅರ್ಕಾವತಿ ಹೊಳೆಗಳೊಟ್ಟಿಗೆ, ಬಲಗಡೆಯಿಂದ ಲಕ್ಷ್ಮಣ ತೀರ್ಥ, ಕಪಿಲ, ಸುವರ್ಣಾವತಿ, ಭವಾನಿ, ನೊಯ್ಯಲ್ ಮತ್ತೆ ಅಮರಾವತಿ ಹೊಳೆಗಳೊಟ್ಟಿಗೆ ಹರಿದು ಇಡೀ ನಾಡನ್ನ ಸಮೃದ್ಧಗೊಳಿಸಿದೆ. ಒಂದು ಕಡೆ ಭಕ್ತರನ್ನ ಹರಸುವ, ಮತ್ತೊಂದು ಕಡೆ ನಾಡನ್ನ ಸಮೃದ್ಧಗೊಳಿಸುವ ಕಾವೇರಿ ಬರೀ ನದಿಯಲ್ಲ, ಅದು ದೇವನದಿ. ಈ ದೇವನದಿನ ನಿರ್ಮಲತೆನ, ಸ್ವಚ್ಛತೆನ ಮತ್ತೆ ಪಾವಿತ್ರ್ಯತೆನ ಕಾಪಾಡುದು ನಮ್ಮೆಲ್ಲರ ಜವಾಬ್ದಾರಿ.

0: ಇಲ್ಲಿ ಮುಟ ದೇವನದಿ ಈ ಕಾವೇರಿ ಈ ವಿಷಯದ ಬಗ್ಗೆ ಮಾತಾಡಿದವು ಉಪನ್ಯಾಸಕರಾದ ಪಟ್ಟಡ ಶಿವಕುಮಾರ್. ಇದ ಇಂದಿನ ಅರೆಭಾಷೆ ಐಸಿರಿ. ಕೇಳುಗ ಬಾಂಧವಕ್ಕೆಲ್ಲ ನಮಸ್ಕಾರ.
1: ಅರೆಭಾಷೆ ಐಸಿರಿ ಕಾರ್ಯಕ್ರಮ ಕೇಳಿದಿರಿ.
2: ಸಂಕಲನ ಪುದಿಯ ನೆರವನ ಸ್ವಾತಿ ರಿಷೇತ್.
1: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಆಕಾಶದೀಪ. ನಾವು ಹುಟ್ಟಿದ ಮೇಲೆ ಒಬ್ಬ ಮನುಷ್ಯ ಏನಾದರೂ ಒಂದು ಸಾಧಿಸಬೇಕು, ಏನಾದರೂ ಒಂದು ಅವನ ಬದುಕಿಗೆ ಒಂದು ಸಾರ್ಥಕತೆ ಸಿಗಬೇಕು ಅಂತ ಆ ನಿಟ್ಟಿನಲ್ಲಿ ನಾನು ಬದುಕು
4: ಸಾಗಿಸ್ತೇನೆ.
5: ಬರುವ ಶುಕ್ರವಾರ ಅಂದರೆ ಅಕ್ಟೋಬರ್ 16ರಂದು ಬೆಳಗ್ಗೆ ಪ್ರಸಾರವಾಗಲಿದೆ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
3: ಹಸ್ದಿರ ನಾಯಿಗೆ ಕಡುಬು ಸಿಕ್ಕಿದಾಗೆ ದುಡ್ಡಿನ ವ್ಯಾಮೋಹಕ್ಕೆ ಇಳಿದು ಬಿಟ್ಟೆ.
5: ಭಾಗವಹಿಸುತ್ತಾರೆ ಕೊಡಗಿನ ಯುವ ಪ್ರತಿಭೆ ಅಜ್ಜಮಾಡ ವಿನು ಕುಶಾಲಪ್ಪ.
3: ಈ ಜೀವನ ಯಾಕೋ ಸರಿಯಾಗಲ್ಲ ಅನ್ನಿಸ್ತು. ಆವಾಗ ನಾನು ಏನ್ ಮಾಡಿದೆ, ನಮ್ಮ ಊರಿಂದ ಬಿಟ್ಟು ಸ್ವಲ್ಪ ಹೊರಗಡೆಗೆ ಬರುವ ಅಂದ್ಕೊಂಡು ನಾನು ಮಡಿಕೇರಿಗೆ ಆವಾಗ ಬಂದೆ.
5: ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ,
6: ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ
7: 6:30
6: ಪ್ರಸಾರವಾಗಲಿದೆ ನುಡಿಯ ಬೆಡಗು. ಇದು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕುರಿತಾದ ಕಾರ್ಯಕ್ರಮ. ಪ್ರಾಯೋಜಕರು
8: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
9: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:45 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಮಡಿಕೇರಿ, ಸಮಯ 9:15:05. ಶ್ರೋತೃಗಳೇ, ಈಗ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಹೆಚ್.ಎಲ್. ಶೇಷಚಂದ್ರ ಅವರ ರಚನೆ, ಹಾಡಿದ್ದಾರೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಪ್ರೀತಿಯ ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ಪತ್ರಾಧಾರಿತ ಕಾರ್ಯಕ್ರಮ ಭಾರವೇನಿಲ್ಲ ಈ ಬದುಕು. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಇಂದು ಸಂಜೆ 4 ಗಂಟೆ.

0: ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಭಾರವೇನಿಲ್ಲ ಈ ಬದುಕು.
1: ಬಾಳು ಒಂದು ಬಂಡಿ ಓ ಪಯಣಿಗ.
2: ಶ್ರೋತೃಗಳೇ, ಭಾರವೇನಿಲ್ಲ ಈ ಬದುಕು ಈ ಕಾರ್ಯಕ್ರಮ ನಾಳೆ ಸಂಜೆ 4 ಗಂಟೆಗೆ ಪ್ರಸಾರವಾಗಲಿದೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 9:31. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಕಲ್ ಹೋ ನ ಹೋ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಶಂಕರ್ ಹೆಸಾನ್ ಲಾಯ್ ಅವರು ಸಂಗೀತ ನೀಡಿದ್ದಾರೆ.

ಪ್ರಶಾಂತ್ ಮತ್ತು ಕುನಾಲ್ ವರ್ಮಾ ಅವರು ಕುನಾಲ್ ವರ್ಮಾ ಅವರ ಸಾಹಿತ್ಯಕ್ಕೆ ಜಾವೇದ್ ಮತ್ತು ಮೊಯ್ಸಿನ್ ಅವರು ಸಂಗೀತ ನೀಡಿರುವ ಜಲೇಬಿ ಚಿತ್ರದ ಗೀತೆಯನ್ನ ಕೇಳಿಬರೋಣ. ಈ ಗೀತೆಯನ್ನ ಹಾಡಿದ್ದಾರೆ ಶ್ರೇಯಾ ಘೋಷಾಲ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ ಚಿಚೋರ್ ಚಿತ್ರದ ಗೀತೆ, ಹಾಡಿದ್ದಾರೆ ಅರಿಜಿತ್ ಸಿಂಗ್. ಗೀತರಚನೆ ಅಮಿತಾಭ್ ಭಟ್ಟಾಚಾರ್ಯ ಅವರದ್ದು, ರಾಗ ಸಂಯೋಜನೆ ಪ್ರೀತಮ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ. ಚಿಚೋರ್ ಚಿತ್ರದ ಗೀತೆ ಹಾಡಿದ್ದಾರೆ ಅರಿಜಿತ್ ಸಿಂಗ್. ಗೀತರಚನೆ ಅಮಿತಾಭ್ ಭಟ್ಟಾಚಾರ್ಯ ಅವರದ್ದು, ರಾಗ ಸಂಯೋಜನೆ ಪ್ರೀತಮ್.

ಶ್ರೇಯಾ ಘೋಷಾಲ್ ಮತ್ತು ಮೋಹಿತ್ ಚೌಹಾನ್ ಅವರ ಸ್ವರಗಳಲ್ಲಿ ಕೇಳೋಣ ಜಬ್ ತಕ್ ಹೇ ಜಾನ್ ಚಿತ್ರದ ಗೀತೆ. ಈ ಗೀತೆಯ ರಚನೆ ಗುಲ್ಜರ್ ಅವರದ್ದು, ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ. ಈಗ ಕೇಳೋಣ ಆಜಾ ನಚಲೆ ಚಿತ್ರದ ಗೀತೆ. ಹಾಡಿದ್ದಾರೆ ರಹತ್ ಫತೇ ಅಲಿ ಖಾನ್, ಸಾಹಿತ್ಯ ರಚನೆ ಜೈದೀಪ್ ಸಹನಿಯವರದು, ಸಂಗೀತ ನೀಡಿದ್ದಾರೆ ಸಲೀಂ ಸುಲೈಮಾನ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಆಕಾಶದೀಪ. ನಾವು ಹುಟ್ಟಿದ ಮೇಲೆ ಒಬ್ಬ ಮನುಷ್ಯ ಏನಾದರೂ ಒಂದು ಸಾಧಿಸಬೇಕು, ಏನಾದರೂ ಒಂದು ಅವನ ಬದುಕಿಗೆ ಒಂದು ಸಾರ್ಥಕತೆ ಸಿಗಬೇಕು ಅಂತ ಆ ನಿಟ್ಟಿನಲ್ಲಿ ನಾನು ಬದುಕು

0: ಬರುವ ಶುಕ್ರವಾರ ಅಂದರೆ ಅಕ್ಟೋಬರ್ 16ರಂದು ಬೆಳಗ್ಗೆ ಪ್ರಸಾರವಾಗಲಿದೆ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಹಸ್ತಿರ ನಾಯಿಗೆ ಕಡುಬು ಸಿಕ್ಕಿದಾಗೆ ದುಡ್ಡಿನ ವ್ಯಾಮೋಹಕ್ಕೆ ಇಳಿದು ಬಿಟ್ಟೆ.
0: ಭಾಗವಹಿಸುತ್ತಾರೆ ಕೊಡಗಿನ ಪ್ರತಿಭೆ ಅಜ್ಜ ಮಕ್ಕಡ ವಿನು ಕುಶಾಲಪ್ಪ.
1: ಈ ಜೀವನ ಯಾಕೋ ಸರಿಯಾಗಲ್ಲ ಅನ್ಸೋ, ಆವಾಗ ನಾನು ಏನ್ ಮಾಡಿದೆ, ನಮ್ಮ ಊರಿಂದ ಬಿಟ್ಟು ಸ್ವಲ್ಪ ಹೊರಗಡೆಗೆ ಬರುವ ಅನ್ಕೊಂಡು ನಾನು ಮಡಿಕೇರಿಗೆ ಆವಾಗ ಬಂದೆ.
0: ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತಿರಲ್ಲ,
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಕಾರ್ಯಕ್ರಮ ಕಾಡುವ ಹಾಡುಗಳು. ಇದು ಕನ್ನಡ ಹಾಗೂ ಹಿಂದಿಯ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಶ್ರೋತೃಗಳೇ, ದೇವರ ಮಕ್ಕಳು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ, ಸಾಹಿತ್ಯ ರಚನೆ ವಿಜಯ ನಾರಸಿಂಹ, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಕಾಡುವ ಹಾಡುಗಳು ಕಾರ್ಯಕ್ರಮದಲ್ಲಿ ಈಗೊಂದು ಹಿಂದಿ ಚಿತ್ರಗೀತೆಯನ್ನ ಕೇಳೋಣ. ಯಾದೋ ಕಿ ಬಾರಾತ್ ಚಿತ್ರದ ಗೀತೆ, ಹಾಡಿದ್ದಾರೆ ಆಶಾ ಭೋಸ್ಲೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಸ್ವರಗಳಲ್ಲಿ ಕೇಳೋಣ ಮುಗಿಯದ ಕಥೆ ಚಿತ್ರದ ಗೀತೆ. ಈ ಗೀತೆಯ ರಚನೆ ಜಿ ಉದಯಶಂಕರ್ ಅವರದ್ದು. ರಾಗ ಸಂಯೋಜಿಸಿದ್ದಾರೆ ರಾಜನ್ ನಾಗೇಂದ್ರ.

ಈಗ ಹಿಂದಿಯ ಹಮ್ ಆಪ್ಕೆ ಹೆ ಕೌನ್ ಚಿತ್ರದ ಗೀತೆಯನ್ನ ಕೇಳೋಣ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ದೇವ್ ಕೊಹ್ಲಿ ಅವರ ರಚನೆ, ಸಂಗೀತ ನೀಡಿದ್ದಾರೆ ರಾಮ್ ಲಕ್ಷ್ಮಣ್.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕಾಡುವ ಹಾಡುಗಳು ಕನ್ನಡ ಹಾಗೂ ಹಿಂದಿಯ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಶ್ರೋತೃಗಳೇ, ಈಗ ಕೇಳೋಣ ನಮ್ಮ ಮಕ್ಕಳು ಚಿತ್ರದ ಗೀತೆ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಮತ್ತು ಬಿಕೆ ಸುಮಿತ್ರ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದ್ದು, ಸಂಗೀತ ವಿಜಯಭಾಸ್ಕರ್.

ಅಲ್ಕಾ ಯಾಜ್ಞಿಕ್ ಅವರ ಸ್ವರದಲ್ಲಿ ಕೇಳೋಣ ಹಿಂದೂಸ್ತಾನಿಕಿ ಕಸಂ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಆನಂದ್ ಬಕ್ಷಿ, ಸಂಗೀತ ನೀಡಿದ್ದಾರೆ ಸುಖ್ವಿಂದರ್ ಸಿಂಗ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿದ್ದಾರೆ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇದುವರೆಗೆ ಕಾಡುವ ಹಾಡುಗಳು ಕನ್ನಡ ಹಾಗೂ ಹಿಂದಿಯ ಹಳೆಯ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಕನ್ನಡ ಸಾಹಿತ್ಯ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು, ಸಂಗೀತದ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು ಅಂದ್ರೆ ಆಕಾಶವಾಣಿ ಪ್ರಭಾವ ಬಹಳಷ್ಟಿದೆ ಅಂತ ಅಂದ್ಬಿಟ್ಟು ಈ ಸಮಯದಲ್ಲಿ ನಾನು ಸ್ಮರಿಸ್ಕೊಳಕ್ಕೆ ಇಷ್ಟಪಡ್ತೀನಿ.
1: ಸಾಹಿತ್ಯ, ಕಲೆ, ಸಂಗೀತ, ವಿಜ್ಞಾನ ಇವೆಲ್ಲವನ್ನ ಬಹುಜನ ಹಿತಾಯ, ಬಹುಜನ ಸುಖಾಯ ಎನ್ನುವಂತಹ ನುಡಿಯಂತೆ ಪ್ರಸಾರ ಮಾಡುತ್ತಿರುವುದು ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಶ್ರೋತೃಗಳಿಗಾಗಿ ವೈವಿಧ್ಯಮಯ ಕಾರ್ಯಕ್ರಮ ಆಲಿಸಿ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಗಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 10:30 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ.